ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಶ್ರಾವಣ ಮಾಸದ 26ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 17ನೇ ತಾರೀಕು ಸೋಮವಾರ. ಸಮಯ 5:56:45. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತಾ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ನೀರಿನಲ್ಲಿ ಕಲ್ಲು ಎಷ್ಟು ಕಾಲ ಮುಳುಗಿದರೂ ನೀರು ಕಲ್ಲಿನೊಳಗೆ ಹೋಗಲಾರದು. ಆದರೆ ಮಣ್ಣು ನೀರನ್ನು ಮುಟ್ಟಿದ ಕೂಡಲೇ ಕರಗುವುದು. ಶ್ರದ್ಧಾವಂತರ ಧೈರ್ಯ ಇದೇ ರೀತಿ. ಯಾರು ಎಷ್ಟೇ ಹಿಂಸೆ ನೀಡಲಿ ಮತ್ತು ಪರೀಕ್ಷಿಸಲಿ ಅವರು ನಿರಾಶರಾಗುವುದಿಲ್ಲ, ಧೈರ್ಯ ಕೆಡುವುದಿಲ್ಲ. ಹೀಗೆಂದಿದ್ದಾರೆ ರಾಮಕೃಷ್ಣ ಪರಮಹಂಸ.

ಆಕಾಶವಾಣಿ ಮಡಿಕೇರಿ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ, ಇದು ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಏಳು ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹೊಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಅರಿಶಿಣ.

ಕುರಿತು ನೆಲ್ಲಿಕಾಯಿ ಔಷಧಿಯ ಗುಣಗಳು ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:30 ಚಿತ್ರಚಿತ್ತಾರ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಜಿತೇಂದ್ರ ಅಭಿಷೇಕಿ ಅವರ ಹಾಡುಗಾರಿಕೆ. 10:30 ಗಾನ ಭಜಾನ. 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222858 ಹಾಗೂ 228129. ನಿರ್ವಹಣೆ ಎಂ ಶಕುಂತಲಾ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ನಾಗರ ಪಂಚಮಿ ಹಬ್ಬ ಕುರಿತಂತೆ ಧಾರವಾಡದ ಅಕ್ಕಣ ಬಳಗದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ರಾಮನಾಥ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಪಿಎಂ ಕೌಶಲ್ಯ ವಿಕಾಸ ಯೋಜನೆ ಮಾತನಾಡುತ್ತಾರೆ ರಾಜೇಶ್ ಹೊನಗಲ್. ಇದು ಧಾರವಾಡ ಕೇಂದ್ರದ ಕೊಡುಗೆ. 1:30 ಪ್ರಚಲಿತ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ನಿಲಯದಿಂದ ಭಕ್ತಿಗೀತೆಗಳು. 4:30 ನೆನಪು ನಿನ್ನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಮಹಿಳಾ ಲೋಕ. ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಾಗರ ಪಂಚಮಿ ನಾಡಿಗೆ ದೊಡ್ಡದು. ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ. ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು. 8:00 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ರೂಪಕುಲ ಎಂಎಸ್ ಹಾಗೂ ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ. 10:00 ಗೀತ ಚಂದ್ರಿಕೆ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
2: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
3: ಹಸಿರು ಚಿಗುರಿದೆ, ಚೆಲುವು ತೂಗಿದೆ, ಪ್ರಕೃತಿಯ ಸಂಪುಟದಿ ಕವಿತೆ ಮೂಡಿದೆ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ಆಕಾಶವಾಣಿ ಮಡಿಕೇರಿ, ಸಮಯ 6:30. ಇದೀಗ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಚಿಂತನೆ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ.
1: ಅರಿತು ಆಚರಿಸಿದಲ್ಲಿ ಮಾತ್ರ ಉತ್ಸವಗಳು ಅರ್ಥಪೂರ್ಣವಾಗುತ್ತವೆ. ಹಬ್ಬಗಳ ಹಿನ್ನೆಲೆಯ ತತ್ವ ತಿಳಿದರೆ ಆಚರಣೆಯು ಆತ್ಮೀಯವಾಗುತ್ತದೆ, ಹೃದ್ಗತವಾಗುತ್ತದೆ, ಆಗ ಅದು ಸ್ಪಿರಿಚುವಲ್ ಆಗುತ್ತದೆ, ಇಲ್ಲವಾದರೆ ಬರೀ ರಿಚುವಲ್ ಆಗಿಬಿಡುತ್ತದೆ. ಇಂದಿನ ನಮ್ಮ ಬಹುಪಾಲು ಹಬ್ಬ ಹರಿದಿನಗಳು ಉತ್ಸವಾಚರಣೆಗಳು ಅರ್ಥ ತಿಳಿಯದ ಒಣ ಆಚರಣೆಗಳು ಮಾತ್ರವಾಗುತ್ತಿದ್ದು ನಮ್ಮ ಯುವಜನರು ಆಚರಣೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಜ್ಯೇಷ್ಠ ಆಷಾಢಗಳ ಬಿರು ಮಳೆಗಳ ನಂತರ ಬರುವ ಶ್ರಾವಣದ ಈ ಪಂಚಮಿಯ ಸುಸಂದರ್ಭದಲ್ಲಿ ಅರಳಿ ನಿಂತ ಪ್ರಕೃತಿಯ ನಡುವೆ ನಾಗಪಂಚಮಿ ಹಬ್ಬ ಬರುತ್ತೆ. ಮಲೆನಾಡಿನಲ್ಲಂತೂ ಮಳೆಯಲ್ಲೇ ಹಬ್ಬ. ಹುಣಸೆ ಮರಕ್ಕೆ ಜೋಕಾಲಿ ಹಗ್ಗ ಕಟ್ಟಿ ತೂಗಾಡುವ ಮಕ್ಕಳ ಸಂಭ್ರಮ ಒಂದೆಡೆ, ಮಡಿ ಬಟ್ಟೆ ಧರಿಸಿ ಹುತ್ತ ಹುಡುಕಿ ಹೋಗಿ ಹಾಲೆರೆದು ಬರುವ ನಾರಿಯರ ನಿಯಮಗಳು ಮತ್ತೊಂದೆಡೆ, ನಾಗಬನಗಳನ್ನು ಅಚ್ಚುಕಟ್ಟು ಮಾಡಿ ಅಲಂಕರಿಸಿ ಅಲ್ಲಿ ನಡೆಸುವ ಕ್ಷೀರಾಭಿಷೇಕ ಮತ್ತು ವಿಶೇಷ. ಕೇದಿಗೆ ವನಗಳಲ್ಲಿ ನಾಗ ಕ್ಷೇಮವಾಗಿ ವಾಸಿಸುತ್ತಾನೆ ಎಂದು ನಂಬುತ್ತಾ ಅವನಿಗೆ

0: ಪ್ರಿಯವಾದ ಕೇದಿಗೆ ಹೂಗಳಿಂದ ಅಲಂಕರಿಸಿ ಅರ್ಚಿಸುತ್ತೇವೆ. ತೆಂಗಿನ ಎಳನೀರು, ಅದರಲ್ಲೂ ಗೆಂದಾಲೆ ಬಂಡ ಕೊಂಡು ತಂದು ನಾಗನಿಗೆ ಅಭಿಷೇಕ ಮಾಡುತ್ತೇವೆ. ಸಾಮಾನ್ಯವಾಗಿ ನಾಗನೆಂದರೆ ಭಯ ಜಾಸ್ತಿ. ತಪ್ಪಿ ನಡೆದಲ್ಲಿ ನಮ್ಮ ಪಾಪಗಳಿಗೆ ಶಿಕ್ಷೆ ಕೊಡುವ ಈ ನಾಗ ಭಗವಂತನ ಪ್ರತಿನಿಧಿ ಅಥವಾ ಭಗವಂತನ ಸ್ವರೂಪವೇ ಆಗಿರುತ್ತಾನೆ. ವಿಶೇಷತಃ ದಕ್ಷಿಣ ಕನ್ನಡ ಕರಾವಳಿ ಸೀಮೆಯಲ್ಲಂತೂ ನಾಗಾರಾಧನೆ ತುಂಬಾ ವಿಶಿಷ್ಟ. ಎಲ್ಲ ಗೃಹ ಪ್ರವೇಶಗಳ ಸಂದರ್ಭಗಳಲ್ಲಿಯೂ ಭೂಮಿಯೊಳಗೆ ವಾಸಿಸುತ್ತಿದ್ದ ನಾಗಗಳಿಗೆ ಮನೆ ಕಟ್ಟುವಾಗ ಆಗಿರಬಹುದಾದ ತೊಂದರೆಗಳಿಗೆ ಕ್ಷಮೆ ಬೇಡಿ ತಪ್ಪು ಕಾಣಿಕೆ ಹಾಕಿ ದಾನ ಧರ್ಮಗಳಿಂದ ಪೂಜಿಸುತ್ತೇವೆ. ನಾಗಗಳ ಭೂಮಿ ಇದು. ಇಲ್ಲಿ ನಾವು ಮನೆ ಕಟ್ಟಿ ವಾಸಿಸಲು ನಾಗದೇವರ ಕೃಪೆ ಬೇಕು. ನಾಗದೋಷಗಳಿಗಂತೂ ಬಲು ವಿಶಿಷ್ಟವಾದ ನಾಗ ಪ್ರತಿಷ್ಠೆ, ನಾಗ ಬಲಿಯಂತಹ ಪರಿಹಾರಕ ಪೂಜೆಗಳಿವೆ. ಇದು ಒಂದು ರೀತಿಯ ಪ್ರಕೃತಿ ಪೂಜೆಯೇ ಸರಿ. ಅತಿ ಹೆಚ್ಚು ಭಕ್ತರು ಬಂದು ಪೂಜಿಸುವ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಇರುವುದು ಈ ನಮ್ಮ ಕರಾವಳಿಯಲ್ಲಿ. ಅನೇಕರ ಮನೆ ದೇವನಾಗಿ, ಗ್ರಾಮ ದೇವನಾಗಿ ನಾಗಬ್ರಹ್ಮನು ವಿರಾಜಿಸುತ್ತಾ ಇದ್ದಾನೆ. ನಾಗಾರಾಧನೆಗೆ ಯೌಗಿಕ ಸಂಕೇತಗಳಿವೆ. ಇದು ಯೌಗಿಕ ಸಿದ್ಧಿ ಮಾರ್ಗವೇ ಸರಿ. ಜನ್ಮ ಜನ್ಮಾಂತರಗಳ ಸಂಗ್ರಹಿತ ಪುಣ್ಯ ಪಾಪ ಕರ್ಮಗಳ ಫಲಾನುಭವಕ್ಕಾಗಿ ಮತ್ತೆ ಮತ್ತೆ ಜನ್ಮವಾಗುತ್ತದೆ. ಚಿತ್ತದ ಈ ಸಂಗ್ರಹಾಲಯ ಖಾಲಿಯಾದಂದು ನಮಗೆ ಪುನರ್ಜನ್ಮದಿಂದ ಮುಕ್ತಿ. ಮೂಲ ಚೈತನ್ಯದ ಸಾಕ್ಷಾತ್ಕಾರಕ್ಕಿರುವ ಪ್ರತಿಬಂಧಕವೇ ಈ ಸಂಚಿತ ಕರ್ಮಗಳ ಬಂಧ. ಧರ್ಮಾಚರಣೆಗಳ ಜೊತೆಗೆ ಯೌಗಿಕ ಉಪಾಸನೆಗಳು ಆತ್ಮ ಸಾಕ್ಷಾತ್ಕಾರಕ್ಕಿರುವ ಮಾರ್ಗಗಳು. ಕುಂಡಲಿನಿ ಶಕ್ತಿಯು ಮೇರುದಂಡದ ಮೂಲಾಧಾರದಲ್ಲಿ ಕುಳಿತಿದೆ. ಈ ಕುಂಡಲಿನಿ ಜಾಗೃತವಾಗಬೇಕಿದೆ. ಸುರಳಿ ಸುತ್ತುಕೊಂಡ ಈ ನಾಭಿ ಕೆಳಗಿನ ಮೂಲಾಧಾರದಲ್ಲಿ ಮಲಗಿರುವಂತಹ ಸರ್ಪರೂಪದ ಕುಂಡಲಿನಿ ಶಕ್ತಿಯನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಜಾಗೃತವಾದಾಗ ಹೆಡೆ ಬಿಚ್ಚಿಕೊಂಡು ಈ ಸರ್ಪವು ಮೂಲಾಧಾರ ಚಕ್ರದ ಬ್ರಹ್ಮ ಗ್ರಂಥಿಯನ್ನು ಭೇದಿಸಿಕೊಂಡು ಉದರ ಕೇಂದ್ರದ ಸ್ವಾಧಿಷ್ಠಾನ ಚಕ್ರ ದಾಟಿ ಸುಷುಮ್ನ ಇಡ ಪಿಂಗಳ ನಾಡಿಗಳ ಮೂಲಕ ಹೃದಯ ಕೇಂದ್ರದ ಅನಾಹತ ಚಕ್ರಕ್ಕೆ ಬರುತ್ತದೆ. ಇಲ್ಲಿನ ವಿಷ್ಣು ಗ್ರಂಥಿಯನ್ನು ವಿಭೇದಿಸಿಕೊಂಡು ಈ ಮಿಡಿ ನಾಗನು ಕಂಠ ಕೇಂದ್ರದ ವಿಶುದ್ಧ ಚಕ್ರವನ್ನು ಭೇದಿಸಿಕೊಂಡು ಭ್ರೂ ಮಧ್ಯದ ಕೇಂದ್ರದ ಆಜ್ಞಾಚಕ್ರದ ರುದ್ರ ಗ್ರಂಥಿಯನ್ನೂ ವಿಭೇದಿಸುತ್ತಾನೆ. ನೆತ್ತಿಯ ಸಹಸ್ರಾರ ಗ್ರಂಥಿಗೆ ಹೋಗುತ್ತದೆ. ಹೀಗೆ ಜಾಗೃತನಾದ ನಾಗನ ಪೂಜೆಯೇ ನಾಗಪಂಚಮಿ. ಹೀಗೆ ಮೇಲ್ಮುಖವಾಗಿ ಪ್ರವಹಿಸುವ ಬ್ರಹ್ಮ ಪ್ರಜ್ಞೆಯು ಈ ಸರ್ಪದ ಸಹಸ್ರಾರ ಪ್ರವೇಶವನ್ನು ಚೈತನ್ಯದ ಸಾಕ್ಷಾತ್ಕಾರವೇ ಎನ್ನುತ್ತೇವೆ. ಕಠೋರ ಯೋಗ ಸಾಧನೆಯೇ ಈ ನಾಗನ ಅಂತರ್ಯಾತ್ರೆ. ನಾಗಪಂಚಮಿಯ ಆಧ್ಯಾತ್ಮಿಕ ಉಪಾಸನೆ, ನಾಗನ ಆರಾಧನೆ, ತತ್ಪರಿಣಾಮವಾಗಿ ಉಂಟಾಗುವ ಆತ್ಮಾನಂದವೇ ನಾಗದೇವನ ಪ್ರಸಾದ.
1: ಇದುವರೆಗೆ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ ಚಿಂತನೆ ಕೇಳುತ್ತಿದ್ದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ರೈತರಿಗೆ ಸಲಹೆ.
1: ಆಗಸ್ಟ್ ತಿಂಗಳಿನಲ್ಲಿ ಕರಿಮೆಣಸು ಬೆಳೆಯಲ್ಲಿ ನಾವು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಗಿಡ ನೆಟ್ಟಂಥ ಗುಂಡಿನಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ. ಕರಿಮೆಣಸು ತೋಟದಲ್ಲಿ ಈ ಫೈಟಾಪ್ತರ ಶಿಲೀಂಧ್ರದ ಸೋಂಕು ಕಂಡುಬಂದರೆ ಅಂತಹ ಬಳ್ಳಿಗಳನ್ನು ಕಿತ್ತಾಕಬೇಕಾಗತ್ತೆ. ತಕ್ಷಣ ಕ್ರಮವನ್ನು ಕೂಡ ನಾವು ಕೈಗೊಳ್ಳಬೇಕಾಗತ್ತೆ. ಇದನ್ನು ಈ ಫೈಟಾಪ್ತರ ಸೋಂಕನ್ನು ಶೀಘ್ರ ಸೊರಗು ರೋಗ ಅಂತ ಕೂಡ ಕರೀತಾರೆ. ಈ ಶೀಘ್ರ ಸೊರಗು ರೋಗದ ಲಕ್ಷಣಗಳು ಅಂದರೆ ಬಳ್ಳಿಗಳ ಎಲ್ಲ ಭಾಗದಲ್ಲಿ ರೋಗದ ಲಕ್ಷಣಗಳನ್ನು ನಾವು ಕಾಣಬಹುದು. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ ಮತ್ತು ಬಳ್ಳಿಯ ಭಾಗಗಳು ಒಣಗಿ ಬೀಳ್ತವೆ. ಒಂದು ಅಥವಾ ಎರಡು ಕಪ್ಪು ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತವೆ. ಈ ಚುಕ್ಕೆಗಳು ದೊಡ್ಡದಾಗಿ ಎಲೆಗಳು ಕಪ್ಪಾಗಿ ಬೀಳ್ತವೆ. ಮುಖ್ಯ ಕಾಂಡಕ್ಕೆ ಅಥವಾ ತುದಿಗೇನಾದರೂ ಈ ಶಿಲೀಂಧ್ರದ ಸೋಂಕು ತಗುಲಿದ್ರೆ ಇಡೀ ಬಳ್ಳಿನೇ ಸೊರಗು ಹೋಗ್ಬಿಡುತ್ತೆ, ಅಂದರೆ ಒಣಗೋಗ್ಬಿಡುತ್ತೆ. ಆದ್ದರಿಂದ ನಾವು ಕರಿಮೆಣಸು ಬೆಳೆಯಲ್ಲಿ ಈ ಫೈಟಾಪ್ತರ ಸೋಂಕು ಕಂಡುಬಂದಾಗ ಅಥವಾ ಈ ಶೀಘ್ರ ಸೊರಗು ರೋಗ ಕಂಡುಬಂದಾಗ

0: ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈ ಫೈಟಾಪ್ತರ ಸೋಂಕು ತಗುಲಿದಂಥ ಮತ್ತು ಅಕ್ಕಪಕ್ಕದ ಒಂದು ಬಳ್ಳಿಗಳಿಗೆ ಶಿಲೀಂಧ್ರನಾಶಕದ ದ್ರಾವಣವನ್ನು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಪ್ರತಿ ಲೀಟರ್ ನೀರಿಗೆ 1.2 ಗ್ರಾಮ್ನಷ್ಟು ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಶಿಲೀಂಧ್ರನಾಶಕವನ್ನು ಬೆರೆಸ್ಕೊಂಡು ಆ ದ್ರಾವಣವನ್ನು ಬಳ್ಳಿ ಮತ್ತು ಎಲೆಗಳು ಚೆನ್ನಾಗಿ ನೆನೆಯುವ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಮಣ್ಣನ್ನು ಕೂಡ ನೆನೆಸಬೇಕಾಗತ್ತೆ. ರೋಗಕ್ಕೆ ತುತ್ತಾಗಿ ಕೆಳಗಡೆ ಬಿದ್ದಂಥ ಎಲೆಗಳನ್ನು ಮತ್ತು ಕೊತ್ತುಗಳನ್ನು ತೆಗೆದು ನಾವು ಸ್ವಚ್ಛ ಮಾಡಬೇಕಾಗತ್ತೆ. 10 ದಿನಗಳ ನಂತರ ಪುನಃ ಇದೇ ದ್ರಾವಣದ ಸಿಂಪರಣೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಇನ್ನೊಂದು ವಿಚಾರ ಅಂದರೆ, ನಾವು ಮತ್ತಷ್ಟು ಸೋಂಕನ್ನು ಹರಡೋದನ್ನು ತಪ್ಪಿಸೋದಕ್ಕೆ 1%ರ ಬೋರ್ಡೋ ದ್ರಾವಣವನ್ನು 2ನೇ ಬಾರಿಗೆ ಸಿಂಪರಣೆಯನ್ನು ಕೂಡ ಈ ಆಗಸ್ಟ್ ತಿಂಗಳಲ್ಲಿ ನಾವು ಕೈಗೊಳ್ಳಬಹುದು. ಇದೇ ಆಗಸ್ಟ್ ತಿಂಗಳಿನಲ್ಲಿ ನಾವು ಪೋಷಕಾಂಶಗಳನ್ನು ಕೂಡ ಕೊಡಬಹುದು. ಪ್ರತಿಯೊಂದು ಬಳ್ಳಿಗೆ 150 ಗ್ರಾಮ್ನಷ್ಟು ಯೂರಿಯಾ ಮತ್ತು 225 ಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷ್ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ತೆಳುವಾಗಿ ಮಣ್ಣನ್ನು ಮುಚ್ಚಬೇಕಾಗತ್ತೆ. 1 ಕಿಲೋಗ್ರಾಮ್ನಷ್ಟು ಈ ಕಾಳು ಮೆಣಸು ಸ್ಪೆಷಲ್ ಪೋಷಕಾಂಶದ ಮಿಶ್ರಣವನ್ನು 200 ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ಆ ದ್ರಾವಣವನ್ನು ಎಲೆಗಳು ಮತ್ತು ಕಾಂಡ ಚೆನ್ನಾಗಿ ನೆನೆಯುವ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಏಲಕ್ಕಿ ಬೆಳೆಯಲ್ಲಿ ನಾವು ಈ ಆಗಸ್ಟ್ ತಿಂಗಳಿನಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತಾಕೋದು ಬಹಳ ಮುಖ್ಯ. ಆ ಕಟ್ಟೆ ಪೀಡಿತ ಗಿಡಗಳ ಸುತ್ತ ಇರುವಂಥ ಏಲಕ್ಕಿ ಗಿಡಗಳಿಗೆ 1%ರ ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಮತ್ತು ಬುಡಕ್ಕೆ 0.5 ಕಿಲೋಗ್ರಾಮ್ನಷ್ಟು ಈ ತಾಮ್ರದ ಆಕ್ಸಿಕ್ಲೋರೈಡನ್ನು 200 ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ತಯಾರಿಸಿದಂಥ ದ್ರಾವಣವನ್ನು ಪ್ರತಿ ಒಂದು ಗಿಡಕ್ಕೆ 3-4 ಲೀಟ್ರ್ನಷ್ಟು ನಾವು ಬುಡಕ್ಕೆ ಸುರಿಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಎಲೆ ಚುಕ್ಕೆ ರೋಗ ಏನಾದರೂ ಕಂಡುಬಂದರೆ ನಾವು ಕಾರ್ಬನ್ಡೈಸಿಂಗ್ ಮತ್ತು ಮ್ಯಾಂಕೋಜಬ್ ಈ ಒಂದು ಸಂಯೋಜನೆಯ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ನಾವು ಬಲಿತ ಕಾಯಿಗಳ ಕೊಯ್ಲನ್ನು ಕೂಡ ಪ್ರಾರಂಭ ಮಾಡಬಹುದು. ಮಳೆಗಾಲದಲ್ಲಿ ಈ ಏಲಕ್ಕಿ ಬೆಳೆಯಲ್ಲಿ ಬೀಜಕೋಶ ಕೊಳೆಯುವಂಥ ರೋಗ ಕೂಡ ಕಂಡುಬರುತ್ತೆ. ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ಎಲ್ಲ ವಯಸ್ಸಿನ ಬೀಜಕೋಶಗಳನ್ನು ಮತ್ತು ಗಿಡದ ಎಲ್ಲ ಭಾಗಗಳಲ್ಲಿ ಈ ಕೊಳೆಯುವಿಕೆ ಕಂಡುಬರುತ್ತೆ. ಮುಖ್ಯವಾಗಿ ಈ ಬೀಜಕೋಶ ಕೊಳೆಯುವಂಥ ರೋಗ ಮಣ್ಣು, ನೀರು ಮತ್ತು ಗಾಳಿಯಿಂದ ಹರಡುತ್ತೆ. ಇದೇ ಸಂದರ್ಭದಲ್ಲಿ ಈ ಬೇರು ಕಾಂಡ ಕೊಳೆ ರೋಗ ಕೂಡ ಹೆಚ್ಚಾಗಿ ಈ ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಕಂಡುಬರುತ್ತೆ. ಈ ರೋಗದ ಲಕ್ಷಣಗಳು ಅಂದರೆ ಎಲೆಗಳು ಹಳದಿಯಾಗ್ತವೆ ಮತ್ತು ಆ ಕವಲುಗಳು ಕೊಳಿತವೆ. ಕೊಳೆತಂಥ ಬೇರು ಕಾಂಡಗಳು ಮೃದುವಾಗದರ ಜೊತೆಗೆ ಕಡು ಕಂದು ಬಣ್ಣಕ್ಕೆ ತಿರುಗ್ತವೆ ಮತ್ತು ಇಡೀ ಗಿಡನೇ ಸಾಯುತ್ತೆ. ಈ ಬೀಜಕೋಶ ಕೊಳೆಯುವಂಥ ರೋಗ ಮತ್ತು ಬೇರು ಕಾಂಡ ಕೊಳೆಯ ರೋಗದ ನಿರ್ವಹಣೆಗೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಒಣಗಿದಂಥ ಎಲೆಗಳನ್ನು ಕತ್ತರಿಸಬೇಕಾಗತ್ತೆ. ಗಿಡದ ಬುಡವನ್ನು ಸ್ವಚ್ಛಗೊಳಿಸಬೇಕು. ತಗ್ಗು ಪ್ರದೇಶದಲ್ಲಿ ನೀರು ಬಸಿಯುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. 1%ರ ಬೋರ್ಡೋ ಮಿಶ್ರದ ಸಿಂಪರಣೆಯನ್ನು ನಾವು ಗಿಡಗಳ ಎಲೆಗಳಿಗೆ ಅದು ಚೆನ್ನಾಗಿ ನೆನೆಯ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಗಿಡದ ಬುಡಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು ಬೆರೆಸ್ಕೊಂಡು ತಯಾರಿಸಿದಂಥ ದ್ರಾವಣವನ್ನು ಸುರಿಬೇಕಾಗತ್ತೆ. ಶುಂಠಿ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಈ ಎಲೆ ಚುಕ್ಕೆ ರೋಗದ ಲಕ್ಷಣಗಳು ಅಂದರೆ ಸಣ್ಣನೆಯ ವೃತ್ತಾಕಾರದ ಅಥವಾ ಗೋಲಾಕಾರದ ತಿಳಿ ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಆನಂತರ ಚುಕ್ಕೆಗಳು ಜಾಸ್ತಿಯಾಗಿ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗೋದಕ್ಕೆ ಪ್ರಾರಂಭಿಸ್ತವೆ. ಈ ಎಲೆ ಚುಕ್ಕೆ ರೋಗವನ್ನು ನಾವು 1%ರ ಬೋರ್ಡ ದ್ರಾವಣದ ಸಿಂಪರಣೆ ಮೂಲಕ ನಿಯಂತ್ರಣ ಮಾಡಬಹುದು. ಇದಕ್ಕೆ ಬದಲಾಗಿ ನಾವು 2%ರ ಮ್ಯಾಂಕೋಜಬ್ ಶಿಲೀಂಧ್ರನಾಶಕದ ಸಿಂಪರಣೆಯನ್ನು ಕೂಡ ಮಾಡಬಹುದು. ಹಾಗೆಯೇ 2%ರ ಕಾರ್ಬನ್ಡೈಸಿಂ ದ್ರಾವಣದ ಸಿಂಪರಣೆಯನ್ನು ಕೂಡ ಕೈಗೊಳ್ಳಬಹುದು. 0.2%ರ ಮ್ಯಾಂಕೋಜಬ್ ಮತ್ತು 0.2%ರ ಕಾರ್ಬನ್ಡೈಸಿಂ ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಮ್ಯಾಂಕೋಜಬ್ ಅಥವಾ ಕಾರ್ಬನ್ಡೈಸಿಂ ಶಿಲೀಂಧ್ರನಾಶಕವನ್ನು ಬೆರೆಸ್ಕೊಂಡು ಶುಂಠಿ ಬೆಳೆಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
2: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
1: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳುಗರೆ, ಇದೊಂದು ಪ್ರಕಟಣೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿ ಇವರ ವತಿಯಿಂದ ನಾಳೆ ತಾಲೂಕು ಪಂಚಾಯಿತಿ ಪೊನ್ನಂಪೇಟೆ ಇಲ್ಲಿ ಬೆಳಿಗ್ಗೆ 10 ಮಧ್ಯಾಹ್ನ 1 ಮಿನಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಈ ಮಿನಿ ಉದ್ಯೋಗ ಮೇಳದಲ್ಲಿ ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಮಿನಿ ಉದ್ಯೋಗ ಮೇಳದ ಮೂಲಕ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ಮಿನಿ ಉದ್ಯೋಗ ಮೇಳದಲ್ಲಿ SSLC, PUC, ITI, ಡಿಪ್ಲೊಮೊ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದು. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣ ಪತ್ರ ಹಾಗೂ ಸ್ವವಿವರಗಳ ಪ್ರತಿಗಳೊಂದಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾಗೂ ಹೆಚ್ಚಿನ ಮಾಹಿತಿಗೆ 8296020826 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಆಕಾಶವಾಣಿ ಮಡಿಕೇರಿ, ಸಮಯ 6:45. ಇದೀಗ ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಾವು ಈ ಎಂಜಿ ನರೇಗಾ ಅಂದ್ರೆ ಏನು ಮತ್ತು ಇತ್ತೀಚಿನ ಬದಲಾವಣೆ ಇದಕ್ಕೆ ಏನೇನು ಆಗಿದೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಹೇಳಿ ಸರ್, ಇದರಲ್ಲಿ ಏನು ಬದಲಾವಣೆ ಇದೆ ಅಂತ?
2: ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಇದು 2005 ಜಾರಿಗೆ ಬಂದಿರುವಂತದ್ದು. ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ ಕನಿಷ್ಠ 100 ದಿನದ ಕೆಲಸ ಕೊಡಬೇಕು, ಕಾನೂನು ಬಾಧ್ಯತೆ ಅನ್ನುವಂಥ ಕಾನೂನು ಬಾಧ್ಯತೆ ಸರ್ಕಾರಕ್ಕೆ ಇದ್ದದ್ದು. ಕೆಲಸ ಸಿಗದಿದ್ರೆ ನಿರುದ್ಯೋಗ ಭತ್ತೆ ನೀಡಬೇಕಿತ್ತು. ಈ ಕಾಯ್ದೆ ಬಡ ಕುಟುಂಬಗಳ ಜೀವನಕ್ಕೆ ಒಳ್ಳೆಯ ಆಧಾರ ಕೂಡ ಆಗಿದೆ.
1: ಈಗ ಏನು ಬದಲಾವಣೆ?
2: ಕಳೆದ ಡಿಸೆಂಬರ್ 2025 ಸಂಸತ್ತು ಹೊಸ ಕಾಯ್ದೆಯನ್ನು ಅಂಗೀಕರಿಸಿತು. ಅಂದ್ರೆ ಇದೇ ಎಂಜಿ ನರೇಗಾ ಕಾಯ್ದೆಯನ್ನು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ

0: ಮಿಷನ್ 2025 ಅಂದ್ರೆ ಸಂಕ್ಷಿಪ್ತವಾಗಿ ಹೇಳುವುದಂದ್ರೆ ವಿಬಿಜಿ ರಾಮ್ಜಿ ಅನ್ನುವಂತ ಕಾಯ್ದೆಯನ್ನು ಜಾರಿಗೆ ಮಾಡಿದೆ. ಇದರಲ್ಲಿ ಮೊದಲ 100 ದಿವಸ ಇದ್ದ ಕೆಲಸದ ಖಾತ್ರಿ ಈಗ 125 ದಿವಸ, ವಾರ್ಷಿಕವಾಗಿ 125 ದಿವಸಕ್ಕೆ ಹೆಚ್ಚಾಗಿದೆ. ವಾರ್ಷಿಕ ಆದಾಯ ಅಂದ್ರೆ ಸುಮಾರು ಶೇಕಡ 25% ಹೆಚ್ಚಾಗ್ತದೆ. ಇನ್ನೊಂದೇನಂದ್ರೆ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ದೈನಿಕ ವೇತನ 349 ಇದ್ದಂಥದ್ದು ರೂಪಾಯಿ 370 ಏಪ್ರಿಲ್ 2025 ಆಗಿದೆ.
1: ಏನೇನು ಕೆಲಸಗಳು ನಡೀತಾವೆ
0: ಇದಕ್ಕೆ ಸಂಬಂಧಪಟ್ಟ ಹಾಗೆ? ನೀರಿನ ಸುರಕ್ಷತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಅಥವಾ ಹವಾಮಾನ ತುರ್ತು ಕಾಮಗಾರಿಗಳು, ಈ ಕ್ಷೇತ್ರಗಳಲ್ಲಿ ಕೆಲಸವನ್ನು ಒದಗಿಸಲಾಗುತ್ತದೆ. ಈಗ ಹೊಸದಾಗಿ ಎಐ ಆಧಾರಿತ ಮೇಲ್ವಿಚಾರಣೆ ಮತ್ತೆ ಜಿಪಿಎಸ್ ಟ್ರ್ಯಾಕಿಂಗ್ ಹಾಗೂ ಆಧಾರ್ ಆಧಾರಿತ ಹಾಜರಾತಿ ಕೂಡ ಜಾರಿಗೆ ಬರ್ತಾ ಇದೆ. ನಿಗದಿತ ಅವಧಿಯಲ್ಲಿ ಕೆಲಸ ಕೊಡದಿದ್ರೆ 15 ದಿವಸದ ನಂತರ ನಿರುದ್ಯೋಗ ಭತ್ತೆಯನ್ನು ಕೂಡ ನೀಡಬೇಕು ಅಂತ ಮಾಡಲಾಗಿದೆ.
1: ಇಲ್ಲಿ ಈ ಕೆಲಸ ಪಡಿಬೇಕು ಅಂತ ಹೇಳಿ ನಮ್ದೇ ಒಂದು ಏನಾದ್ರು ಹಕ್ಕಿರುತ್ತಾ?
0: ಹೌದು, ಕೆಲಸಕ್ಕೆ ಅರ್ಜಿ ಹಾಕಿ 15 ದಿವಸದ ಒಳಗಡೆ ಕೆಲಸ ಸಿಗದಿದ್ರೆ ನೀವು ನಿರುದ್ಯೋಗ ಭತ್ತೆಯನ್ನು ಕೇಳಬಹುದು. ವೇತನ 15 ದಿನದ ಒಳಗಡೆ ನೇರ ಬ್ಯಾಂಕಿಂಗ್ ಖಾತೆಗೆ ಬರಬೇಕು. ಇನ್ನೊಂದೇನಂದ್ರೆ ತೊಂದರೆ ಆದ್ರೆ ಗ್ರಾಮ ಪಂಚಾಯತ್ ಅಥವಾ ಹತ್ತಿರದ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸ್ಗೆ ದೂರು ನೀಡುವಂತ ಅವಕಾಶಗಳನ್ನು ಕೂಡ ಈ ಕಾಯ್ದೆ ಕಲ್ಪಿಸಿದೆ.
1: ಮುಖ್ಯವಾದಂತಹ ಏನಾದರೂ ಸಲಹೆ ಇದೆಯಾ?
0: ನೋಡಿ, ಹೊಸ ಕಾಯ್ದೆ ಜಾರಿಯಾಗಿದೆ, ಆದ್ರೆ ರಾಜ್ಯ ಮಟ್ಟದ ನಿಯಮಗಳು ಇನ್ನೂ ಅಂತಿಮಗೊಳ್ತಾ ಇವೆ. ನನ್ನ ಸಲಹೆ ಏನಂದ್ರೆ, ನಿಮ್ಮ ಜಾಬ್ ಕಾರ್ಡ್ ಇದ್ದಂತದ್ರಲ್ಲಿ ಅದನ್ನು ನವೀಕರಿಸಿಕೊಳ್ಳಿ. ಯಾವುದು ನಿಮ್ಮ ಬ್ಯಾಂಕ್ ಖಾತೆ ಇದೆ ಅದಕ್ಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಕೊಳ್ಳಿ. ಹೊಸದಾಗಿ ಇರುವಂತ ಡಿಜಿಟಲ್ ವ್ಯವಸ್ಥೆಯಲ್ಲಿ ಈ ಎರಡೂ ವ್ಯವಸ್ಥೆಗಳು ಅನಿವಾರ್ಯ ಆಗಿರುವಂತದ್ದು.
1: ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸರ್ ಅವರೇ, ತಾವು ಈ ಮಾಹಿತಿಯನ್ನು ಬಹಳ ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
4: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
1: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
2: ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು, ಇದೇ August 20 ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ

0: 100% ಆಫ್ ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್ ಅತ್ಯಧಿಕ ಸೇವಿಂಗ್ಸ್ ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
1: ಕೇಳುಗರೆ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6-18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಪ್ರಕರಣವು 2025 ಆಗಸ್ಟ್ 1 ರಿಂದ 2026 ಜುಲೈ 31 ಒಳಗೆ ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ರೂಪಾಯಿಗಳ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ನೀಡಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ ತಲಾ 25,000 ರೂಪಾಯಿ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸಂಸ್ಥೆಗಳಿಗೆ ತಲಾ 1,00,000 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಮಕ್ಕಳ ದಿನಾಚರಣೆ 2026 ಸಾಲಿಗಾಗಿ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚೈನ್ ಗೇಟ್ ಹತ್ತಿರ ಮೈಸೂರು ರಸ್ತೆ ಮಡಿಕೇರಿ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಈ ತಿಂಗಳ 20 ಒಳಗಾಗಿ ಉಪನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0827222210 ಹಾಗೂ ಮೊಬೈಲ್ ಸಂಖ್ಯೆ 9482194105 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಕೇಳುಗರೆ, ಈ ಸಂಜೆ 5 ಗಂಟೆಗೆ ಮಹಿಳಾ ಲೋಕ. ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಾಗರ ಪಂಚಮಿ ನಾಡಿಗೆ ತೊಟ್ಟದು. ಈ ಕಾರ್ಯಕ್ರಮದ ನಿರ್ವಹಣೆ ಪಿಎಂ ಜಗದೀಶ್. ಈ ಸಂಜೆ 6:51 ಕೃಷಿ ರಂಗ, ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನವಿದೆ.

0: ಈ ಬೆಳಿಗ್ಗೆ 11 ಗಂಟೆಗೆ ನನ್ನೆದೆ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827227258 ಹಾಗೂ 228129. ಆಕಾಶವಾಣಿ ಮಡಿಕೇರಿ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಕೇಂದ್ರೀಯ ಗೃಹಮಂತ್ರಿ ಅಮಿತ ಶಾಹ ಉಕ್ತವಾನ್ ಯತ್ ಯುವಾನಃ, ಮಹಿಳಾಃ, ಕೃಷಕಾಃ, ನಿರ್ಧನಜನಾಃ ಚ ಸಬಲಾಃ ಭವೇಯುಃ ಇತಿ ಅವಶ್ಯಕಮಸ್ತಿ. ಯೇನ ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರವರ್ಷಂ ಯಾವತ್ ಭಾರತರಾಷ್ಟ್ರಂ ಪೂರ್ಣತಯಾ ವಿಕಸಿತ ದೇಶಃ ಭವಿತುಮರ್ಹತಿ. ಸಹ ಅವದತ್ ಯತ್ ನರೇಂದ್ರ ಮೋದಿ ಸರ್ವಕಾರಃ ಏತೇಷಾಂ ವರ್ಗಾಣಾಂ ಕಲ್ಯಾಣೆ ವಿಕಾಸೆ ಚ ವಿಶೇಷಂ ಧ್ಯಾನಂ ಪ್ರದದಾತಿ. ಶ್ರೀಶಾಹಃ ಹ್ಯಃ ರಾಜಸ್ಥಾನ ರಾಜ್ಯಸ್ಯ ಅಲವರ ನಗರೆ ಏಕಂ ಕಾರ್ಯಕ್ರಮಂ ಸಂಬೋಧಯನಾಸೀತ್. ತೇನ ರಾಜ್ಯಸ್ಯ ಸಪ್ತದಶಸು ಜನಪದೇಷು ತ್ರಿಪಂಚಾಶದಧಿಕ ಚತುಶ್ಶತೋತ್ತರ ಷಟ್ ಸಹಸ್ರ ಕೋಟಿ ರೂಪ್ಯಕಾಣಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ

0: ಕಾರ ಅರಿಚಿಟ್ಟಿತ್ತು. ಬಿ ಶೆಟ್ಟಿಗೇರಿ ಗ್ರಾಮತ್ರ ಕಡೆಮಡ ಕಾರ್ಯಪ್ಪ ಬೋಳು ಅಂಗಡ ಪೊಣ್ಣು ಗೌರಮ್ಮ ಗೌರು ಅಂಗ ನಿನಾಂದು ಮರಣಪಟ್ಟಿತ್ತು. ಕಡೆಮಡ ಬಿನ್ನು ಬಿಜು ಅಂಗಡ ಅಮ್ಮ 87 ಬಯತ್ರ ಗೌರಮ್ಮ ಗೌರು ಅಂಗಡ ತಾಮನೆ ನಾಪೊಗ್ಲು ಕುಟ್ಟಂಜಟ್ಟಿರ ಆಖಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ನಡ್ಪ. ಕುಂದ ಈಚೂರು ಗ್ರಾಮದ ತೀತಮಡ ಪೌತಿ ದೇವಯ್ಯ ಅಂಗಡ ಪೊಣ್ಣು ಪಾರ್ವತಿ ಅಂಗ ನಿನಾಂದು ಮರಣಪಟ್ಟಿತ್ತು. 73 ಬಯತ್ರ ತೀತಮಡ ಪಾರ್ವತಿ ಅಂಗಡ ತಾಮನೆ ಚೇರಂಡ ಆಖಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ಈಚೂರು ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪ. ಗರ್ವಾಲೆ ಗ್ರಾಮತ್ರ ಗೀಜಿಗಂಡ ಕುಶಾಲಪ್ಪ ಎಂಗ ಇಂದು ಪೊಂಜತೆಗೆ ಮರಣಪಟ್ಟಿತ್ತು. ಗೀಜಿಗಂಡ ಲೋಕೇಶ್ ಎಂಗಡ ಪಪ್ಪ 86 ಬಯತ್ರ ಕುಶಾಲಪ್ಪ ಎಂಗಡ ಆಖಿರಿ ಕಾರ್ಯ ಇಂದು ಒಯ್ಪತ್ತು 5 ಗಂಟೆರ ಮೀದ ಗರ್ವಾಲೆ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡ್ಪ. ಆಕಾಶವಾಣಿ ಮಡಿಕೇರಿ, ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
3: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪರಂಪರೆಯನ್ನು ಪಸರಿಸುವ,
1: ಐತಿಹಾಸಿಕ ಸ್ಥಳಗಳ ಪರಿಚಯ,
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಮುಂದುವರಿಯಲಿದ್ದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳು ಸಮಾವೇಶಗೊಳ್ಳಲಿವೆ. ವಿಧಾನಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಅವಧಿ ನಿಗದಿಯಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಶೂನ್ಯ ವೇಳೆ ಹಾಗೂ ಬಳಿಕ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯಿತಿರಾಜ್

0: ಸಂಸ್ಥೆಗಳ ಕರ್ನಾಟಕ ವಿಧಾನಮಂಡಲದ ಸದನ ಸಮಿತಿ ಅಧ್ಯಕ್ಷ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು 2025-26 ಸಾಲಿನ 44ನೇ ವರದಿಯನ್ನು ಸದನದಲ್ಲಿ ಮಂಡಿಸಲಿದ್ದಾರೆ. ಬಳಿಕ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಸರ್ಕಾರದ ಗಮನ ಸೆಳೆಯಲು ಸೂಚನೆಗಳನ್ನು ಸಲ್ಲಿಸಿದ್ದಾರೆ. ಆ ಪೈಕಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಳಿವಾಡ್ ಸರ್ಕಾರಿ ಹಾಗೂ ಖಾಸಗಿ ಜಮೀನುಗಳಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಕಂದಾಯ ಗ್ರಾಮ ಯೋಜನೆ ಅಡಿ ಹಕ್ಕುಪತ್ರಗಳನ್ನು ವಿತರಿಸಲು ಹಾಗೂ ಆಸ್ತಿಗಳಿಗೆ ಈ ಸ್ವತ್ತು ನೀಡುವ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿದ್ದಾರೆ. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಸಹಯೋಗದಲ್ಲಿ ಬೆಂಗಳೂರಿನ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನದಡಿ ಮುಂಗಾರು ಪೂರ್ವದಲ್ಲಿ ವಿವಿಧ ಧಾನ್ಯಗಳನ್ನು ನೇರವಾಗಿ ಒಣಬಿತ್ತನೆ ಮಾಡುವ ಪದ್ಧತಿಯನ್ನು ಸಣ್ಣ ಹಿಡುವಳಿ ಹೊಂದಿದ ರೈತರಲ್ಲಿ ಪ್ರಚುರಪಡಿಸುತ್ತಿದೆ. ಈ ಕುರಿತು ಒಂದು ವರದಿ.
1: ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಿಸಲೆಹಳ್ಳಿಯ ಕೃಷಿಕ ಪಂಚಾಕ್ಷರಿಯವರು ಮುಂಗಾರು ಆರಂಭಕ್ಕಿಂತ 2 ತಿಂಗಳು ಮುಂಚೆ ತಮ್ಮ 1 ಎಕರೆ ಅಡಿಕೆ ತೋಟದಲ್ಲಿ ಜೋಳ, ಹೆಸರು, ಅಲಸಂದೆ, ಎಳ್ಳು ಹಾಗೂ ಅವರೇ ಸೇರಿದಂತೆ 12 ತರಹದ ವಿವಿಧ ಧಾನ್ಯಗಳನ್ನು ಮುಂಗಾರು ಪೂರ್ವ ಬಿತ್ತನೆ ಕೈಗೊಂಡಿದ್ದರು. 45 ದಿನಗಳಲ್ಲೇ ಈ ಧಾನ್ಯಗಳು ಸೊಂಪಾಗಿ ಬೆಳೆದು ನಿಂತವು. ಕೆಲವು ತಳಿಗಳು ತೆನೆ ಒಡೆದರೆ ಇನ್ನೂ ಕೆಲವು ತಳಿಗಳು ಆಳೆತ್ತರ ಬೆಳೆದು ಇಡೀ ತೋಟವೇ ಹಸಿರು ಹೊತ್ತಂತೆ ಕಂಗೊಳಿಸಿತು. ಹಸಿರೆಲೆ ಗೊಬ್ಬರದ ಮುಂದುವರಿಕೆಯಂತಿರುವ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನ ಮಳೆಯಾಶ್ರಿತ ಪ್ರದೇಶಗಳ ಸಣ್ಣ ಹಿಡುವಳಿದಾರರಿಗೆ ಕೃಷಿ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸುವ ಸುಸ್ಥಿರ ಮಾರ್ಗ ಎನ್ನುತ್ತಾರೆ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಯೋಜನಾ ನಿರ್ದೇಶಕ ಕೆ ರವಿ ಮೂಡಿಗೆರೆ.
2: ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ನಬಾರ್ಡ್ ಸಹಯೋಗದೊಂದಿಗೆ ಜೀವ ನೈಸರ್ಗಿಕ ಕೃಷಿ ಯೋಜನೆಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬುಕ್ಸಾಗರ, ಬಿಸ್ಲೆಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಹೀಗೆ 2 ವರ್ಷಗಳಿಂದ ಅನುಷ್ಠಾನ ಮಾಡುತ್ತಾ ಇದೆ. ಈ ಯೋಜನೆಯಲ್ಲಿ ಮಣ್ಣಿನ ಫಲವತ್ತತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಪಿಎಂಡಿಎಸ್ ಅನ್ನೋ ವಿಧಾನವನ್ನು ಕೂಡ ಬಳಸಲಾಗುತ್ತಿದೆ. ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಎಂದು ಮುಂಗಾರು ಪೂರ್ವ ಬಿತ್ತನೆ 1 ಎಕರೆಯಲ್ಲಿ ಸುಮಾರು 8-10 ಕೆಜಿ ಬೀಜಗಳನ್ನ ದ್ವಿದಳ ಧಾನ್ಯಗಳನ್ನ ಭೂಮಿಗೆ ಬಿತ್ತನೆ ಮಾಡಿ 40-65 ದಿವಸಗಳ ನಂತರ ಮತ್ತೆ ಭೂಮಿಗೆ ಸೇರಿಸುವ ಪ್ರಕ್ರಿಯೆಯನ್ನ ಪಿಎಂಡಿಎಸ್ ಅಂತ ಹೇಳಿ ಕರಿತೀವಿ. ಸಿರಿಧಾನ್ಯಗಳನ್ನ ತರಕಾರಿ ಬೀಜಗಳನ್ನು ಕೂಡ ಇದರಲ್ಲಿ ಸೇರಿಸಬಹುದು. ಬೇಸಿಗೆಯಲ್ಲಿ ಮಣ್ಣಿನ ಬೆಲೆ ಹಸಿರು ಹೊದಿಕೆಯನ್ನ ರಚನೆ ಮಾಡಲಾಗುತ್ತದೆ. ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ. ಎಲ್ಲಾ ರೀತಿಯ ಧಾನ್ಯಗಳನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಮಳೆಗೆ ಬೇಕಾಗುವ ಬೇಳೆಕಾಳುಗಳು ಕೂಡ ಸ್ವಲ್ಪ ಮಟ್ಟಿನಲ್ಲಿ ದೊರೆಯುತ್ತೆ. ತಮ್ಮ ಭೂಮಿಯಲ್ಲಿ ಯಾವ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ ಅಂತ ಒಂದು ಸೂಚನೆಯನ್ನು ಕೂಡ ಇದು ನೀಡುತ್ತೆ. 1 ಎಕರೆಯಲ್ಲಿ ಈ ಪದ್ಧತಿಯನ್ನ ಅಳವಡಿಸಿದ್ರೆ ಸುಮಾರು 1.5-2 ತಿಂಗಳಲ್ಲಿ 10-12 ಟನ್ ಗೊಬ್ಬರವನ್ನು ಕೊಟ್ಟಂತೆ ಆಗುತ್ತೆ. ದ್ವಿದಳ ಧಾನ್ಯಗಳನ್ನ ಹಾಕುವುದರಿಂದ ವಾತಾವರಣದಲ್ಲಿರತಕ್ಕಂತಹ ಸಾರಜನಕವನ್ನ ಹೆಚ್ಚಿನ ಮಟ್ಟದಲ್ಲಿ ಸ್ಥಿರೀಕರಣ ಆಗುವಂತ ಒಂದು ಪ್ರಕ್ರಿಯೆ ಕೂಡ ಇದರಲ್ಲಾಗುತ್ತೆ. ರೈತರಿಗೆ ಸುಮಾರು 1 ಎಕರೆಗೆ 8-10 ಕೆಜಿ ಬೀಜಗಳು ಬೇಕಾಗಬಹುದು. 1.5-2 ಸಾವಿರ ಒಂದು ಬೀಜದ ವೆಚ್ಚ ಬರುತ್ತೆ. ಈ ವಿಧಾನವನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸುಲಭ ರೂಪದಲ್ಲಿ ಕಡಿಮೆ ಖರ್ಚಿನಲ್ಲ ಶೀಘ್ರವಾಗಿ ಉತ್ತಮ ಗೊಬ್ಬರ ಮಾಡುವ ಒಂದು ವಿಧಾನ ಇದು ಆಗಿರುತ್ತೆ.
0: ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಮೃತಪಟ್ಟ ಪ್ರಕರಣದ ಸತ್ಯಾಂಶ ಪರಿಶೀಲಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಕೊಡಗು ಜಿಲ್ಲೆ ಭಾಗಮಂಡಲದಲ್ಲಿ ಈ ವಿಷಯ ತಿಳಿಸಿದ ಅವರು, ತನಿಖಾ ವರದಿ ಆಧರಿಸಿ ಕಾನೂನಿನಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದರು. ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಕುಟುಂಬಕ್ಕೆ ಒಟ್ಟು 15 ಲಕ್ಷ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ಪಂಚಮಿ ತಿಥಿಯಾದ ಇಂದು ನಾಗರ ಪಂಚಮಿ. ನಾಗದೇವತೆಗಳ ಆರಾಧನೆಗೆ ತನ್ಮೂಲಕ ನಾಗಬನಗಳ ಸಂರಕ್ಷಣೆಗೆ ಮೀಸಲಾಗಿರುವ ಮಣ್ಣು ಪೂಜೆಯ ಸಾಂಪ್ರದಾಯಿಕ ಪ್ರಮುಖ ಹಬ್ಬ.

0: ಶ್ರಾವಣ ಮಾಸದ 5ನೇ ದಿನದಂದು ಆಚರಿಸಲಾಗುವ ಈ ಹಬ್ಬ ಹಾವುಗಳ ಬಗ್ಗೆ ಭಕ್ತಿ, ರಕ್ಷಣೆಯ ಪಣ, ಪ್ರಕೃತಿಯ ಬಗ್ಗೆ ಗೌರವ ಮತ್ತು ವನ್ಯಜೀವಿಗಳೊಂದಿಗೆ ಶಾಂತಿಯುತ ಸಹಬಾಳ್ವೆ ಮಹತ್ವವನ್ನು ಪ್ರತಿನಿಧಿಸುತ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಧಾರವಾಡ ತಾಲೂಕು ದೇವರ ಹುಬ್ಬಳ್ಳಿಯ ಹಿರಿಯ ಜಾನಪದ ತಜ್ಞೆ ಡಾ ಪಾರ್ವತ್ಯವ್ವ ಸಿದ್ದಪ್ಪ ಹೊಂಗಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ. ಪಂಚಮಿಗೆ ನಾಗಪ್ಪಗೆ ಹಾಲು ಹೊಯ್ಯದು ಅಂದ್ರೆ ದೊಡ್ಡ ಖುಷಿ. ಹೆಣ್ಣು ಮಕ್ಕಳಿಗೆ ದೂರ ಇರ್ಲಿ ಲಗತ್ತಿರ್ಲಿ, ತವರ ಮನಿ ಅಂದ್ರೆ ಹೆಣ್ಣು ಮಕ್ಕಳದ ಒಂದು ಸಡಗರ. ಮಳೆಗಾಲದಾಗ ಬರುವಂತ ಹಬ್ಬ. ಈ ಹಬ್ಬಕ್ಕೆ ಉಂಡಿ ಉಸಿಳಿ ಅಳ್ಳು ಗುಳ್ಳವನ್ನ ಆಡೋದಿಂದ ಹಿಡ್ಕೊಂಡು ಅಳ್ಳು ಹುರ್ಕೊಂಡು ಮಣ್ಣು ತಂದು ಗುಳ್ಳವನ್ ಮಾಡಿ ನಾಲ್ಕು ಗುಳ್ಳವ ಆತಂದ್ರ ನಾಗಪ್ಪ ಬರ್ತಾನ. ಅವಾಗ ತಂಗಿ ಕರೆಯಕ ಅಣ್ಣ ಹೋಗುವಾಗ ತಂಗಿ ಬರ್ಲಿಲ್ಲ ಅಂದ್ರೆ ಅಣ್ಣಗ ಕಷ್ಟಕ್ಕೆ ದಾರಿ ನೋಡ್ತಿರ್ತಾಳಲ್ಲ.

0: ಗ್ರಾಮಗಳು ದುಶ್ಚಟಗಳಿಂದ ಮುಕ್ತವಾಗಿ ಶಾಂತಿ ನೆಮ್ಮದಿಯ ಬದುಕು ಕಂಡುಕೊಂಡಾಗ ಗಾಂಧೀಜಿಯವರ ನೈಜ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಲಿದೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ, ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಇಳಕಲ್ಲಿನ ಶ್ರೀ ಗುರುಮಹಾಂತ ಶ್ರೀಗಳು ಹಾಗೂ ರಬಕವಿಯ ಶ್ರೀ ಗುರುಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಹಟ್ಟಿ ಗ್ರಾಮದ ಮಹಿಳೆಯರನ್ನು ಸನ್ಮಾನಿಸಿ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿ ಪ್ರದಾನಿಸಿದರು. 10 ಗ್ರಾಮಗಳಿಗೆ ಮದ್ಯಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಿದರು. ಲಾಲ್ ಸಾಯಿ ಸಮಿತ್ ಸಿ ಬಂಧು ಅವರು ಭಾನುವಾರ ಮುಕ್ತಾಯಗೊಂಡ ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು. ಅಮಿತ್ ರಾಜ್ ಪುರುಷರ ಡಬಲ್ಸ್ 19 ವರ್ಷದೊಳಗಿನ ಪುರುಷರ ಮತ್ತು ಮಿಶ್ರ ಡಬಲ್ಸ್ ವಿಭಾಗಗಳಲ್ಲಿ ಗೆದ್ದು ಹ್ಯಾಟ್ರಿಕ್ ಪ್ರಶಸ್ತಿಗಳಿಗೆ ಭಾಜನರಾದರು. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿದ್ದ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ 4ನೇ ಶ್ರೇಯಾಂಕದ ಆಟಗಾರ್ತಿ ಶೈನಾ ಮಣಿಮುತ್ತು ಜಯ ಸಾಧಿಸಿದರು. ಪುರುಷರ ಡಬಲ್ಸ್ ಫೈನಲ್ ಪಂದ್ಯದಲ್ಲಿ ಅಮಿತ್ ರಾಜ್ ಹಾಗೂ ಯದುನಂದನ್ ಜೋಡಿ ಗೆದ್ದರೆ ಮಹಿಳೆಯರ ವಿಭಾಗದಲ್ಲಿ ಅಶ್ವಿನಿ ಭಟ್ ಹಾಗೂ ಶಿಖಾ ಗೌತಮ್ ಜೋಡಿ ವಾಕ್ ಓವರ್ ಪಡೆದು ಪ್ರಶಸ್ತಿ ಜಯಿಸಿದರು. ಮಿಶ್ರ ಡಬಲ್ಸ್ನಲ್ಲಿ ಕಿಶಾಲ್ ಗಣಪತಿ ಹಾಗೂ ನೈಸಾ ಕಾರ್ಯಪ್ಪ ಪ್ರಶಸ್ತಿಗೆ ಭಾಜನರಾದರು. ಕೆಬಿಎ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ವಿಜೇತರನ್ನು ಗೌರವಿಸಿದರು. ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆ ಬೆಂಗಳೂರಿನ ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣದ ಕರ್ನಾಟಕ ಒಲಿಂಪಿಕ್ ಭವನದಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ವಿವಿಧ ರಾಷ್ಟೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳನ್ನು ಮುಡಿಗೇರಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಜೂನಿಯರ್ ಹಾಗೂ 23 ವರ್ಷದೊಳಗಿನವರ ಬಾಸ್ಕೆಟ್ಬಾಲ್ ತಂಡಗಳ ಆಟಗಾರರಿಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸನ್ಮಾನಿಸಿ ಗೌರವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
2: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
3: ಫರ್ನಿಚರ್ ನಗ ನೆನಪಾಯ್ತು ನೋಡು. ಇದೇ ಆಗಸ್ಟ್ 20ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ. ಒಡಗಿನ

0: ಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ, ಅಲ್ಲಿಂದ ತಗೊಳ್ಳೋಣ. ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್.

0: ಪರ್ಸೆಂಟ್ ಎಲ್ಟಿಡಿ ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
6: ಮಡಿಕೇರಿಯ ಡಿಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9844-8199.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
12: ಎಷ್ಟೊತ್ತಿನಿಂದ
9: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-90012-82.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
14: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274-298-705, ಮೊಬೈಲ್ 9108-752744 ಅಥವಾ 9448-4874.
2: ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್

0: 9606048734.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
0: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
4: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದ್ದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
0: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
3: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
4: ಮನೆ ಅಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
5: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
6: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
4: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
7: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
4: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
7: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
4: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
7: ಹಾ, ಫರ್ನಿಚರ್ ಅನ್ನಾಗ ನೆನಪಾಯ್ತು ನೋಡು. ಇದೇ ಆಗಸ್ಟ್ 20ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
4: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
2: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
8: ಕುಣಿಯೂಪದ ಕರಂಬಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026ರ ಸೆಪ್ಟೆಂಬರ್ 6ರಂದು ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ ಮೂರು ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010990786 ಅಥವಾ 9010980708.
9: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
10: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್, ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
4: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು ರೀ?
11: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. ಆಗಸ್ಟ್ 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರೋ ತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ಸ್ ತಂದ್ಬಿಡೋಣ
4: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್, ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
12: ರೈತ ಬಾಂಧವರೇ, ಪೊನ್ನಿಮಾನಿಸ್ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
13: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷಿನ್ ಹಾಗೂ ಡ್ರಮ್ ಸೀಡರ್, ಉರ್ಚಿಪರ್ ಮಷಿನ್,
12: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
13: ಸಂಪರ್ಕಿಸಿ
12: ಪೊನ್ನಿಮಾನಿ, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್

0: 8722044039.
1: കഴിഞ്ഞ് നാളങ്ക എട്ടാലം മരണപ്പെട്ട് ബുള്ളുമാട് ഗ്രാമത്ര കള്ളിര മുത്തമ്മ ചന്ദ്ര അതിന്റെ മാതക്കാരെത്ന ഇതേ നാളങ്ക 19:15 പോലെ 12 ബുള്ളുമാടിലുള്ള അതിന്റെ സ്വന്തം നിലനിർത്തുക ഏർപ്പാട് മാറ്റി അതിനെ കൊണ്ട് ഊര് കേരിക്കാര ബിന്ദു ചങ്ങാതിയ ഒക്കക്കാര പിന്നെ കാകതയിച്ചു തൂയത്തവോ ഇതിനെ തങ്ങളെ തക്കാറാന്ന് ഗാനമാടി വന്നിട്ട് സാക്കര തരണൊന്ന് വടിയ കള്ളിര രവി സുബയ്യ മക്ക മൈമോ പിന്നെ ഒക്കക്കാര കേട്ടടിത്ത്
0: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
2: ಪ್ರಕೃತಿ ಕಾಫಿ ವರ್ಕ್ಸ್ ಗುಡ್ಡ ಹುಸೂರು ಕುಶಾಲನಗರ ಗುಣಮಟ್ಟದ ಕಾಫಿ ಹೊಡಿಕೊಳ್ಳಲು ಹಾಗೂ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಾಫಿ ಹೊಡಿ ಮಾಡಿಸಲು ಗುಡ್ಡ ಹುಸೂರು ಕುಶಾಲನಗರ ಮುಖ್ಯ ರಸ್ತೆಯಲ್ಲಿರುವ ಪ್ರಕೃತಿ ಕಾಫಿ ವರ್ಕ್ಸ್ಗೆ ಭೇಟಿ ನೀಡಿ.
3: 80ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸುಳ್ಯದ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ August 15 ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಒಳರೋಗಿಗಳಿಗೆ ಜನರಲ್ ವಾರ್ಡ್ನಲ್ಲಿ ಉಚಿತ ಬೆಡ್, ಊಟ, ತಿಂಡಿ, ನಿಗದಿತ ಔಷಧಿಗಳು ಲಭ್ಯ. ಜನರಲ್ ವಾರ್ಡ್ನಲ್ಲಿ ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್ ಹಾಗೂ ಶಸ್ತ್ರಚಿಕಿತ್ಸೆಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಮಹಿಳಾ ಒಳರೋಗಿಗಳಿಗೆ ಹೆರಿಗೆ, ಸಂತಾನ ಹರಣ ಚಿಕಿತ್ಸೆ, ಗರ್ಭಕೋಶದ ಕಾಯಿಲೆಗಳ ತಪಾಸಣೆ ಹಾಗೂ ನಿಗದಿತ ಶಸ್ತ್ರಚಿಕಿತ್ಸೆಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ಹೊರರೋಗಿಗಳಿಗೆ ನಿಗದಿತ ಔಷಧಗಳು, ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿ ಲಭ್ಯ. ವೈದ್ಯರುಗಳ ಸಮಾಲೋಚನೆ ಶುಲ್ಕ ಯಾವಾಗಲೂ ಉಚಿತ. ಕೆವಿಜಿ ಮೆಡಿಕಲ್ ಕಾಲೇಜು ಶ್ವಾಸಕೋಶ ವಿಭಾಗದಲ್ಲಿ ಅಲರ್ಜಿ ಕೇಂದ್ರವನ್ನು ಸ್ಥಾಪಿಸಿದ್ದು ಅತ್ಯಾಧುನಿಕ ಸ್ಕಿನ್ ಪ್ರಿಕ್ಸ್ ಟೆಸ್ಟ್ ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು ಹಾಗೂ ಅಲರ್ಜಿಗೆ ಸರಿಯಾದ ಪರಿಹಾರ ತಿಳಿಸಲಾಗುವುದು ಹಾಗೂ ಹೃದಯ ತಪಾಸಣೆ ಕೇಂದ್ರವನ್ನು ಸ್ಥಾಪಿಸಿದ್ದು ನುರಿತ ನೋಂದಾಯಿತ ವೈದ್ಯರಿಂದ ಇಸಿಜಿ ಮುಖಾಂತರ ಹೃದಯ ತಪಾಸಣೆ, ಬಿಪಿ, ಬ್ಲಡ್ ಶುಗರ್ ಟೆಸ್ಟ್ ಮಾಡಿಕೊಳ್ಳಲಾಗುವುದು. ಸಾರ್ವಜನಿಕರು ಈ ಆರೋಗ್ಯ ಮೇಳದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಮಾಹಿತಿಗಾಗಿ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ ಕಾಲ್ 08257230316 ಅಥವಾ ಮೊಬೈಲ್ ಸಂಖ್ಯೆ 7353752233.
4: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ, ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನೆರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.35, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.45, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ ಶೇಕಡ 7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ ಶೇಕಡ 0.5 ಹಾಗೂ ಸೈನಿಕರಿಗೆ ಶೇಕಡ 0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ ಶೇಕಡ 7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
5: ಇದೊಂದು ನಿಧನ ಸುದ್ದಿ. ಭಾಗಮಂಡಲ ಚೇರಂಗಾಲ ಗ್ರಾಮದ ಕುಂಪಳಿ ಕೃಷ್ಣಪ್ಪ ಅವರ ಪತ್ನಿ ನಾಗಮ್ಮ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ. 81 ವರ್ಷ ಪ್ರಾಯದ ಕುಂಪಳಿ ನಾಗಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಚೇರಂಗಾಲ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.

0: ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ, ಜೂನ್ 15 ರಿಂದ ಸೆಪ್ಟೆಂಬರ್ 14 ರವರೆಗೆ. 5,000

0: ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು.
3: ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
4: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
5: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
1: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
6: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
7: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
6: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
7: ವಿಲ್ಕೋ ಗೋಲ್ಡ್, ಕುಶಾಲನಗರ.
8: ಎಷ್ಟೊತ್ತಿನಿಂದ
6: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
10: ಆಕಾಶವಾಣಿ ಮಡಿಕೇರಿ. ಇನ್ನು ಮುಂದೆ ಪ್ರಕಟಣೆಗಳು.
11: ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ, ಸೌರಿಕ್ಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ ವಾಣಿ. ಆಯುಷ್ ವಾಣಿ ಪ್ರತಿ ಬುಧವಾರ ಶನಿವಾರ ಮಧ್ಯಾಹ್ನ 12:35 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಭಾನುವಾರ ಬೆಳಗ್ಗೆ 8:50 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ 8:02 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಆಯುಷ್ ವಾಣಿ. ಆಯುಷ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ವಾರ್ತೆಗಳ ವಿವರ. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದ್ದು ಇದೇ 31ರವರೆಗೆ ನಡೆಯಲಿದೆ. ಸೆಪ್ಟೆಂಬರ್ 1ರಿಂದ 30ರವರೆಗೆ ನಡೆಯಲಿರುವ ಮನೆ ಮನೆ ಗಣತಿ ಸಮೀಕ್ಷೆಗೂ ಮುನ್ನ ಸಾರ್ವಜನಿಕರು ತಮ್ಮ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ಸ್ವತಃ ದಾಖಲಿಸಲು ಈ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಜನಗಣತಿ ನಿರ್ದೇಶಕ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ಈ ಬಾರಿಯ ಜನಗಣತಿಯಲ್ಲಿ ಜಾತಿಯ ವಿವರವೂ ಸೇರಿದಂತೆ ಜನಸಂಖ್ಯಾ ವಿವರ, ಫಲವತ್ತತೆ, ಉದ್ಯೋಗ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಸುಮಾರು 40 ಪ್ರಶ್ನೆಗಳಿವೆ. ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳ ಹಿಮಾವೃತ ಪ್ರದೇಶದ ನಿವಾಸಿಗಳು

0: ಮತ್ತು ಲಡಾಕ್ನ ಎಲ್ಲಾ ಸಾರ್ವಜನಿಕರು ನಿಗದಿತ ಅವಧಿಯೊಳಗೆ ಸ್ವಯಂ ವಿವರ ನಮೂದಿಸುವಂತೆ ಕೋರಲಾಗಿದೆ. ಲಡಾಕ್ ಪ್ರದೇಶಕ್ಕೆ 2026 ಅಕ್ಟೋಬರ್ 1 ಮಧ್ಯರಾತ್ರಿಯನ್ನು ಉಲ್ಲೇಖಿತ ದಿನಾಂಕವನ್ನಾಗಿ ಅಧಿಸೂಚಿಸಲಾಗಿದ್ದು, ದೇಶದ ಉಳಿದ ಭಾಗಗಳಿಗೆ 2027 ಮಾರ್ಚ್ 1 ಎಂದು ನಿಗದಿಪಡಿಸುವ ನಿರೀಕ್ಷೆ ಇದೆ. ಇನ್ನು ಲಡಾಕ್ನಲ್ಲಿರುವ ಮಿಲಿಟರಿ, ಐಟಿಬಿಪಿ ಮತ್ತು ವಾಯುಪಡೆಯಂತಹ ವಿಶೇಷ ಸೇನಾ ಸೌಲಭ್ಯಗಳನ್ನು ಗಣತಿಯ 2 ಹಂತದಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ 3 ವಿಷಯಗಳಿಗೆ ಮರುಪರೀಕ್ಷೆಯನ್ನು ಘೋಷಿಸಿದೆ. ಸೆಪ್ಟೆಂಬರ್ 9 ಬೆಳಿಗ್ಗೆ 9 ಮಧ್ಯಾಹ್ನ 12 ಗಂಟೆಯವರೆಗೆ ಇಂಗ್ಲಿಷ್ ವಿಷಯದ ಪರೀಕ್ಷೆಯನ್ನು ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು ಮತ್ತು ವಾಣಿಜ್ಯಶಾಸ್ತ್ರವನ್ನು ಅದೇ ದಿನ ಮಧ್ಯಾಹ್ನ 3 ಸಂಜೆ 6 ಗಂಟೆಯವರೆಗೆ 2 ಪಾಳಿಯಲ್ಲಿ ನಡೆಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಸೆಪ್ಟೆಂಬರ್ 10 ಬೆಳಗ್ಗೆ 9 ಮಧ್ಯಾಹ್ನ 12 ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಮತ್ತು ಪಿಎಚ್ಡಿ ಕಾರ್ಯಕ್ರಮಗಳ ಪ್ರವೇಶಕ್ಕಾಗಿ ಜೂನ್ 22-30 87 ವಿಷಯಗಳಲ್ಲಿ ಯುಜಿಸಿ ನೆಟ್ ಪರೀಕ್ಷೆಯನ್ನು ಎನ್ಟಿಎ ನಡೆಸಿತ್ತು. ಕೆಲವು ದೋಷಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಈ ದೋಷಗಳನ್ನು ಪರಿಶೀಲಿಸಲು ಎನ್ಟಿಎ ಒಂದು ಸಮಿತಿಯನ್ನು ರಚಿಸಿತ್ತು. ನ್ಯಾಯಯುತ ಮತ್ತು ದೋಷಮುಕ್ತ ಪರೀಕ್ಷೆಯನ್ನು ನಡೆಸುವ ಹಿತದೃಷ್ಟಿಯಿಂದ ಈ 3 ವಿಷಯಗಳಿಗೆ ಮರುಪರೀಕ್ಷೆ ನಡೆಸಬೇಕೆಂದು ಸಮಿತಿ ಶಿಫಾರಸು ಮಾಡಿತ್ತು. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಅನುಭವ ಪ್ರಶಸ್ತಿ 2026 ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟವ್ಯಾಪಿ ಡಿಜಿಟಲ್ ಜೀವನ್ ಪ್ರಮಾಣಪತ್ರ ಅಭಿಯಾನ 5 ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ನಿವೃತ್ತರಾಗುತ್ತಿರುವ ನೌಕರರಿಗಾಗಿ ರೂಪಿಸಲಾದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಲು 17 ಪಿಂಚಣಿ ವಿತರಣಾ ಬ್ಯಾಂಕ್ಗಳ ಪ್ರದರ್ಶನವನ್ನು ಸಹ ಆಯೋಜಿಸಲಾಗಿದೆ. ಈ ಬಾರಿಯ ರಾಷ್ಟೀಯ ಅನುಭವ ಪ್ರಶಸ್ತಿಗೆ ಆಯ್ಕೆಯಾಗಿರುವ 15 ಪ್ರಶಸ್ತಿ ವಿಜೇತರು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಸ್ಥಾಪನೆ, ಹಳೆಯ ನಿಯಮಗಳ ರದ್ದು ಮತ್ತು ಹೊಸ ನಿಯಮಗಳ ರಚನೆ, ಆಡಳಿತ ಹಾಗೂ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ಇಂಧನ ಸಂರಕ್ಷಣೆಯಂತಹ ಸರ್ಕಾರದ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ತೀವ್ರಗೊಂಡಿದ್ದು, ರಾಂಚಿಯಲ್ಲಿ ನಿನ್ನೆ ಪ್ರತಿಭಟನೆಕಾರರು ಮುಖ್ಯಮಂತ್ರಿ ಹೇಮಂತ್ ಸೊರೆನ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ಅಣಕು ಪುತ್ತಳಿಗಳನ್ನು ದಹಿಸಿ ಪ್ರತಿಭಟಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದ ವಿದ್ಯಾರ್ಥಿಗಳು ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷೆಗಳನ್ನು ಕೂಡಲೇ ರದ್ದುಗೊಳಿಸಬೇಕೆಂಬ ತಮ್ಮ ಬೇಡಿಕೆಗಳನ್ನು ಪುನರುಚ್ಚರಿಸಿದ್ದಾರೆ. ಇದರ ಜೊತೆಗೆ ಬರುವ ಇದೇ 30 ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದೆಡೆ ಈ ಬಿಕ್ಕಟ್ಟು ಶಮನಗೊಳಿಸಲು ರಾಜ್ಯ ಸರ್ಕಾರ ಸಂಧಾನದ ಮಾರ್ಗ ಅನುಸರಿಸಿದ್ದು, ಮಾತುಕತೆಗಾಗಿ ಇಂದು ಮಧ್ಯಾಹ್ನ 2 ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಸಭೆಗೆ ಆಹ್ವಾನಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ನಾಳೆ ನವದೆಹಲಿಯಲ್ಲಿ 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಗೆ ಮುಂಚಿತವಾಗಿ ಇಂದು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತಾದ ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದೆ. ಈ ಕಾರ್ಯಕ್ರಮ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ 2026 ಧ್ಯೇಯವಾಕ್ಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದರ ಕುರಿತಾಗಿ ನಡೆಯಲಿದೆ. ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ

0: ಅಧ್ಯಕ್ಷತೆಯನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ವಹಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನ ಅಡಿಯಲ್ಲಿ ಕೇಂದ್ರೀಕೃತ ತೊಡಗಿಸಿಕೊಳ್ಳುವಿಕೆಗಾಗಿ ಭಾರತ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವುದು, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಮತ್ತು ಹೊಂದಾಣಿಕೆ ಎಂಬ ನಾಲ್ಕು ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶಾಖಪಟ್ಟಣಕ್ಕೆ ಬರುವ ಮತ್ತು ಅಲ್ಲಿಂದ ಹೊರಡುವ ಏರ್ ಇಂಡಿಯಾದ ಎಲ್ಲಾ ವಿಮಾನಗಳು ಇಂದಿನಿಂದ ಭೋಗಪುರಂನ ಹೊಸ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅಸ್ತಿತ್ವದಲ್ಲಿರುವ ವಿಮಾನ ನಿಲ್ದಾಣ ಕೋಡ್ VTZ ಅನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸಲಿದೆ ಎಂದು ಘೋಷಣೆ ಮಾಡಿದೆ. ಭೋಗಪುರಂ ಮತ್ತು ದೆಹಲಿ ನಡುವೆ ವಾರಕ್ಕೊಮ್ಮೆ 14 ವಿಮಾನಗಳನ್ನು ನಿರ್ವಹಿಸುವುದನ್ನು ಮುಂದುವರಿಸಲಾಗುವುದು ಎಂದು ಏರ್ ಇಂಡಿಯಾ ತಿಳಿಸಿದೆ. 77,342 ಚದರ ಮೀಟರ್ಗಳಲ್ಲಿ ವ್ಯಾಪಿಸಿರುವ ಹೊಸ ಟರ್ಮಿನಲ್ ಪ್ರಯಾಣಿಕರ ಸೌಕರ್ಯ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು 22 ಚೆಕ್ಇನ್ ಕೌಂಟರ್ಗಳು, 18 ಸ್ವಯಂ ಬ್ಯಾಗೇಜ್ ಡ್ರಾಪ್ ಘಟಕಗಳು, ಸುಧಾರಿತ ಸ್ಕ್ರೀನಿಂಗ್ ವ್ಯವಸ್ಥೆಗಳು, ಆಧುನಿಕ ಬ್ಯಾಗೇಜ್ ನಿರ್ವಹಣಾ ಸೌಲಭ್ಯಗಳು ಮತ್ತು ತಡೆರಹಿತ ಪ್ರಯಾಣಿಕರ ಅನುಭವಕ್ಕಾಗಿ 7 ಏರೋ ಬ್ರಿಡ್ಜ್ಗಳನ್ನು ಹೊಂದಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ಗೆ ಚಾಲನೆ ದೊರೆಯಲಿದೆ. ಪಂದ್ಯಾವಳಿಯ ಮೊದಲ ದಿನದ ಭಾರತದ ಪ್ರಮುಖ ಆಟಗಾರರು ತಮ್ಮ ಸವಾಲು ಆರಂಭಿಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಚಾಂಪಿಯನ್ಶಿಪ್ ಚಾಂಪಿಯನ್ ಹಾಗೂ 9ನೇ ಶ್ರೇಯಾಂಕಿತೆ ಪಿವಿ ಸಿಂಧು ಐರ್ಲೆಂಡ್ನ ಸೋಫಿಯಾ ನೊಬೆಲ್ ಅವರನ್ನು ಎದುರಿಸಲಿದ್ದಾರೆ. ಮಹಿಳಾ ಡಬಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಕ್ಸ್ ಜೋಡಿಯನ್ನು ಎದುರಿಸಲಿದೆ. ಇನ್ನು ಸಂಜೆ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಹಾಗೂ ಹಾಲಿ ಚಾಂಪಿಯನ್ ಚೀನಾದ ಶಿ ಯು ಖಿ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ 5ನೇ ಶ್ರೇಯಾಂಕಿತ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಸುತ್ತಿನಲ್ಲಿ ಬೈಪಡೆದು ಈಗಾಗಲೇ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮತ್ತೊಂದೆಡೆ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರಣ್ ಜೋಡಿಯು ಐರ್ಲೆಂಡ್ನ ಸ್ಕಾಟ್ ಗಿಲ್ಡಿಯಾ ಹಾಗೂ ಪೌಲ್ ರೆನಾಲ್ಡ್ಸ್ ಜೋಡಿಯನ್ನು ಎದುರಿಸಲಿದೆ. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ 15ನೇ ಶ್ರೇಯಾಂಕಿತ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯೂ ಸಹ ಬೈಪಡೆದು 32ರ ಹಂತಕ್ಕೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ, 2027ರ ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮಡಿಕೇರಿಲೋ ವಾಸೈಂಜ ಬಾಳೆಯಡ ತಮ್ಮಯ್ಯಂಗ ನಿನ್ನಾಂದು ಮರಣಪಟ್ಟಿತು. ಬಾಳೆಯಡ ಒಕ್ಕಪಟ್ಟೆದಾರ ರಿಟೈರ್ಡ್ ಆರ್ಎಫ್ಒ ತುಂಬದಂಡು ಬಯದ್ರ ತಮ್ಮಯ್ಯಂಗಡ ಆಖಿರಿ ಕಾರ್ಯ ಇಂದು ಮಜಂದ್ರ ಮೀದ ಮಡಿಕೇರಿ ಕೊಡವ ಸಮಾಜ ತೂಟುಂಗಳತ್ಲೆ ನಡಪಂದು ಒಕ್ಕಕಾರ ಅರಿಚುಟಿತು. ಬಿಶೆಟ್ಟಿಗೇರಿ ಗ್ರಾಮದ್ರ ಕಡೆಮಾಡ ಕಾರ್ಯಪ್ಪ ಬೋಳು ಅಂಗಡ ಪೊಣ್ಣು ಗೌರಮ್ಮ ಗೌರು ಅಂಗ ನಿನ್ನಾಂದು ಮರಣಪಟ್ಟಿತು. ಕಡೆಮಾಡ ಬಿನು ಬಿಜು ಅಂಗಡ ಅಮ್ಮ 87 ಬಯತ್ರ ಗೌರಮ್ಮ ಗೌರು ಅಂಗಡ ತಾಮನೆ ನಾಪೋಕ್ಲು ಕುಟ್ಟಂಜಿಟ್ಟಿರ ಆಖಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ನಡಪ. ಗರ್ವಾಲ ಗ್ರಾಮತ್ರ ಗೀಜಿಗಂಡ ಕುಶಾಲಪ್ಪ ಎಂಗ ಇಂದು ಪೊಂಜತೆಗೆ ಮರಣಪಟ್ಟಿತು. ಗೀಜಿಗಂಡ ಲೋಕೇಶ್ ಅಂಗಡ ಪಪ್ಪ 86 ಬಯತ್ರ ಕುಶಾಲಪ್ಪ ಎಂಗಡ ಆಖಿರಿ ಕಾರ್ಯ ಇಂದು ಒಯ್ಪತ್ತು 5 ಗಂಟೆರ ಮೀದ ಗರ್ವಾಲ ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಕುಂದ ಈಚೂರು ಗ್ರಾಮತ್ರ ತೀತಮಾಡ ಪೌತಿ ದೇವಯ್ಯ ಎಂಗಡ ಪೊಣ್ಣು ಪಾರ್ವತಿ ಎಂಗ ನಿನ್ನಾಂದು ಮರಣಪಟ್ಟಿತು. 73 ಬಯತ್ರ ತೀತಮಾಡ ಪಾರ್ವತಿ ಎಂಗಡ ತಾಮನೆ ಚೇರಂಡ ಆಖಿರಿ ಕಾರ್ಯ ಇಂದು ಮಜ್ಜನ ಈಚೂರು ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಭಾಗಮಂಡಲ ಚೇರಂಗಾಲ ಗ್ರಾಮದ ಕುಂಪುಳಿ ಕೃಷ್ಣಪ್ಪ ಅವರ ಪತ್ನಿ ನಾಗಮ್ಮ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ. 81 ವರ್ಷ ಪ್ರಾಯದ ಕುಂಪುಳಿ ನಾಗಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಚೇರಂಗಾಲ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
2: ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರೀಟೇಲ್ ರೇಟ್ನಲ್ಲಿ

0: ಸುಲಭಕಂತಿನ ಇಎಂಐ ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
1: ಎಷ್ಟೊತ್ತಿನಿಂದ
0: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
3: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
0: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
3: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
4: ಅಲ್ಲ, ಮಂಗಲಾಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಟು. ಅದನ್ನ ನಿಮಗೆ 5 pair ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ.
0: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
4: ಇಲ್ಲೇ ವಿರಾಜ ಪೇಟರ ರೇಮಂಡ್ಸ್ ಶಾಪ್ ಅಲ್ಲಿ ನಂಗ 8 pair ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 pair ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲಾ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
0: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
5: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 years ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
0: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
7: CJ ಬಿಲ್ಡ್ವೇರ್, ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
0: ISO 9001:2015 ಪ್ರಮಾಣಿತ ಬಿಟ್ಟಂಗಾರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
9: ಕಾರ್ನರ್ ಸೋಫಾ 15,900 rupees.
0: ಡೈನಿಂಗ್ ಟೇಬಲ್ 6 chair ಸೆಟ್ 16,900 rupees.
9: 3-door ವಾರ್ಡ್ರೋಬ್ 9,500 rupees.
0: ಕ್ವೀನ್ ಸೈಜ್ ಕಾಟ್ 14,900 rupees.
9: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
8: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 rupees. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden ಚೇರ್ಸ್ 16,900 rupees. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
0: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
10: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾದವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್, ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
11: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
0: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
11: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
0: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 years ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 gram ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ಮಾತ್ರ. ಲಕ್ಕಿ ಡ್ರಾ September 10. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
12: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.
1: ಪ್ರಾಯೋಜಕರು
12: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ.

0: ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450.
1: ಸುದ್ದಿ ಸಮಾಚಾರ ಓದೆಂಡುಳ ತೆಲಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಮಿನ್ಯಕ್ ಕೊಡಗು ಜಿಲ್ಲೆಗೆ ವಿಶೇಷ ಆದ್ಯತೆ ಕೊಡಪಾಂದ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಣ್ಣಿದ್ದು ನಿನ್ನಂದು ಕೊಡಗು ಜಿಲ್ಲೆಗೆ ಬಂದಿದ್ದಿಂಜ ಅವು ಭಾಗಮಂಡಲ ಭಗಂಡೇಶ್ವರ ತೀರಿಕೆಯಲ್ಲಿ ಪೂಜೆ ಮಾಡುವಂಜೆ ಪ್ರಾರ್ಥನೆ ಒಪ್ಪುಚಿಟ್ಟದ್ದು ಬಯ್ಯಂಚಿ ಮಾಧ್ಯಮ ಕರಡು ಕೂಡ ತಕ್ಕ ಬರೆದಂಜೆ ರಾಜ್ಯದಲ್ಲಿ ಇನ್ನೂ ಜಲಾಶಯಗಳು ನೀರು ತುಂಬಿದ್ದಿಲ್ಲ, ನಂಗಡ ರೈತಂಗಡ ನಲ್ಲ ಮೆರಕೂಟಕ್ಕೆ ಕಾನೂನು ಸಹ ಪಾಲನೆ ಮಾಡುಂಡು, ಕಾವೇರಿ ವಿಚಾರದಲ್ಲಿ ರೈತಂಗಡ ಪರ ಕೆಲಸ ಮಾಡುಂಡು, ಅನ್ನನೆ ಜಲಾಶಯಗಳು ಉಳ್ಳ ನೀರ ಸಂಗ್ರಹ ನೋಟಿಂಡು ಕೃಷಿ ಬೆಳೆಗೆ ನೀರು ಕೊಡಪಾಂದ ಎಣ್ಣಿಚಿ. ಈ ಸಂದರ್ಭದ ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಪಿ ಎಂ ನರೇಂದ್ರ ಸ್ವಾಮಿ, ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಅಜ್ಜಿಕುಟ್ಟಿರ ಪೊನ್ನಣ್ಣ, ಶಾಸಕಗಳನ್ನ ಡಾಕ್ಟರ್ ಮಂತರಗೌಡ ಕೂಡದನಕ್ಕೆ ಕನಪಟ್ಟ ಬಿಂದುವ ಹಾಜರಿಂಜಿತ್ತು. ಈದೇ ಸಾಹಿತ್ಯ ಓದು ವೆಂಗಡ ಮನಸ್ಸಕ್ಕೆ ತುಂಬ ಖುಷಿ ಕೊಡಪ್ಪ, ಪ್ರತಿ ಊರು ಮನುಷ್ಯಂಡ ಜೀವನದಲ್ಲು ಇದು ಒಂದು ಕತೆ ಇಪ್ಪ, ಈ ಕತೆ ಎಳುತ್ತು ರೂಪತ್ತು ಬರುಂಡು, ಇಂದು ಎಳುದ್ವೆಂಗಡ ಸಂಖ್ಯೆ ತುಂಬ ಉಂಡು, ಎಳುತ್ತುಕಾರಕ್ಕೆ ಪುರುಡು ಕೊಡಪ್ಪನ್ನತ ದಾನಿಯಡ ಅವಶ್ಯಕತೆ ಉಂಡೆಂದು ಮಾಜಿ ಸಚಿವಗಳನ್ನ ಅಡಗೂರು ವಿಶ್ವನಾಥ್ ಅಭಿಪ್ರಾಯಪಟ್ಟಿತ್ತು. ಪಿರಿಯ ಪತ್ರಕರ್ತ ಶ್ರೀಧರ ಹೂವಲ್ಲಿ ಎಳೆದನ ಕಥಾಂಜಲಿ ಎನ್ನುವ ಪುಸ್ತಕದನ್ನ ಕೊಡವ ಮಕ್ಕಳ ಕೂಟತರಾದನೆಯಲ್ಲಿ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಬಿಡುಗಡೆ ಮಾಡುವ ಸಂದರ್ಭದ ಅವು ತಕ್ಕ ಬಂದದ್ದು. ಪ್ರತಿ ಮನೆ ಮನೆಯಲ್ಲೂ ಒಂದು ಗ್ರಂಥಾಲಯ ಇರುಂಡು, ನಂಗಕ್ಕೆ ಸಮಯ ಇಪ್ಪಕಪಕ ಮನೆಯಲ್ಲಿ ಪುಸ್ತಕ ಓದುವಣ್ಣ ಮೂಲಕ ಜ್ಞಾನತ್ರ ಬಳಚು ಆಪ ಅಂದು ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷ ಎಂ ಪಿ ಕೆ ಶಿವಕಾಮತ್ ಎಣ್ಣಿಚಿ. ಕಾರ್ಯಕ್ರಮತ್ರ ಕೊರವಕಾರಿಕೆಯನ್ನು ವಹಿಸಿದಿಂಜೆ ಕೊಡವ ಮಕ್ಕಳ ಕೂಟತರ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ತಕ್ಕ ಬರೆಯುವಂಚಿ ಪ್ರತಿದಿನ ಪತ್ರಿಕೆ ಪಿಂಜ ಪುಸ್ತಕತ್ನ ಓದೋಂಡು ಆಚಂಗೆ ಇಂದು ಪುಸ್ತಕತ್ನ ಎಳ್ತಿದ್ದು ಓದುವೆಂಗಡ ಸಂಖ್ಯೆ ಕಮ್ಮಿ ಐತೆ, ಎಳುತ್ತಕಾರಕ್ಕೆ ಪುರುಡು ಕೊಡಪ್ಪನ್ನತ ಪಿಂಜ ಹಿಂಗೆ ಎಳೆದಿನ ಪುಸ್ತಕತ್ನ ಮುದ್ರಣ ಮಾಡುವನ್ನತ ದಾನಿಯಳಿ ಕಟ್ಟಿಂಡಿಲ್ಲ, ಕೂಟತ್ರ ಆದನೆಲೆ ಇಕ್ಕ ಕಣ ನೋಯಿಟ ಇರುವ ತಾರು ಪುಸ್ತಕತ್ನ ಬಿಡುಗಡೆ ಮಾಡಿತ್ತು, ಪುಸ್ತಕತ್ನ ಬಣ್ಣ ಐತೆ ಜನಕ ಕೊಡಪ್ಪನ್ನತ ಕೆಲಸ ಮಾಡಿತು ಎಂದು ಎಣಿಚೆ. ಯುವಜನರಲ್ಲಿ ಮುಂದಳತನ ಗುಣ, ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ವಿಷಯದ ಅಭಿಯಾನ, ಜಾಗೃತಿ, ಸಾಮಾಜಿಕ ಒತ್ತೋರ್ಮೆ ಇನ್ನತನ ಬಳುತ್ತ ಉದ್ದೇಶದ ಕರ್ನಾಟಕ ಸರ್ಕಾರತ್ರ ಯುವಜನ ಕ್ರೀಡಾ ಇಲಾಖೆ ರಾಜ್ಯ ಮಟ್ಟದ 10,000 ಭಾರತ ಜೋಡೋ ಯುವ ಸಂಘತನ ಸ್ಥಾಪನೆ ಮಾಡಿನುಂಡು. ಈ ಸಂಘಕ್ಕೆ ಅಧಿಕೃತ ಲೋಗೋ ಮಾಡಪ್ಪಕ್ಕೆ ಸರ್ಕಾರ ಡಿಸೈನ್ ಡ್ರಾಯಿಂಗ್ ಆರ್ಟ್ ವರ್ಕ್ನ ಹಾಕಿಕೊಟ್ಟಿತ್ತು. ದಾರುಬೋಂಡಿಕೆಯು ಈ ಲೋಗೋ ತಯಾರು ಮಾಡಲು ಲೋಗೋತಲು ಯುವಶಕ್ತಿ ಪಿಂಜ ಒತ್ತೋರ್ಮೆರ ಪೆರುಮೆ ಮುಂದಾಳ್ತನ ಪಿಂಜ ಸಾಮಾಜಿಕ ಜವಾಬ್ದಾರಿ ಕ್ರೀಡೆ ಸಂಸ್ಕೃತಿ ಸಮುದಾಯ ಸೇವೆ ಬೊಳಚರ ಕರ್ನಾಟಕ ಒಳಾಸೆ ಇನ್ನತ್ತದು ಇರುಂಡು. ಆಯ್ಕೆ ಅನ್ನೋ ಲೋಗೋಕ್ಕೆ ಆರ್ಟ್ ವರ್ಕ್ಗೆ 50,000 ರೂಪಾಯಿ ಇನ್ನಾಮುಂಡು. ತಂಗ ತಯಾರು ಮಾಡಿದ ಲೋಗೋತನ ಇದೇ ತಿಂಗ 21ನೇ ತಾರೀಕು ರೋಳಲು ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲುಳ್ಳ ಯುವಜನ ಕ್ರೀಡಾ ಇಲಾಖೆ ಭಾರತ್ ಬೋಡೋ ಯುವ ಸಂಘದ ಜಂಟಿ ನಿರ್ದೇಶಕಂಗಡ ಕಚೇರಿಗೆ ಎತ್ತಿಚ್ಚಿಡುಂಡು. ಸೋಮರಪೇಟೆಯ ಪಕ್ಕ ಐಗೂರು ಗ್ರಾಮದಲ್ಲುಳ್ಳ ಇರುಂಪಾಲ ಅನ್ನೋ ಸೇತುವೆ ಪಣಿಕ್ಕೆ ತಂದಿದೆ. ಈ ಸೇತುವೆಗೆ ನಿನ್ನಂದು ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಮೊಳೆಯಿಡುವಂಚೆ ಇದಕ್ಕೆ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಿತ್ತು. ಬಾಕಿ ಉಳ್ಳ ಚೆನ್ನಂಗ ಕಾಮಗಾರಿನ ಆ ಪಚ್ಚಕ್ಕೆ ಬೇರೆಯ ತೂಪಕ್ಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತು. ಸರ್ಕಾರಿ ಪ್ರೈಮರಿ ಸ್ಕೂಲ್, ಸರ್ಕಾರಿ ಹೈಸ್ಕೂಲಲ್ಲಿ ಕಂಪ್ಯೂಟರ್ ಶಿಕ್ಷಣ, ದೈಹಿಕ ಶಿಕ್ಷಣ ಕೊಡದಕ್ಕೆ ಎಲ್ಲಂಗೂಡಿ 15,000 ಉಪದ್ರೇಡ ಚಾಕ್ರಿಗೆ ಸರ್ಕಾರ ಇಕ್ಕಾಯ್ತ ಅಧಿಸೂಚನೆ ಪೊಡಚಿಡಿತು. ಜಿಲ್ಲಾ ಮಟ್ಟದ ಇದಕ್ಕೆ ಸಂಬಂಧಪಟ್ಟ ಪೈಪೋಟಿ ಪರೀಕ್ಷೆ 10 ಅಕ್ಟೋಬರ್ 5ನೇ ತಾರೀಕರಂದು ನಡಪ. ಆನ್ಲೈನ್ ಅರ್ಜಿನ ಇಂದಿಂಜ ಸೆಪ್ಟೆಂಬರ್ 7ನೇ ತಾರೀಕು ತನ ಒಪ್ಪುಚಿಡಲು. ಗೋಣಿಕೊಪ್ಪ ಬಾಸ್ಕೆಟ್ಬಾಲ್ ಸಂಸ್ಥೆಗೆ 50 ಕಾಲ ದುಂಬನಂಡ ಮಾರಿಪತ್ತು ಪೊನ್ನುನಮೆ ಕಾರ್ಯಕ್ರಮ ಇಕ್ಕಾಯ್ತು. ಖಾಸಗಿ ರೆಸಾರ್ಟ್ಲ್ಲಿ ಸಂಸ್ಥೆಯ ಅಧ್ಯಕ್ಷ ಒಲಂಪಿಯನ್ ಕರ್ನಲ್ ಬಾಳೆಡ ಸುಬ್ರಹ್ಮಣ್ಯರ ಮುಂದಾಳ್ತನತ್ತ ನಡೆದತ್ತು. ಸದಸ್ಯಂಗ ಕ್ರೀಡಾಭಿಮಾನಿಯ ಕ್ರೀಡಾ ಸಾಧಕ ಕೂಡನಿ ಸಭೆಯಲ್ಲಿ ಸಾಧಕಂಗಕ್ಕೆ ಸನ್ಮಾನ ಮಾಡಿಚಿ. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
2: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
3: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
5: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15ರಿಂದ September 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್.

0: ಸುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
0: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ರೈತ ಬಾಂಧವರೇ, ಪೊನ್ನಿಮಾನಿಸ್ ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
3: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷೀನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷೀನ್,
1: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
3: ಸಂಪರ್ಕಿಸಿ
1: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
6: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಂಡು.
9: ಅರೆ ವೀಮಾ, ಸೋಲಾರ್ ಪ್ಯಾನಲ್ ಲಗ್ವಾಲೆ, ಸೋಲಾರ್ ಪ್ಯಾನಲ್ ಲಗ್ವಾಲೆ. ಕಬ್ ಸೇ ಮುಜೆ ಸಾರೇ ದೋಸ್ತ್ ಬೋಲ್ತೆ ಥೆ, ಪರ್ ಮೈನೆ ಮಾನಾ ಜಬ್ ಪ್ರಧಾನ ಮಂತ್ರಿ ಜೀ ನೇ ಕಹಾ.
10: ಭಾರತ್ ಸರ್ಕಾರ ಕಾ ಲಕ್ಷ ಸೋಲಾರ್ ಪಾವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
9: ಮೈನೆ ಪ್ರಧಾನ ಮಂತ್ರಿ ಜೀ ಕೆ ಕಹನೆ ಪರ್ ಸೋಲಾರ್ ಪ್ಯಾನಲ್ ಲಗ್ವಾಯಾ ಔರ್ ಮೇರಾ ಬಿಜಲಿ ಬಿಲ್ ಜೀರೋ ಆಯಾ. ಆಪ್ ಭೀ ಲಗ್ವಾ ಲೋ.
11: PM ಸೂರ್ಯ ಘರ್ ಮುಫ್ತ್ ಬಿಜಲಿ ಯೋಜನಾ ಆಜ್ ಹೀ ರಿಜಿಸ್ಟರ್ ಕರೆ PM Surya Ghar.gov.in
12: ಪರ್. ಸೂರ್ಯ ಘರ್.
13: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखिए, समाधान आपके पास है. टेलीमानस के निशुल्क नंबर 1-4-4-1-6 पर कॉल करें. कहीं से भी, कभी भी 24 घंटे यह सुविधा उपलब्ध है. यहाँ आपकी बात सुनी जाती है, समझी जाती है और आपको सही दिशा दी जाती है. आप अकेले नहीं है, मदद बस एक कॉल दूर है.
14: नमस्कार, आकाशवाणी से समाचार प्रभात के साथ मैं प्रियंका अरोड़ा. मुख्य समाचार. लद्दाख और जम्मू कश्मीर के बर्फबारी वाले इलाकों में जनगणना 2027 के लिए स्वगणना आज से शुरू. राष्ट्रीय परीक्षा एजेंसी UGC नेट परीक्षा के 3 विषयों अंग्रेजी, वाणिज्य और समाज शास्त्र विषयों में त्रुटियों की शिकायत के बाद इनकी दोबारा परीक्षा कराएगी. झारखंड में प्रदर्शनकारी विद्यार्थियों की आज रांची में राज्य सरकार के साथ नए दौर की

0: Rabai, Ashish Abraham, Akashwani News, Delhi.
1: In men's cricket, India will resume the first innings at the overnight score of 469 on day 3 of the first test match of the series, the Gull International Stadium in Sri Lanka today. Prasidh Krishna and Kuldeep Yadav were on the crease at the draw of stumps yesterday evening. Devdutt Padikkal hit his maiden test century, scoring 167 runs. KL Rahul scored 82 runs and Dhruv Jurayal contributed 51 runs. For Sri Lanka, Prabhat Jayasurya clinched 4 wickets, while Keshara Nuwantha took 3 wickets. And now for a look at today's newspapers, it's over to V.C. Pramod.
2: Thank you, Abhishek. Amit Shah seeks Congress apology over Vande Mataram Rao, reports The Hindu. West Bengal launches Ayushman Bharat, CM health insurance schemes, says The Statesman. Hindustan Times, in its editorial piece, A Roadmap for Progress, writes that the successes of the PM's Satsadhara focus is critical to resolving the immediate crisis of jobs. The paper elaborates that, like every such address from the ramparts of the Red Fort over the past 8 decades, Prime Minister Narendra Modi's speech to mark the 80th Independence Day combined a short-term actionable roadmap with the long-term path that the country should embark on. And finally, in a world record and Guinness feat, the Asian Age writes that 3 UAE-based Indians were among 65 skydivers who jumped from an aircraft at an altitude of 13,000 feet, each carrying their respective national flag, making it to the Guinness World Records. And with that, it's back to you, Abhishek.
1: Thank you, Pramod. And now, before we end the bulletin, the headlines once again. Self-enumeration for Census 2027 to begin today in Ladakh and identified snowbound areas of Jammu and Kashmir. NTA to reconduct UGC NET exams for 3 subjects, English, Sociology and Commerce, following complaints of errors in these papers. Protesting Jharkhand students to hold fresh round of talks with state government in Ranchi today. IMD issues red alert for very heavy rainfall in Odisha and Gangetic West Bengal. Annual pilgrimage to Himalayan Shrine of Burha Amarnath begins in Jammu and Kashmir. And BWF Badminton World Championships to begin today in New Delhi. And for details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಕೇಳಿ ಆಯುಷ್ವಾಣಿ.
4: ಕೇಳುವರೆಲ್ಲರಿಗೂ ನಮಸ್ಕಾರ. ನಾವು ಆಹಾರವಾಗಿ ಅನೇಕ ಔಷಧೀಯ ಸಸ್ಯಗಳನ್ನ, ಔಷಧೀಯ ಮೂಲಿಕೆಗಳನ್ನ ಬಳಸ್ತಾ ಇರ್ತೇವೆ. ಆದರೆ ಅವುಗಳ ಪ್ರಾಮುಖ್ಯತೆ, ಅದರ ಗುಣಗಳು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತು ನಾವು ನಿತ್ಯ ಬಳಸುವಂತಹ 2 ಔಷಧೀಯ ಸಸ್ಯಗಳ, ಔಷಧೀಯ ಮೂಲಿಕೆಗಳ, ಔಷಧೀಯ ಗುಣಗಳನ್ನು ತಿಳ್ಕೊಳ್ಳೋಣ, ಬನ್ನಿ. ಮೊದಲನೆಯದಾಗಿ ಅರಿಶಿಣ. ಇದರ ಸಸ್ಯಶಾಸ್ತ್ರೀಯ ಹೆಸರು ಅಂದರೆ ಬೊಟಾನಿಕಲ್ ನೇಮ್ ಕುರ್ಕುಮಲಾಂಗ ಅಂತ. ಇದರಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರುವ ಕಾರಣ ನಮ್ಮ ಹಿರಿಯರು ಇದನ್ನ ಆಹಾರದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ದಾರೆ. ಇದರ ಹೂವು ನೋಡಲು ಆಕರ್ಷಕ, ಸುವಾಸನೆ ಭರಿತ. ಇದನ್ನ ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿದ್ರೆ ನಿತ್ಯ ಆಹಾರವಾಗಿ ಬಳಸಬಹುದು ಮತ್ತು ಇದನ್ನು ಅಲಂಕಾರಿಕವಾಗಿ ಸಹ ಕಾಣುತ್ತೆ, ನಮ್ಮ ಆರೋಗ್ಯ ರಕ್ಷಣೆ ಸಹ ಆಗುತ್ತೆ. ಹಸಿ ಅರಿಶಿನದ ಕೊಂಬನ್ನ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಬೆಳಗಿನ ಜಾವ ಬಿಸಿಲು ಬೀಳುವ ಜಾಗದಲ್ಲಿ ಹಾಕಿ ನಿಯಮಿತವಾಗಿ ನೀರು ಕೊಡುತ್ತಾ ಬಂದ್ರೆ 2-3 ತಿಂಗಳಲ್ಲಿ ಗಿಡ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುತ್ತೆ. ಇದರ ಎಲೆ, ಬೇರು ಮತ್ತು ಕೊಂಬು ಅಥವಾ ಗಡ್ಡೆಗಳಲ್ಲಿ ಔಷಧೀಯಗಳು ಇದೆ. ಇದನ್ನ ಆಯುರ್ವೇದದಲ್ಲಿ ಸರ್ವ ರೋಗ ನಿವಾರಕ ಅಂತ ವಿವರಿಸಿದ್ದಾರೆ. ಇದರ ಅರ್ಥ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ, ದೇಹವನ್ನು ಶುದ್ಧೀಕರಿಸಿ ಅಂದರೆ ಡಿಟಾಕ್ಸ್ ಮಾಡಿ ಎಲ್ಲಾ ತರಹದ ಕಾಯಿಲೆಗಳ ವಿರುದ್ಧ ಹೋರಾಡುವಂತಹ ಶಕ್ತಿಯನ್ನು ಕೊಡುತ್ತೆ. ಮಕ್ಕಳಲ್ಲಿ ಮೇಲಿಂದ ಮೇಲೆ ಕೆಮ್ಮು, ನೆಗಡಿ, ಶೀತ ಉಂಟಾಗೋದು ಸಹಜ. ಇಂಥ ಪರಿಸ್ಥಿತಿಯಲ್ಲಿ ಅರಿಶಿನವನ್ನ ಬಿಸಿ ಹಾಲಿಗೆ 1/2 ಚಮಚದಷ್ಟು ಪುಡಿಯನ್ನು ಬೆರೆಸಿ ದಿನಕ್ಕೆ 2 ಬಾರಿ ಕೊಡ್ತಾ ಬಂದ್ರೆ ಈ ರೀತಿಯ ಶೀತ, ಕೆಮ್ಮು, ನೆಗಡಿ ಕಡಿಮೆ ಆಗುತ್ತೆ. ಇದನ್ನ ಗೋಲ್ಡನ್ ಮಿಲ್ಕ್ ಅಂತ ವಿದೇಶಗಳಲ್ಲೂ ಸಹ ಸೇವನೆ ಮಾಡ್ತಾರೆ. ಚರ್ಮದ ಅಲರ್ಜಿ ಮತ್ತು ಶ್ವಾಸಕೋಶ ಸಂಬಂಧಿತ ಅಲರ್ಜಿ ನಿಯಂತ್ರಣಕ್ಕೂ ಸಹ ಈ ಗೋಲ್ಡನ್ ಮಿಲ್ಕ್ ಅತ್ಯಂತ ಸಹಾಯಕ. ಅರಿಶಿನವನ್ನ ಸಾಂಪ್ರದಾಯಿಕವಾಗಿ ಮುಖಕ್ಕೆ ಹಚ್ಚಿಕೊಳ್ಳಲು ಬಳಸಲಾಗುತ್ತೆ. ಮುಖಕ್ಕೆ ಅರಿಶಿನವನ್ನ ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ, ಯಾವುದೇ ಚರ್ಮದ ಕಾಯಿಲೆ ಬರೋದಿಲ್ಲ ಹಾಗೂ ಮುಖದ ಮೇಲೆ ಕಂಡು ಬರುವಂತಹ ಅನಾವಶ್ಯಕವಾದ ಕೂದಲುಗಳು ಇಲ್ಲದಂತಾಗುತ್ತೆ. ನಿಯಮಿತವಾಗಿ ಅರಿಶಿನ ಬಳಕೆ ಮಾಡೋದ್ರಿಂದ ತೂಕ ಸಹ ನಿಯಂತ್ರಣಕ್ಕೆ ಬರುತ್ತೆ.

0: ರಾತ್ರಿ ವೇಳೆ ಒಂದು ದೊಡ್ಡ ಲೋಟದಷ್ಟು ನೀರಿಗೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿ, ಒಂದು ಚಿಟಿಕೆಯಷ್ಟು ಮೆಂತ್ಯ ಪುಡಿಯನ್ನು ಹಾಕಿ ರಾತ್ರಿ ಪೂರ್ತ ನೆನೆಸಿ ಬೆಳಗ್ಗೆ ಎದ್ದು ಸೋಸಿ ಆ ನೀರನ್ನು ಕುಡಿಯೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಸಹ ನಾವು ನಿಯಂತ್ರಿಸಬಹುದು. ಹಾಗೂ ಮಧುಮೇಹದಲ್ಲಿ ಉಂಟಾಗುವಂತಹ ಸುಸ್ತು, ಕೈಕಾಲು ನೋವು ಇತ್ಯಾದಿ ಲಕ್ಷಣಗಳನ್ನು ಸಹ ನಾವು ನಿಯಂತ್ರಿಸಬಹುದು. ಅರಿಶಿನದ ಎಲೆಯಲ್ಲೂ ಸಹ ಔಷಧ ಗುಣ ಇದೆ. ಇದನ್ನು ಸಹ ನಾವು ಆಹಾರವಾಗಿ ಬಳಸಬಹುದು. ಅರಿಶಿನದ ಎಲೆಯನ್ನು ಸುತ್ತಿ ಬೇಯಿಸಿದಂತಹ ಇಡ್ಲಿನ ಕೊಟ್ಟೆ ಕಡುಬು ಅಂತ ಕರೀತಾರೆ. ಇದು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಸಹ ಇರುತ್ತೆ. ಅದೇ ರೀತಿ ಇನ್ನೊಂದು ಔಷಧೀಯ ಗುಣ ಇರುವಂತಹ ಸಸ್ಯ ನೆಲ್ಲಿಕಾಯಿ. ಇದರ ಬಟಾನಿಕಲ್ ನೇಮ್ ಅಥವಾ ಸಸ್ಯಶಾಸ್ತ್ರೀಯ ಹೆಸರು ಎಂಬ್ಲಿಕಾ ಆಫಿಸಿನಾಲಿಸ್. ಬಿಸಿಲು ಕಡಿಮೆ ಇರುವ ಜಾಗದಲ್ಲಿ, ಅಲ್ಪ ನೀರಿರುವ ಜಾಗದಲ್ಲೂ ಸಹ ಬೆಳೆಯುವಂತಹ ಒಂದು ಮಧ್ಯಮ ಗಾತ್ರದ ಮರ ಈ ನೆಲ್ಲಿಕಾಯಿ. ಇದರ ಹಣ್ಣು, ಬೀಜ, ಎಲೆಗಳಲ್ಲಿ ಔಷಧೀಯ ಗುಣ ಇದೆ. ಮಕ್ಕಳು ಮೇಲಿಂದ ಮೇಲೆ ಕಾಯಿಲೆ ಬೀಳುತ್ತಿದ್ರೆ ಹಾಗೂ ಹಿರಿಯರಲ್ಲೂ ಸಹ ನಿಯಮಿತವಾಗಿ ನೆಲ್ಲಿಕಾಯಿಯನ್ನು ಸೇವಿಸ್ತಾ ಬಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಮಧ್ಯಮ ವಯಸ್ಸು ದಾಟಿದ ನಂತರ ವಯೋಸಹಜವಾಗಿ ಅಂಗಾಂಗಗಳ ಶಕ್ತಿ ಕುಂದುತ್ತೆ. ಇದನ್ನು ತಡೆಗಟ್ಟಲು ಹಾಗೂ ವೃದ್ಧಾಪ್ಯದ ಲಕ್ಷಣಗಳನ್ನು ಸಹ ಮುಂದೂಡಲು ನೆಲ್ಲಿಕಾಯಿಯನ್ನ ದಿನನಿತ್ಯ ಸೇವನೆ ಮಾಡ್ತಾ ಬಂದ್ರೆ ದೇಹಕ್ಕೆ ಹೊಸ ಚೈತನ್ಯ ದೊರೆಯುತ್ತೆ. ಆದ ಕಾರಣ ಆಯುರ್ವೇದದಲ್ಲಿ ಇದನ್ನ ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ನೆಲ್ಲಿಕಾಯಿ ಬೀಜದ ಪುಡಿಯನ್ನ ನೀರಿನಲ್ಲಿ ನೆನೆಸಿ ಲೇಪಿಸಿ ಸ್ನಾನ ಮಾಡುವುದರಿಂದ ತಲೆಯ ಹೊಟ್ಟು ನಿಯಂತ್ರಣಕ್ಕೆ ಬರುತ್ತೆ. ಎಲೆಯನ್ನು ಮಿಕ್ಸಿಯಲ್ಲಿ ಅರೆದು ಕಲ್ಕ ಮಾಡಿಕೊಂಡು, ಅಂದ್ರೆ ಪೇಸ್ಟ್ ಮಾಡಿಕೊಂಡು ಹಚ್ಚುವುದರಿಂದ ಕೂದಲು ಸಹ ಸೊಂಪಾಗಿ ಬೆಳೆಯುತ್ತೆ. ನೆಲ್ಲಿಕಾಯಿನಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ. ಅದರಲ್ಲೂ ಮುಖ್ಯವಾಗಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ. ವಿಟಮಿನ್ ಸಿ ನಮ್ಮ ದೇಹಕ್ಕೆ ಉಂಟಾಗುವ ಗಾಯಗಳನ್ನು ಗುಣಪಡಿಸಲು ಅತ್ಯವಶ್ಯಕ. ಈ ವಿಟಮಿನ್ ಸಿ ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತೆ. ನಾವು ಸೇವಿಸಿದಂತಹ ಆಹಾರ ಸಂಪೂರ್ಣವಾಗಿ ರಕ್ತಗತವಾಗಲು ನೆಲ್ಲಿಕಾಯಿ ಸಹಕಾರಿಯಾಗಿದೆ. ನೆಲ್ಲಿಕಾಯಿಯನ್ನ ನಿತ್ಯ ಸೇವನೆ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಹಿತಕರ, ದೃಷ್ಟಿಶಕ್ತಿ ಹೆಚ್ಚಾಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಆಯುರ್ವೇದದಲ್ಲಿ ಇದನ್ನ ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ಈ ಎರಡೂ ಔಷಧೀಯ ಸಸ್ಯಗಳನ್ನ ನಿತ್ಯ ತಮ್ಮ ಆಹಾರದಲ್ಲಿ ಬಳಸಿ ಆರೋಗ್ಯದಿಂದಿರಿ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35:20.
1: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
2: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
2: ವಿಲ್ಕೋ ಗೋಲ್ಡ್, ಕುಶಾಲನಗರ. ಇದು 20ನೇ ತಾರೀಕು, ಗುರುವಾರ. ವಿರಾಜಪೇಟೆ ಹೋಗಿ ಬರೋಣ.
1: ಅದೇನು ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
2: ಹಾ, ಒಂಥರ ಫಂಕ್ಷನ್. ಆಗಸ್ಟ್ 20ಕ್ಕೆ ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು.

0: ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಆಕಾಶವಾಣಿ ಮಡಿಕೇರಿ. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆ ಕಲ್ಯಾಣ್ ಅವರ ರಚನೆಯ ಅಮೃತ ವರ್ಷಿಣಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ, ಸಂಗೀತ ನೀಡಿದ್ದಾರೆ ದೇವಾ.

ಇನ್ನು ಮುಂದೆ ಕೇಳಿ ಜಯಂತ್ ಕಾಯ್ಕಿಣಿ ಅವರು ಬರೆದಿರುವ ಮನಸಾರೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಕೇಳುಗರೇ, ಈ ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ನಾಗರ ಪಂಚಮಿ ಹಬ್ಬ ಕುರಿತಂತೆ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಧಾರವಾಡ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ, ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಮಾನಾಥ ಶೆಣೈ ಅವರೊಂದಿಗೆ ಸಂದರ್ಶನವಿದೆ. ಇದು ಮೈಸೂರು ಕೇಂದ್ರದ ಕೊಡುಗೆ. ಈ ಸಂಜೆ 5 ಗಂಟೆಗೆ ನಿಲಯದಿಂದ ಮಹಿಳಾ ಲೋಕ, ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಾಗರ ಪಂಚಮಿ ನಾಡಿಗೆ ದೊಡ್ಡದು. ಈ ಕಾರ್ಯಕ್ರಮದ ನಿರ್ವಹಣೆ PM ಜಗದೀಶ್.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನುಳಿದು. ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನುಳಿದು. ನೇಮ ನಿಷ್ಠೆಗಳಿರಲಿ ಡಂಭ ಕಠಿಣತೆ ಬಿಟ್ಟು ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ. ನೇಮ ನಿಷ್ಠೆಗಳಿರಲಿ ಡಂಭ ಕಠಿಣತೆ ಬಿಟ್ಟು ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ.

ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ ಅಂತಾನೆ ಆರಂಭವಾಗತ್ತೆ ಇದು. ನಾವು ಪ್ರಾಣಿ ಸಂಕೋಲೆಯಲ್ಲಿ ಮೇಲ್ಮಟ್ಟದವರು. ಹೇಗೆ ಈ ಮೇಲ್ಮಟ್ಟದವರು ಅಂತ ಗೊತ್ತಾಗುತ್ತೆ, ನಮ್ಮ ವಿವೇಚನಾ ಶಕ್ತಿ ಮತ್ತು ಮಾತು ನಮ್ಮನ್ನು ಬೇರೆ ಪ್ರಾಣಿಗಳಿಂದ ಬೇರೆಯಾಗಿ ಇರಿಸಿದೆ. ಅದು ಇನ್ನಷ್ಟು ಉನ್ನತವಾಗಿರಲಿ, ಪರಮಾರ್ಥದ ಸಾಧನೆಗೆ ಮತ್ತಷ್ಟು ಸಂಸ್ಕಾರ ಸಿಗಲಿ ಅಂತಾರೆ ಡಿ ವಿ ಜಿ. ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು ಅಂತಾರೆ ಸೂರಮ್ಯ ಕುಂಡಿಯವರು. ಹಾಗಾಗಿ ನಿಸ್ವಾರ್ಥ ಪ್ರೇಮ ನಮಗೆ ಹೆಚ್ಚಾಗಿರಲಿ. ಅಂದರೆ ಒಂದು ಕಡೆ ಒಂದು ಮಾತನ್ನು ನಾನು ಕೇಳಿದ್ದೇನೆ, ಯಾವಾಗಲೂ ಅಕಾರಣ ಪ್ರೀತಿ ಸಕಾರಣ ದ್ವೇಷ ಒಳ್ಳೆಯದು ಅಂತಾರೆ. ಅಂದರೆ ನಿಸ್ವಾರ್ಥವಾದಂಥ ಪ್ರೇಮ, ತಾಯಿಯ ಪ್ರೇಮ, ಇಂಥ ಪ್ರೇಮ ಎಲ್ಲ ಕಡೆ ಬೆಳೆಸ್ಕೊಳ್ಳಿ, ಒಳ್ಳೆಯದು. ಭೀಮ ಸಾಹಸ ಭೀಮ ಪರಾಕ್ರಮ ಬೇಕು ಒಳ್ಳೆಯ ಕೆಲಸ ಮಾಡೋದಕ್ಕಾಗಿ, ಆದರೆ ಹಗೆತನಕ್ಕಾಗಿ ಅಲ್ಲ. ಈ ಹಗೆತನ ಅನ್ನೋದು ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ. ಇನ್ನು ನಿಯಮ ನಿಷ್ಠೆ ಅಂದರೆ ನಿತ್ಯ ನಿಯಮಿತ ರೀತಿಯಲ್ಲಿ ಕೆಲಸ ಮಾಡಿಕೊಳ್ಳೋದು, ಅದು ಬೇಕು. ಆದರೆ ಪ್ರದರ್ಶನ ಕಠಿಣ ಶಿಕ್ಷೆ ಅದಿರಬಾರದು. ಅಂದರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಹೆಚ್ಚು ಅಂತನ್ನೋ ಗುಣವನ್ನು ಸಣ್ಣಂದಿನಲ್ಲೇ ನಮ್ಮ ಮಕ್ಕಳಿಗೂ ನಾವು ಬೆಳೆಸೋದು ಒಳ್ಳೆಯದು. ಎಲ್ಲ ಕಡೆ ಶಾಂತಿ ನೆಲೆಸಿರಲಿ, ಸಜ್ಜನಿಕೆ ನೆಲೆಸಿರಲಿ, ನೆಮ್ಮದಿ ತುಂಬಿರಲಿ. ನಾವಿರೋ ಕಡೆಯೇ ನಮ್ಮ ಸ್ನೇಹಿತರು, ನಮ್ಮ ಮಕ್ಕಳು, ನಮ್ಮ ಬಂಧು, ನಮ್ಮ ಬಳಗ ಇವೆಲ್ಲವೂ ಸಜ್ಜನರಾಯರ ಸರ್ಕಲ್ ಆಗಿರಲಿ ಅಂತಾರೆ ಗುಂಡಪ್ಪನವರು. ನಿಯಮ ನಿಷ್ಠೆಗಳಿರಲಿ, ಡಂಭ ಕಠಿಣತೆ ಬಿಟ್ಟು ನಿಮ್ಮ ಬದುಕು ನಿದರ್ಶನವಾಗಿರಲಿ, ಪ್ರದರ್ಶನವಾಗದೇ ಇರಲಿ, ಸೌಮ್ಯವು ಎಲ್ಲೆಡೆ ಇರಲಿ, ಎಲ್ಲ ಕಡೆ ಸಜ್ಜನಿಕೆ ಸೌಮ್ಯತೆ ಇರಲಿ ಅಂತಾರೆ ತಿಮ್ಮಗುರು.

ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ, ಸ್ವಾಧಿಪತ್ಯದಿ ನೀನು ಬಾಳನಾಳುವಡೆ. ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ, ಸ್ವಾಧಿಪತ್ಯದೆ ನೀನು ಬಾಳನಾಳುವಡೆ. ಹೋದುದನು ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ. ಹೋದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ.

ಹೇಗೋ ಬದುಕಿದಿರಾಯಿತು ಅನ್ನೋದು ಸರಿ ಅಲ್ಲ. ಹೀಗೆಯೇ ಬದುಕಬೇಕು ಅನ್ನೋದರಲ್ಲಿ ಡಿ ವಿ ಜಿಯವರಿಗೆ ಬಹಳ ವಿಶ್ವಾಸ. ಅದನ್ನೇ ಈ ಮುಕ್ತಕದಲ್ಲಿ ಅವರು ಹೇಳಿದ್ದಾರೆ. ನೀತಿಗೆ ಅಡಿಪಾಯವೇ ಔದಾರ್ಯ, ಉದಾರವಾದ ಗುಣ. ಅಂದರೆ ಉದಾರತೆ ಇಲ್ಲದೆ ಹೋದರೆ ನೀತಿಗೆ ಆಧಾರವೇ ಇಲ್ಲ.

0: ಆದ್ದರಿಂದಲೇ ಆ ಔದಾರ್ಯ ಅನ್ನೋದು ತಾಯಿ, ಧೈರ್ಯವನ್ನ ತಂದೆ ಅಂತ ಕರೀತಾರೆ. ಉದಾರತೆಯನ್ನ ಧೀರ ಮಾತ್ರ ತೋರಬಲ್ಲ. ಯಾರೇನು ಅಂತಾರೋ, ಯಾರದ್ದಾದ್ರೂ ಬಾಯಿಗೆ ಬಿದ್ದೋದ್ರೆ ಏನಪ್ಪ ಆಗತಿ ಅನ್ನೋ ಅಧೈರ್ಯ ಹೊಂದಿದ್ರೆ ಹಿಂಜರಿದ್ ಬಿಟ್ರೆ ನೀತಿಗೂ ಉದಾರತೆಗೂ ಸೋಲು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬರಿಗೆ ಹಿತವಾಗುವಂತೆ ಹೊರೆಯಾಗದಂತೆ ತನ್ನನ್ನು ತಾನು ನಿಯಂತ್ರಿಸೋದೆ, ತನ್ನ ಬದುಕನ್ನು ತಾನು ನಡೆಸೋದೆ ಸ್ವಾಧಿಪತೆ. ಇದರೊಂದಿಗೆ ನಿನ್ನೆಗಾಗಿ ದುಃಖಿಸದೆ, ಅಯ್ಯೋ ಆ ದಿವಸ ಎಷ್ಟು ಚೆನ್ನಾಗಿತ್ತು ಅಂತ ಕಳೆದು ಹೋದದ್ದಕ್ಕಾಗಿ ಯೋಚನೆ ಮಾಡದೆ, ಇಂದನ್ನ ಅಚ್ಚುಕಟ್ಟಾಗಿ ಕಳೆಯಿತ, ಹೋದುದನ್ನು ನೆನೆಯದಿರು, ಬರುವುದಕ್ಕೆ ಸಿದ್ಧ ನೀರು, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತ ಎದೆಗುಂದದೆ ಬಾಳು ಅಂತ ಇದ್ದಾರೆ. ಎಷ್ಟು ಉತ್ತಮವಾದ ಬದುಕನ್ನು ನಡೆಸ್ತೇವ್ಯೋ ಅಷ್ಟು ಒಳ್ಳೆಯದು. ಆ ಬದುಕು ಇನ್ನೊಬ್ಬರಿಗೆ ಮಾದರಿಯಾಗಬಹುದು, ನಿದರ್ಶನವಾಗಬಹುದು. ಮತ್ತೆ ಅದೇ ಒಳ್ಳೆಯದು, ಅದಷ್ಟೇನೆ ಒಳ್ಳೆಯದು, ಅದೇ ಸಂತೋಷ ಕೊಡುವಂತಹದ್ದು ಅಂತಾರೆ ತಿಮ್ಮರು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:15 ಸೆಕೆಂಡುಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕವಿತಾ ಬಾರೇ, ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
3: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ. ಅವ್ರು ಬಂದ್ ತಗೊಂಡೋಗ್ಲಿ.
2: ಎಲ್ ಬಿಸಾಕೋದು?
3: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
2: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ. ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
3: ಅವ್ರು ಬರೋವರೆಗೆ ನನ್ ಕಾಯುವಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಬೇಕು.
2: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ. ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
3: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
2: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
3: ಓಕೆ, ಹೇಳಿದ ಒಳ್ಳೆದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
2: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
3: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
2: ಆಯ್ತು ಕವಿತಾ, ಹಾಗೆ ಮಾಡು.
4: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡ

0: ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
2: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ಕಲರ್ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ಲ ಇದೆ.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ ತಾವಕ್ಕರ ಕಣ್ಣೂರ್.
5: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ.
6: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇನರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
8: ಹಾ, ಫರ್ನಿಚರ್ ಅನ್ನಾಗ ನೆನಪಾಯ್ತು ನೋಡು. ಇದೇ ಆಗಸ್ಟ್ 20ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಒಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
7: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
9: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
10: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
9: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
10: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
9: ಟೋಲ್ ಫ್ರೀ 1800-420-2233.

ಆಕಾಶವಾಣಿ ಮಡಿಕೇರಿ. ಭಾವಗೀತೆಗಳ ಕಾರ್ಯಕ್ರಮ ಶಿಶುನಾಳ ಶರೀಫರ ಈ ಗೀತೆಯನ್ನು ಹಾಡಿದ್ದಾರೆ ಸಂಗೀತ ಕಟ್ಟಿ.

ಈಗ ಕೇಳಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳುಗರೆ, ಇದೊಂದು ನಿಧಾನ ಸುದ್ದಿ. ಮೇಕೇರಿ ಗ್ರಾಮದ ಮೇಚನ ನಂಜಪ್ಪ ಅವರು ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. 86 ವರ್ಷ ಪ್ರಾಯದ ಮೇಚನ ನಂಜಪ್ಪ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮಡಿಕೇರಿ ಗೌಡರುದ್ರಭೂಮಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರೆಲ್ಲರಿಗೂ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದು ವಿಶೇಷವಾದ ದಿನ, ಅಂದರೆ ನಾಗರ ಪಂಚಮಿ ಹಬ್ಬ. ಭಾರತ ವೈವಿಧ್ಯಮಯ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಧರ್ಮಗಳ ತವರೂರು. ನಾವು ಆಚರಿಸುವ ಹಬ್ಬಗಳು ನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಹಬ್ಬ ಅಂದರೆ ಕೇವಲ ಆಚರಣೆ ಮಾತ್ರ ಅಲ್ಲದೆ ಮನಸ್ಸುಗಳನ್ನು ಜೋಡಿಸುವ, ಸಂಬಂಧಗಳನ್ನು ಗಟ್ಟಿಗೊಳಿಸುವ ಮತ್ತು ಧನಾತ್ಮಕ ಶಕ್ತಿಯನ್ನು ತುಂಬುವುದೇ ಇಂತಹ ಹಬ್ಬಗಳು. ಹಾಗಾಗಿ ನಮ್ಮ ದೇಶವನ್ನು ಹಬ್ಬಗಳ ದೇಶ ಅಂತ ಕೂಡ ಕರೀತಾರೆ. ಆಗಲೇ ಹೇಳಿದ ಹಾಗೆ ಇವತ್ತು ನಾಗರ ಪಂಚಮಿ. ನಮ್ಮ ದೇಶದಲ್ಲಿ ಪ್ರಕೃತಿ, ಪ್ರಾಣಿ ಮತ್ತು ಪಕ್ಷಿಗಳನ್ನು ದೈವಿಕ ದೃಷ್ಟಿಯಿಂದ ಪೂಜಿಸುವ ಶ್ರೇಷ್ಠ ಪರಂಪರೆ ಇದೆ. ಶ್ರಾವಣ ಮಾಸದಲ್ಲಿ ಬರುವ ಈ ನಾಗರ ಪಂಚಮಿ ಹಬ್ಬ ಅತ್ಯಂತ ವಿಶೇಷ. ಈ ದಿನ ಪ್ರಕೃತಿಯ ಜೀವ ಸಂಕುಲದ ಪ್ರಮುಖ ಅಂಗವಾದ ನಾಗದೇವತೆಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ. ಈಗ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ನಾಗದೇವತೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಬಿ ಜಯಶ್ರೀ.

ಇನ್ನು ಈ ನಾಗರ ಪಂಚಮಿ ಹಬ್ಬದ ಆಚರಣೆ ಹಿಂದೆ ಹಲವಾರು ಪೌರಾಣಿಕ ಕಥೆಗಳು ಇದ್ರೂ ಸಹ ಒಡಹುಟ್ಟಿದ ಅಣ್ಣ ತಂಗಿಯರ ಹಬ್ಬ ಎಂದು ಸಹ ಈ ಹಬ್ಬವನ್ನು ಕರೆಯಲಾಗುತ್ತೆ. ಮದುವೆಯಾದ ಹೆಣ್ಮಕ್ಕಳು ತವರಿಗೆ ಬಂದು ಈ ಹಬ್ಬವನ್ನು ಆಚರಿಸುವ ಸಂಪ್ರದಾಯವಿದೆ. ಒಡಹುಟ್ಟಿದ ಸಹೋದರರ ಆರೋಗ್ಯ, ಯಶಸ್ಸು ಹಾಗೂ ದೀರ್ಘ ಆಯುಷ್ಯಕ್ಕಾಗಿ ನಾಗದೇವನನ್ನು ಪ್ರಾರ್ಥಿಸುವ ಆಚರಣೆಯನ್ನು ಸಹ ನಾವು ನೋಡಬಹುದು. ಇಷ್ಟು ಮಾತ್ರ ಅಲ್ಲದೆ ಈ ಹಬ್ಬವು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಹೊಂದಿದೆ. ರೈತರ ಬೆಳೆಗಳನ್ನು ಕೀಟ ಹಾಗೂ ಇಲಿಗಳಿಂದ ರಕ್ಷಿಸುವ ನಾಗರ ಹಾವಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಇದು ಪ್ರಕೃತಿ ಮತ್ತು ಜೀವಿಗಳ ಮಧ್ಯೆ ಇರುವ ಸಾಮರಸ್ಯವನ್ನು ಸಾರುವ ಹಬ್ಬವಾಗಿದೆ. ಈಗ ಕೇಳಿ ಎಸ್ ನಾರಾಯಣ್ ಅವರ ರಚನೆಯ ಅಂಜಲಿ ಗೀತಾಂಜಲಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಸಂಗೀತ ನೀಡಿದ್ದಾರೆ ಪ್ರಶಾಂತ್ ರಾಜ್.

ಇನ್ನು ಈ ಹಬ್ಬದ ಆಚರಣೆ ಅಂತ ಅಂದರೆ ನೋಡೋದಾದರೆ, ನಾಗರ ಪಂಚಮಿಯ ದಿನವಾದ ಇಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಿ ನಾಗರ ಕಲ್ಲುಗಳಿಗೆ ಹುತ್ತಗಳಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಅರಳು, ತಂಬಿಟ್ಟು, ಎಳ್ಳುಂಡೆ ಇತ್ಯಾದಿಗಳಿಂದ ನೈವೇದ್ಯವನ್ನು ಅರ್ಪಿಸ್ತಾರೆ. ಈ ದಿನದಂದು ಭೂಮಿಯನ್ನು ಉಳುವುದು ಅಗೆಯುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತೆ. ಯಾಕಂದರೆ ಭೂಮಿಯ ಅಡಿಯಲ್ಲಿ ಹುತ್ತದಲ್ಲಿರುವ ನಾಗಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲಾಗುತ್ತೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಈ ಪಂಚಮಿಯ ವಿಶೇಷ ಆಕರ್ಷಣೆ ಅಂದರೆ ಜೋಕಾಲಿ. ಹಬ್ಬದ ಕೆಲವು ದಿನಗಳ ಮುಂಚಿತವಾಗಿಯೇ ಹಳ್ಳಿಗಳಲ್ಲಿ ದೊಡ್ಡದಾದ ಆಲದ ಮರ ಅಥವಾ ಇತರ ಮರಗಳಿಗೆ ದಪ್ಪನೆಯ ಹಗ್ಗದಿಂದ ಕಟ್ಟಿ ಜೋಕಾಲಿ ಮಾಡಿ ಹಿರಿಯರು, ಕಿರಿಯರು, ಮಹಿಳೆಯರು, ಮಕ್ಕಳು ಸೇರಿ ಜಾನಪದ ಹಾಡುಗಳನ್ನು ಹಾಡುತ್ತಾ ಜೋಕಾಲಿ ಆಡುತ್ತಾ ಸಡಗರ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪ್ರೇಮಲತಾ ದಿವಾಕರ್ ಅವರು ಹಾಡಿರುವ ಮಂಗಳಾಕ್ಷತೆ ಚಿತ್ರದ ಗೀತೆ. ಗೀತೆ ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: QR ಕೋಡ್ ಸ್ಕ್ಯಾನ್ ಮಾಡಿ 5000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸೋದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಾಲು ಜೇನು ಒಂದಾದ ಹಾಗೆ.
6: ರೀ ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯಲ್ಲ ನೋಡಿ, ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದು ಹೊರಗಡೆ ಎಲ್ಲ ಸುತ್ತ

ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ರಕ್ಷಿಸಿ.
1: ಬಾಳು ಬೆಳಕಾಯಿತು.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
3: ಕೇಳುಗರೆ, ನಾಗರ ಪಂಚಮಿ ಹಬ್ಬ ಮೂಢನಂಬಿಕೆಯ ಆಚರಣೆ ಅಲ್ಲ, ಬದಲಾಗಿ ಪ್ರಕೃತಿ ಮತ್ತು ಮಾನವನ ನಡುವಿನ ಅವಿನಾಭಾವ ಸಂಬಂಧವನ್ನು ನೆನಪಿಸುವ ಹಬ್ಬ. ಪರಿಸರ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಉರಗಗಳನ್ನು ರಕ್ಷಿಸಬೇಕು ಎಂಬ ವೈಜ್ಞಾನಿಕ ಸಂದೇಶವೂ ಇದರಲ್ಲಿದೆ. ರೈತನ ಮಿತ್ರನಾದ ಹಾವುಗಳನ್ನು ರಕ್ಷಿಸೋದು ಪ್ರತಿಯೊಬ್ಬರ ಕರ್ತವ್ಯ ಎಂಬುದನ್ನು ಈ ಹಬ್ಬ ಸಾರಿ ಹೇಳ್ತದೆ. ಇದರೊಟ್ಟಿಗೆ ಕೌಟುಂಬಿಕ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿ ಮಾಡುವ ಈ ಹಬ್ಬ ಭಾರತೀಯ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಹಿಡಿದ ಕನ್ನಡಿ. ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ಮಡಿಕೇರಿ ಕೆಳಗುರೆ, ಸಮಯ ಈಗ 10:01:05. ಮುಂದಿನ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮೂಡಗದ್ದೆ. ಇನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಹಾಡುಗಾರಿಕೆ ಕೇಳುವಿರಿ. ಕೌನ್ಸಿ ಕನ್ಹಾರ ರಾಗ, ವಿಳಂಬಿತ್ ಏಕತಾಳ ಮತ್ತು ಧೃತ್ ಏಕತಾಳ. ತಬಲದಲ್ಲಿ ನಾನಾ ಮುಲೈ, ಹಾರ್ಮೋನಿಯಂನಲ್ಲಿ ಪುರುಷೋತ್ತಮ್ ವಾಲ್ವೇಟ್ಕರ್.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಗಾನ ಭಜನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜವಾನಿ ಜಾನೆಬನ್ ಚಿತ್ರದ ಗೀತೆ ರಚನೆ ಶೆಲೆ, ಸಂಗೀತ ನೀಡಿದ್ದಾರೆ ಗೌರವ್ ಮತ್ತು ರೋಷಿನ್, ಹಾಡಿದ್ದಾರೆ ಹರ್ಷದೀಪ್ ಕೌರ್ ಮತ್ತು ಅಖಿಲ್ ಸಚ್ದೇವ.

0: 間違い。
1: ಹಸಿನ್ ದಿಲ್ರುಬ ಚಿತ್ರದ ಗೀತೆ ರಚನೆ ವರುಣ್ ಗ್ರೋವರ್, ಸಂಗೀತ ನೀಡಿದ್ದಾರೆ ಅಮಿತ್ ತ್ರಿವೇದಿ, ಹಾಡಿದ್ದಾರೆ ನವರಾಜ್ ಹನ್ಸ್ ಮತ್ತು ನಿಖಿತಾ ಗಾಂಧಿ.

0: ಇದಕ್ಕೆ ಕೆಸನೇ ಬುಜಾದಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಖುದಾ ಹಫೀಜ್ ಚಿತ್ರದ ಗೀತೆ. ಗೀತೆಯನ್ನ ರಚಿಸಿ ಸಂಗೀತ ನೀಡಿದ್ದಾರೆ ಮಿಥುನ್, ಹಾಡಿದ್ದಾರೆ ವಿಶಾಲ್ ಮಿಶ್ರಾ, ಅಸೀಸ್ ಕೌರ್ ಮತ್ತು ಮಿಥುನ್.

ಮಲಾಂಗ್ ಚಿತ್ರದ ಗೀತೆ. ರಚನೆ ಕುನಾಲ್ ವರ್ಮಾ ಮತ್ತು ಹರ್ಷ್ ಲಿಂಬಾಚಿಯಾ. ಸಂಗೀತ ನೀಡಿದ್ದಾರೆ ವೇದ್ ಶರ್ಮಾ. ಹಾಡಿದ್ದಾರೆ ಅಸೀಸ್ ಕೌರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಕೊನೆಯಲ್ಲಿ ಸಬ್ ಕುಶಾಲ್ ಮಂಗಳ್ ಚಿತ್ರದ ಗೀತೆ, ರಚನೆ ಸಮೀರ್ ಅಂಜಾನ್, ಸಂಗೀತ ನೀಡಿದ್ದಾರೆ ಹರ್ಷಿತ್ ಸಕ್ಸೇನಾ, ಹಾಡಿದ್ದಾರೆ ಸೋನು ಕಕ್ಕರ್ ಮತ್ತು ವಂದನಾ ಸಕ್ಸೇನಾ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.

ಕಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹನ್ಮನಗಳಿಗೆ ಅನಿಸಬಹುದು ಕಾನನ ಕೌತುಕ, ಕಾನನ ಕೌತುಕ.

0: ಹಾಗೆ ಕವಿತಾ ಬಾರೆ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
1: ಅವ್ರು ಬರೋವರೆಗೆ ನನ್ ಕಾಯುವಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದು ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ

0: ಬೇರೆ ಬೇರೆ ಮಾಡಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೆದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನೂ ಹಾಕ್ಬಹುದು.
1: ಒಳ್ಳೆ ವಿಚಾರ, ಇದನ್ನು ಖಂಡಿತವಾಗ್ಲು ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 11:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಡಿಕೇರಿ.
6: ಹಲೋ ಆಕಾಶವಾಣಿ,
5: ನನ್ನೆದೆಯ ಹಾಡು,
6: ನನ್ನೆದೆಯ ಹಾಡು.
5: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
6: ನನ್ನೆದೆಯ

0: ಎಲ್ಲ ಕೇಳುಗರಿಗೂ ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನೋದ್ ಮುಡಗದ್ದೆ, ಹಾಗೆ ನನ್ನೊಂದಿಗೆ ಇಂದಿರಮ್ಮೊಂದಿಗೆ
1: ನಾನು ಎಂ ಶಕುಂತಲಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ, ಹಾಗೂ ನನ್ನೆದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸೂಚನೆಗಳನ್ನು ಹೇಳಬೇಕು. ಪ್ರತಿ ಬಾರಿಯೂ ಹೇಳುವಂಥದ್ದು ಅವರಿಗೆ ನೆನಪಿಸೋದಿಕ್ಕೆ ಅಂತ, ಆದರೂ ಕೂಡ ನಮ್ಮ ಶ್ರೋತೃಗಳು ಮರೆಯೋದಿಲ್ಲ.
0: ಹೌದು,
1: ಒಮ್ಮೆ ನಾವು ಆಕಾಶವಾಣಿ ಅಂತಂದರೆ ಹೇಳಲೇಬೇಕು. ಯಾವುದೇ ರಾಜಕೀಯ ಪಕ್ಷದ ಕುರಿತಾಗಿ ಮಾತನಾಡುವಂತಿಲ್ಲ, ಯಾವುದೇ ರಾಜಕೀಯ ವ್ಯಕ್ತಿಗಳ ಕುರಿತಾಗಿಯೂ ಕೂಡ ಅವರು ಮಾತನಾಡುವಂತಿಲ್ಲ. ಒಟ್ಟಾರೆ ಒಬ್ಬ ವ್ಯಕ್ತಿಯ ಬಗ್ಗೆ ಹಗುರವಾದ ಮಾತು ಅಥವಾ ನೋವಾಗುವಂಥ ಮಾತುಗಳನ್ನು ಆಡುವಂತಿಲ್ಲ. ಎರಡನೆಯದು, ಯಾವುದೇ ಅನ್ಪಾರ್ಲಿಮೆಂಟರಿ ವರ್ಡ್ಸ್, ಅಸಂಸದೀಯ ಪದಗಳನ್ನು ಹೇಳುವಂತಿಲ್ಲ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ ನಂತರ ಹೆಸರು ಮತ್ತು ಊರನ್ನು ಹೇಳಿ ಅವರ ನೆಚ್ಚಿನ ಹಾಡನ್ನು ಅವರು ಹೇಳಬೇಕು. ಎಷ್ಟೋ ಬಾರಿ ಸಮಯ ಕಳೆದು ಹೋಗುತ್ತೆ ಬೇರೆ ಸಂಗತಿಗಳನ್ನು ಚರ್ಚೆ ಮಾಡುವಾಗ. ಆಕಾಶವಾಣಿ ಮಾಹಿತಿಗಾಗಿ ಈ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇರೋದು, ಜೊತೆಗೆ ಮನರಂಜನೆ ಕೂಡ. ನೀವು ಮೌನವಾಗಿಬಿಟ್ರಲ್ಲ ಯಾಕೆ ವಿನೋದ್?
0: ಇಲ್ಲ ಮೇಡಮ್, ಹೇಳ್ತಾ ಕೇಳಿಸ್ತಾ ಇದ್ದೀನಿ.
1: ಕೇಳಿಸ್ಕೊಳ್ತಾ ಇದ್ದೀರಾ, ನೀವು ಶ್ರೋತೃವಾಗಿಬಿಟ್ಟಿದ್ದೀರಾ ಅಂತ.
0: ಇಲ್ಲ ಇಲ್ಲ,
1: ನೀವು ಜೊತೆ ಸೇರಿಸ್ಬೇಕಲ್ವಾ ಮಾಡ್ತೀರಿ? ಯಾಕೆ
0: ಮುಖ್ಯವಾದ ಸೂಚನೆಗಳು ಹೇಳುವಾಗ ಅದು ಕೇಳಿಸ್ಕೊಳ್ಳೋದಕ್ಕೆ ಇರಬೇಕು, ನಾವು ಮಧ್ಯ ಬಾಯಿ ಹಾಕಿದ್ರೆ ತಪ್ಪೋಗುತ್ತೆ.
1: ಓಹೋ, ನಾವೇ ಮರೆತು ಬಿಡ್ತೀವಿ ಅಂತ ನೋಡಿ, ಒಳ್ಳೆಯ ಆಲೋಚನೆ. ಇಷ್ಟಿದೆ, ಇಷ್ಟು ಸೂಚನೆಗಳು. ಮತ್ತೆ ಹೇಗಿದ್ದೀರಾ ವಿನೋದ್?
0: ನಾನು ಚೆನ್ನಾಗಿದ್ದೀನಿ ಮೇಡಮ್.
1: ರಂಗಕಲೆ ಹೇಗೆ ನಡೀತಾ ಇದೆ?
0: ಈಗ ಸ್ವಲ್ಪ ನಿಂತಿದೆ ಮಳೆಯಿಂದಾಗಿ. ಮೊನ್ನೆ ಒಂದು ಪಂಜದಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಇನ್ನು ಮಡಿಕೇರಿಯಲ್ಲಿ ಆಗೋದಕ್ಕಿದೆ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ.
1: ಇವತ್ತು ನಮ್ಮ ಶ್ರೋತೃಗಳಿಗೆ ನೀವು ರಂಗಕಲೆಯನ್ನು ಪ್ರದರ್ಶನ ಮಾಡಬೇಕು. ನಾನು ಒಂದು ಅಂದರೆ ಒಂದು ಸಂದರ್ಭವನ್ನು ಹೇಳ್ತೇನೆ, ಅದಕ್ಕೆ ನೀವು ಯಾವ ರೀತಿ ಅವರ ಮನ ಮುಟ್ಟುವಂತೆ ಹೀಗೆ ನಾವು ಪ್ರಸ್ತುತಪಡಿಸಬಹುದು ಅಂತ. ಈಗ ಸಾಮಾನ್ಯವಾಗಿ ನಾವು ಶಾಲೆಗೆ ಹೋಗ್ತೀವಿ, ತರಗತಿ

0: ಒಳಗೆ ಯಾಕಾಗಿ ಹೋಗ್ತೀವಿ, ಯಾಕೆ ತಂದೆ ತಾಯಿಗಳು ಸೇರಿಸ್ತಾರೆ
1: ಅಂದರೆ ವಿದ್ಯಾರ್ಥಿಗಳು ಯಾಕೆ ಹೋಗ್ತಾರೆ ಅಂತ, ವಿದ್ಯೆಯನ್ನು ಕಲಿಯೋದಕ್ಕೆ.
0: ವಿದ್ಯೆಯನ್ನು ಕಲಿಯೋದಕ್ಕೆ ಏನೆಲ್ಲ ಹೇಳ್ಕೊಟ್ಟಿರಬಹುದು ನಮಗೆ?
1: ನಮಗೆ ಅವಾಗಿದ್ದ ಕಾಲದಲ್ಲಿ ABCD ಇರ್ಬೋದು,
0: ಅವಾಗಿನ ಕಾಲನೂ ಅಷ್ಟೇ, ಇವಾಗಿನ ಕಾಲ
1: ಈಗ ಹೋಗಿ ಹೋಗೋ ಬದಲಾವಣೆ ಇದೆ.
0: ಶಿಕ್ಷಕರು ಶಿಕ್ಷಕರೇ,
1: ಶಿಕ್ಷಕರು ನಿಕಂಠ ಕೇಳಿದಾಗ ಕಲಿಕಾ ವಿಧಾನದಲ್ಲಿ ಬದಲಾಗಿದೆ, ಕಲಿಕಾ ವಸ್ತು ಕೂಡ ಬದಲಾಗಿದೆ.
0: ಯಾವ ಥರ?
1: ಇಲ್ಲ, ನಿಮಗೆ ABCD ಹೇಳ್ಕೊಡ್ತಿದ್ರ ಅಂತ ಸ್ವರ ಹೇಳ್ಕೊಡ್ತಿದ್ರ?
0: ನಿಮ್ಗೆ ಎರಡೂ ಹೇಳ್ಕೊಡ್ತಿದ್ರಪ್ಪ.
1: ಇಲ್ಲ, ನಮಗೆ ABCD ಮಾತ್ರ ಹೇಳ್ಕೊಟ್ರು. ಈಗಿನ ಮಕ್ಕಳಲ್ಲಿ ಅದನ್ನ ಆ ಅಂತ ಹೇಳಿ ಅದನ್ನ ಸ್ವರ ಉಚ್ಚಾರಗಳು ಈ ರೀತಿ ಎಲ್ಲ ಅಪ್ಡೇಟ್ ಆಗಿದೆ. ಮತ್ತೆ ನಿಮಗೆ ಝಡ್ ಅಂತ ಹೇಳ್ತೀರ, ಝಿ ಅಂತಿದ್ರ?
0: ಅಲ್ಲ, ನೀವು ಕೇಳ್ತಾ ಇರೋದು ಗೊಂದಲ ಆಗ್ತಾ ಇದೆ ಆರಂಭದಲ್ಲಿ.
1: ಅಲ್ಲ, ಅದೇ ಗೊಂದಲವೇ ಇರೋದು, ನೀವು ಕೇಳಿದ ಪ್ರಶ್ನೆನೇ ಗೊಂದಲ ಇತ್ತು. ಅದಕ್ಕೆ ನಾನು ಕ್ಲಾರಿಫೈ
0: ಹೇಳೋದು, ಈಗ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾರೆ.
1: ಹೌದು, ವಿದ್ಯೆ ಕಲಿಯೋದಕ್ಕೆ.
0: ವಿದ್ಯೆ ಕಲಿಯೋದಕ್ಕೆ ಆರಂಭದಲ್ಲಿ ಶಿಕ್ಷಕರು ಏನು ಹೇಳ್ಕೊಡ್ತಾರೆ ಅಂತ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ನೀವು ಸರಿಯಾಗಿ ಹೇಳ್ತಾ
1: ಇದ್ದೀರಾ.
0: ಹೇಳ್ಕೊಡ್ತಾರೆ ABCD AI ಅಂತ. ಆದ್ರೆ ಪುಟ್ಟ ಮಕ್ಕಳನ್ನ ಏನು ಕಳಿಸಲ್ವಲ್ಲ? ನಾನು ಹೇಳೋದು, ಮಾತು ಬರುವಂತಹ ಮಕ್ಕಳು 1ನೇ ತರಗತಿಗೆ ಹೋಗ್ತಾರೆ. ಆಗ ಪಠ್ಯದಲ್ಲೂ ಕೂಡ ಕೆಲವೊಂದು ಸಂಗತಿಗಳಿರುತ್ತೆ. ಟೀಚರ್ಸು ಕೂಡ ಹೇಳ್ಕೊಡ್ತಾರೆ, ಗುರುಗಳು ಏನು ಹೇಳ್ಕೊಡ್ತಾರೆ ಅಂತ ಹೇಳಿ ಅಂತ. ಈಗ ನೀವು ಗುರುಗಳು ಏನು ಹೇಳ್ಕೊಡ್ತೀರಾ ಮಕ್ಕಳಿಗೆ?
1: ಅದೇ, ಯಾವ ವಿಷಯ ಸಬ್ಜೆಕ್ಟ್ ಇರುತ್ತೋ ಅದರ ಪ್ರಕಾರ, ಈಗ ನಮಗೆ ರೈಮ್ಸ್ ಇರ್ಬೋದು ಅಥವಾ ಏನೇ ಕತೆ ಹೇಳಿದ್ರು ಕೂಡ ಕೊನೆಗೆ ಅದೊಂದು ಮೌಲ್ಯಯುತವಾದಂಥ ಶಿಕ್ಷಣವನ್ನ ಅವ್ರು ಹೇಳ್ತಾರೆ. ಅಂದ್ರೆ ಮಾರಲ್ ಸ್ಟೋರೀಸ್ ಯಾವ್ದಿದ್ರು ಕೂಡ. ಇನ್ನು ಮ್ಯಾಥ್ಸ್ ಬಂತಂದ್ರೆ ಲೆಕ್ಕಕ್ಕೆ ಸಂಬಂಧಿಸಿದಂತ,
0: ಅದರ ಹೊರತಾಗಿ ಏನು ಹೇಳ್ಕೊಡ್ತಾರೆ ನಮಗೆ?
1: ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ನಾವು ಶಿಸ್ತನ್ನ ಪಾಲಿಸಬೇಕು, ಏನ್ ಮಾಡಬೇಕು, ಇದರ ಬಗ್ಗೆ ಕೊಡ್ತಾರೆ. ಅಂದ್ರೆ ಶಿಕ್ಷಕರಿಗೆ ಆಗಿರೋದು, ಹಿರಿಯರಿಗೆ ಗೌರವವನ್ನ ಕೊಡುವಂತದ್ದು, ಒಟ್ಟು ಮೌಲ್ಯ ಶಿಕ್ಷಣ.
0: ಗುರುಗಳು, ನಾನು ಕಲಿಯುವಂತ ವಿದ್ಯಾರ್ಥಿ, ಏನು ಹೇಳ್ಕೊಡ್ತೀರಾ ಹೇಳಿ? ನಿಮ್ಮ ಕಲೆಯನ್ನು ಬಳಸಿಕೊಂಡು ಹೇಳಬೇಕು. ನಮ್ಮ ಶ್ರೋತೃಗಳು ಕಾಯ್ತಾ ಇದ್ದಾರೆ ಕರೆಯನ್ನು ಮಾಡಲಿಕ್ಕೆ. ಏನಪ್ಪ ಇವರು ಬರೀ ಮಾತೇ ಆಡ್ತಾರೆ, ನನ್ನದೇ ಹಾಡು ಅಂತ ಅಂದ್ಕೊಂಡು ಕೆಲವು ನಿರೂಪಕರು ಕೂಡ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನನ್ನದೇ ಹಾಡು ಅಂತ ಇಟ್ಬಿಟ್ಟು ಮೇಡಮ್ ಬರೀ ನೀವು ಮಾತಾಡಿದ್ರೆ ಹೇಗೆ ಅಂತ. ಚಿತ್ರ ಕಾವೇರಿಯಲ್ಲಿ ನೀವು ಯಾರೂ ಕೂಡ ಮಾತನಾಡಲ್ಲ ಅಲ್ವಾ, ಮಳೆ ಬಗ್ಗೆ ಮಾತಾಡ್ತೀರಾ? ಇಲ್ಲ ಅಂತ ಅಂದರೆ ಅವ್ರ ಹಾಡು ಕೇಳಿ ಹಾಕ್ತೀನಿ. ಸ್ವಲ್ಪ ಮಾತು ಕೂಡ ಆಡಬೇಕು, ಸಾಹಿತ್ಯಗಳಲ್ಲಿರುತ್ತಲ್ವ, ಮಾತು ಕೂಡ ಬೇಕು ಹಾಡಿನ ಜೊತೆ ಅಂತ. ಈಗ ನಾನು ವಿದ್ಯಾರ್ಥಿನಿ, ನೀವೇನು ಹೇಳ್ಕೊಡ್ತೀರಿ ನಮಗೆ? ಯಾವ ರೀತಿ ಹೇಳ್ಕೊಡ್ತೀರಿ, ನಿಮ್ಮ ಕಲೆಯನ್ನು ಬಳಸಿ ಹೇಳಿ.
1: ಈಗ ಸಿಚುವೇಶನ್ ಕೊಟ್ಟಿದ್ದೆ, ಹೌದು, ಸಂದರ್ಭ ಇದೆ. ಆದರೆ
0: ಶಾಲೆ, ಶಾಲೆಯಲ್ಲಿ ಮಕ್ಕಳು ಕೂತಿರ್ತಾರೆ, ಮಕ್ಕಳಿಗೆ ಏನು ಹೇಳ್ಕೊಡ್ತೀರಿ?
1: ನೀವು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು.
0: ಮಗು ಅಂತ ಹೇಳಲ್ವಾ, ಮಕ್ಕಳೇ ಅಂತ ಹೇಳಲ್ವಾ?
1: ಅಲ್ಲ, ಈಗ ಒಬ್ಬರೇ ಮಗು ಅಲ್ಲ.
0: ಆಯ್ತು, ಈಗ ಶಾಲೆ ಅಂತ ಹೇಳ್ಬಿಟ್ನಲ್ಲ.
1: ಶಾಲೆ, ಮಕ್ಕಳೇ ಗಲಾಟೆ ಮಾಡಬೇಡಿ, ಕೂತ್ಕೊಳ್ಳಿ. ಯಾರಲ್ಲಿ, ಯಾಕಮ್ಮ, ಏನಾಯ್ತು ಮಗು, ಯಾಕೆ ಅಳ್ತಾ ಇದೀಯಾ? ಬಾಬಾ ಈ ಕಡೆ ಕೂತ್ಕೋ, ಬಾ ಇಲ್ಲಿ, ಬಾ ಇಲ್ಲಿ ಕೂತ್ಕೋ ಇಲ್ಲಿ, ನಂಗೆ ಹೇಳ್ತೀನಿ ಏನಾಯ್ತು. ಊಟ ಮಾಡಿಲ್ವಾ, ಹೊಟ್ಟೆ ನೋವುತ್ತಿದ್ಯಾ, ಯಾಕೆ ಅವನೇನು ಜಿಂಟದ್ನ? ಏ ರಮೇಶ, ಯಾಕೋ ಬರಲಿ, ಇವತ್ತು ಅಪ್ಪ ಬರಲಿ, ಹೇಳ್ಕೊಡ್ತೀನಿ ನಿನ್ಗಿರು. ಮಕ್ಕಳೇ ಕೂತ್ಕೊಳ್ಳಿ. ನಿಮ್ಮ ನೋಡಿ, ನಾವು ಈ ದೇಶದ ಪ್ರಜೆಗಳು, ನಾವು ಈ ದೇಶದ ಸಂವಿಧಾನವನ್ನು ನಾವು ಪಾಲಿಸಬೇಕಾಗುತ್ತೆ. ಹಾಗಾಗಿ ನೀವು ಏನೇ ಒಂದು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ನೀವಾಗಿ ಇನ್ನೊಬ್ಬರಿಗೆ ಹೊಡಿಬಾರ್ದು, ಇದು ಮಾಡಬಾರ್ದು. ನಾವು ಟೀಚರ್ಸ್ ಇದ್ದೀವಿ, ನಮ್ಗೆ ಹೇಳಿ, ನಾವು ಶಿಕ್ಷೆ ಕೊಡ್ತೀವಿ, ಯಾಕೆ ನೀವೇ ಇದು ಮಾಡ್ತೀರಿ? ನೋಡಿ, ಇವತ್ತೇನೋ ನೀವು ಮಾಡ್ತೀರಿ, ನಾಳೆ ಹೊರಗೆ ಹೋದ ತಕ್ಷಣ ಅದು ಅಪರಾಧ ಆಗುತ್ತೆ, ಹಾಗೆಲ್ಲ ಮಾಡಬಾರ್ದು. ಆಯ್ತಾ, ಏನೇ ತಪ್ಪಾದರೂ ನಮ್ಗೆ ಹೇಳಿ, ನಾವಿರ್ತೀವಿ, ತಿಂತೀವಿ. ಮತ್ತು ಮನೆಗೆ ಹೋದ್ಮೇಲೂ ಅಷ್ಟೇ, ಅಪ್ಪ ಅಮ್ಮ ಏನು ಹೋದ ತಕ್ಷಣ ಪಾಠ ಏನಾಗಿದೆ ಅಂತ ಹೇಳಬೇಕು, ಹೋಮ್ವರ್ಕ್ ಇದೆಯಾ ಅಂತ ಹೇಳಿದ್ರೆ ಹೋಮ್ವರ್ಕ್ ಬರೀಬೇಕು. ಅದು ಬಿಟ್ಟುಬಿಟ್ಟು ನೀವು ಅಲ್ಲಿ ಹೋದ ತಕ್ಷಣ ಅವರು ಮೊಬೈಲ್ ಹಿಡ್ಕೊಂಡು ಕೂರೋದಲ್ಲ, ಈ ಥರ ಎಲ್ಲ ಮಾಡಬಾರ್ದು. ಗೊತ್ತಾಯ್ತಾ?
0: ಇಷ್ಟೇನಾ
1: ಹೇಳ್ತಾವ್ರೆ, ಇಡೀ ಕ್ಲಾಸೇ ಮುಗಿತೇವೋ, 45
0: ನಿಮಿಷದ ಕ್ಲಾಸ್ ಮುಗಿದೋಗುತ್ತೆ ಅಂತ. ಅಲ್ಲ, ನನ್ನ ಪ್ರಕಾರ ಏನು ಗೊತ್ತಾ, ಮಕ್ಕಳೇ ನೀವು ಕದಿಬಾರದು, ಯಾವುದೇ ವಸ್ತುವನ್ನ ಅನುಮತಿ ಇಲ್ಲದೆ ಕದಿಯಬಾರದು.
1: ಅನುಮತಿ ತಗೊಂಡು ಕದಿಬಾರದು.
0: ಅನುಮತಿ ಕೊಡಲ್ಲ ಅವರು, ಕಳ್ಳತನ ಬೇರೆ ಅನುಮತಿ ಬೇರೆ. ಮಕ್ಕಳು ಆಸೆಯಿಂದ ಏನೋ ತಗೊಂಡ್ಬಿಡ್ತಾರೆ. ಆಗ ಏನು ಹೇಳಬೇಕು ಮಕ್ಕಳೇ, ನೀವು ಸುಳ್ಳು ಹೇಳಬಾರ್ದು.
1: ಪರವಸ್ತು ಪಾಷಾಣಕ್ಕೆ ಸಮ,
0: ಪಾಷಾಣಕ್ಕೆ ಸಮ. ಮತ್ತು ಇನ್ನೊಂದೇನು ಗೊತ್ತಾ, ನೀವು ಮೊದಲು ಸುಳ್ಳು ಹೇಳಬಾರ್ದು, ಪ್ರಾಮಾಣಿಕವಾಗಿ ಇರಬೇಕು. ಓದುವಾಗ ಶ್ರದ್ಧೆ ಭಕ್ತಿ ಇರಬೇಕು, ಹಿರಿಯರು ಅಂದರೆ ಗೌರವ ಇರಬೇಕು. ಆಯಿತಾ? ಈಗ ಸಹಪಾಠಿಗಳು ಅಂತ ಅಂದರೆ ಗಲಾಟೆ ಮಾಡ್ಕೊಳ್ಬಾರ್ದು, ಪ್ರೀತಿಯಿಂದ ವರ್ತಿಸ್ಬೇಕು, ಪ್ರೀತಿಯಿಂದ ಇರಬೇಕು. ಮತ್ತು ಹೊರಗಿನ ವ್ಯಕ್ತಿಗಳು ಏನಾದರೂ ಊಟ ತಿಂಡಿಯನ್ನು ಕೊಟ್ಟರೆ ಅದನ್ನು ತಿನ್ನಬೇಡಿ, ಚಾಕ್ಲೇಟ್ ತಿನ್ನಬೇಡಿ. ಆರೋಗ್ಯ ದೊಡ್ಡದು, ಆರೋಗ್ಯ ಹಾಳಾದರೆ ನೀವು ಶಾಲೆಗೆ ರಜಾ ಹಾಕ್ತೀರಿ. ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೋತೃಗಳು ಕೇಳಿದ್ದಾರೆ, ಮತ್ತೆ ಅದನ್ನು ಪುನರಾವರ್ತನೆ ಮಾಡೋದು ಬೇಡ ಅಲ್ವಾ.

0: ಹೌದು.
1: ಈಗ ಮನುಷ್ಯ ದೊಡ್ಡವನಾಗ್ತಾ ಆಗ್ತಾ ಹೇಗೆ ಬದಲಾಗ್ತಾನೆ ವಿನೋದ್?
0: ಅದೇ, ಹುಟ್ಟುತ್ತಾ ವಿಶ್ವಮಾನವ, ಬೆಳೆಯುತ್ತಾ ಅಲ್ಪಮಾನವ.
1: ನೋಡಿ, ಒಳ್ಳೆ ಮಾತನ್ನು ಹೇಳಿದ್ರೆ ಅಲ್ಪಮಾನವನಾಗಿ ಬದುಕೋದು ಎಷ್ಟು ಸರಿ?
0: ತಪ್ಪು
1: ಹಾ,
0: ಕೆಲವು ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಕೂಡ ಆಗ್ತಾ
1: ಅಲ್ಲ, ಅಂತಹ ವ್ಯಕ್ತಿಗಳಿಗೆ ಸಮಾಜ ಏನಂತ ಹೇಳುತ್ತೆ?
0: ಅಲ್ಲ, ಅವರನ್ನ ಒಂದು ಕೆಟ್ಟದಾಗಿ ಗುರುತಿಸುತ್ತೆ,
1: ಗೌರವ ಕೊಡದ ರೀತಿಯಲ್ಲಿ ನಡ್ಕೊಳ್ಳುತ್ತೆ ಅಂತ.
0: ಹೌದು, ಕಡೆಗಣಿಸಿ ಮುಂದುವರ್ಕ್ತಾರೆ.
1: ಒಂದು ಒಟ್ಟಾರೆ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ನೀವು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರಿ. ಒಂದು ಘಟನೆಯನ್ನು ಕೂಡ ಹೇಳಬೇಕು. ನೀವು ಅದಕ್ಕೆ ಒಂದು ಸೂಕ್ಷ್ಮ ಸಂಗತಿ ಇದೆ, ನಮ್ಮ ಶ್ರೋತೃಗಳು ಕೂಡ ಕೇಳ್ತಾರೆ. ಒಂದು ಹಳ್ಳಿ, ಹಳ್ಳಿಯಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಒಂದು ಮಹಿಳೆಗೆ ಎರಡು ಮೂರು ಮಕ್ಕಳು ಇರ್ತಾರೆ. ಉದಾಹರಣೆ ಹೇಳೋದು, ಯಾವುದೇ ಕುಟುಂಬಕ್ಕೆ ನಾನು ಸಂಬಂಧಪಟ್ಟ ಹಾಗೆ ಹೇಳ್ತಾ ಇಲ್ಲ, ಇದರಲ್ಲಿ ಒಂದು ಅಂಶ ಇದೆ ತಿಳಿಯುವಂಥದ್ದು. ಈಗ ಶಾಲೆಯ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಅದನ್ನು ಹೇಳಬೇಕು. ಆ ಮಗುವಿನ, ಆ ಮಕ್ಕಳ ತಾಯಿ ಅನಾರೋಗ್ಯಕ್ಕೀಡಾಗಿ ತೀರಿ ಹೋಗ್ತಾಳೆ. ಆಗ ಅಜ್ಜಿ ತಾತನ ಆಶ್ರಯದಲ್ಲಿ ಮಕ್ಕಳು ಬೆಳೀತಾರೆ. ಮೂರು ಮಕ್ಕಳು ಇರ್ತಾರೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಹಿರಿಯ ಮಗಳು ಸ್ವಲ್ಪ ಮೌನಿ, ಎರಡನೇ ಮಗಳು ಸ್ವಲ್ಪ ಚೂಟಿ, ಮಗು ಚಿಕ್ಕದು. ಆ ಮಗು ಏನು ಮಾಡುತ್ತೆ, ಶಾಲೆಗೆ ಸೇರಿಸ್ತಾರೆ ಅಜ್ಜಿ ತಾತ. ಶಾಲೆಯಿಂದ ಮಧ್ಯಾಹ್ನ ಬರುತ್ತೆ. ಬಂದಾಗ ನಮ್ಮ ಕಣ್ಮುಂದೆ ನಡೆದಿರೋಂಥದ್ದಿದು. ಆ ಮಗು ಊಟಕ್ಕೆ ಅಂತ ಬರುತ್ತೆ. ಬಂದಾಗ ಒಂದು ಮಡಕೆ, ಆ ಮಡಕೆಯಲ್ಲಿ ಕೈ ಹಾಕುತ್ತೆ, ಅಲ್ಲಿ ಊಟ ಇರಲ್ಲ. ಮತ್ತೆ ಮುಚ್ಚಿಟ್ಬಿಟ್ಟು ಅಲ್ಲಿ ಹೋಗಿ ಪಕ್ಕದಲ್ಲಿ ನೀರು ತಗೊಂಡು ಚೆನ್ನಾಗಿ ಕುಡಿದ್ಬಿಟ್ಟು ಅಯ್ಯ ಅಂತಾರೆ, ಅಯ್ಯ ನಾನು ಬರ್ತೀನಿ ತಾತ ಅಂತ. ಆಗ ಶಾಲೆಯಿಂದ ಬರೋ ತನಕ ಕಾದು ಕೂತಿದ್ದು, ನಾನು ಕೇಳಿದೆ, ಮಗು ನೀನು ಮಧ್ಯಾಹ್ನ ಬಂದು ಹೀಗೆ ಕೈ ಹಾಕಿದೆ, ಏನು ಇರಲಿಲ್ಲ, ಏನು ಹುಡುಕ್ತಿದ್ದೆ ಅಂತ ಅಂದೆ. ಈಗ ಸಾಮಾನ್ಯ ಮಧ್ಯಾಹ್ನ ಅಂದರೆ ಊಟ ಮಾಡ್ತಾರೆ ಅಲ್ವಾ, ಮಕ್ಕಳು, ತಾಯಿ ಇಲ್ಲ, ಅಜ್ಜಿ ಎಲ್ಲೋ ಹೊರಗೆ ಹೋಗಿರ್ತಾರೆ, ತಾತ ಒಬ್ಬರು ಇರ್ತಾರೆ ಮನೆಯಲ್ಲಿ. ಬಂದು ನೀನು ಕೈ ಹಾಕಿದ್ರೆ ಏನು ಇರಲಿಲ್ವಲ್ಲ, ಏನಕ್ಕೆ ಕೈ ಹಾಕಿದೆ, ಯಾಕೆ ನೀನು ಏನು ಮಾತಾಡಿದೆ, ನೀರು ಕುಡ್ಕೊಂಡು ಹೋದೆ ಅಂತ. ಆಗ ಆ ಮಗು ಹೇಳ್ತು, ನೋಡಿ ಅದರಲ್ಲಿ ಮುದ್ದೆ ಮಾಡಿ ಇಟ್ಟಿತ್ತು ನಮ್ಮ ಅಜ್ಜಿ, ನನಗೊಂದು ಮುದ್ದೆ, ನಮ್ಮ ಅಜ್ಜನಿಗೊಂದು ಮುದ್ದೆ, ಮತ್ತು ಅಜ್ಜಿಗೊಂದು ಮುದ್ದೆ, ಮತ್ತು ನಮ್ಮ ಅಕ್ಕ, ಮತ್ತು ಅವನು ಪಾಪು ಬಿಸ್ಕೆಟ್ಟು ಹಾಲು ಕುಡಿತಾನೆ. ಹಾಗಾಗಿ ಅವರೆಲ್ಲ ಊಟ ಮಾಡಿದ್ರು, ನನ್ನ ಪಾಲಿಂದ ಇರಬೇಕಲ್ವಾ, ಇರಲೇ ಇಲ್ಲ, ನಾನು ಏನು ಮಾಡಲಿ, ಶಾಲೆಗೆ ಹೋಗಬೇಕು ಅಂತ. ಆಮೇಲೆ ಅವರ ಅಜ್ಜನು ಅಲ್ಲೇ ಕೂತಿದ್ರ, ಆಗ ನನಗೆ ಹೊಟ್ಟೆ ಹಸಿವಾಗ್ತಿತ್ತು, ನಾನೇ ತಿನ್ಕೊಬಿಟ್ಟಿದ್ದೆ ಅದನ್ನು ಅಂತ. ಈ ಮಗು ಏನು ಹೇಳುತ್ತೆ, ಅಜ್ಜನೇ ತಿಂದಿರೋದು ಅಂತ ಗೊತ್ತು, ಆದರೆ ನಾನು ಅಜ್ಜನನ್ನು ಕೇಳೋಕ್ಕಾಗುತ್ತಾ, ಯಾಕೆ ನಾನು ಊಟ ಮಾಡಿದೆ, ನನ್ನ ಪಾಲಿನ ಊಟ ನೀನು ತಿಂದಿದ್ದೀಯಾ ಅಂತ. ನಾನು ಕೇಳೋಕ್ಕೆ ಹೋಗಲಿಲ್ಲ, ಅದಕ್ಕೆ ನಾನು ತುಂಬ ಚಿಕ್ಕವಳಲ್ವಾ, ಪರವಾಗಿಲ್ಲ, ನಾನು ನೀರು ಕುಡ್ಕೊಂಡೆ, ನಾನು ಶಾಲೆಗೆ ಹೋಗಿ ಓದ್ಕೊಂಡು ಬಂದಿದ್ದೀನಿ ಅಂತ. ಅವರ ಅಜ್ಜ ತುಂಬ ಅಳ್ತಾ ಇದ್ರು, ಎಂಥ ಮಗು ಇದು, ಹೊಟ್ಟೆ ಹಸಿವಾಗ್ತಾ ಇದೆ, ಊಟ ನೋಡಿದೆ, ಊಟ ಇಲ್ಲ, ನನ್ನನ್ನು ಏನೂ ಕೇಳಲಿಲ್ಲ, ಯಾಕೆ ತಿಂದೆ ಅಂತ ಜಗಳನೂ ಮಾಡಲಿಲ್ಲ. ಹಾಂ, ಹೆಣ್ಣು ಮಕ್ಕಳ ಒಂದು ಭಾವನೆಯೇ ಇದಿರಬಹುದು, ತ್ಯಾಗ ಮನೋಭಾವನೆ, ಒಂದು ಪ್ರೀತಿಸುವ ಗುಣ ಇದ್ದರೂ ಕೂಡ ಯಾವುದೇ ಒಂದು ಅಗತ್ಯತೆ ಬಂದರೂ ಕೂಡ ಅದನ್ನು ನನಗೆ ಸಿಕ್ಕಲಿಲ್ಲ ಅಂದಾಗ ಅದು ಅಗತ್ಯ ಇಲ್ಲ ಅಂತ ಅಂದ್ಕೊಂಡು ಪಾಲನೆ ಮಾಡುವಂಥದ್ದು ಹೆಣ್ಣು ಮಕ್ಕಳಲ್ಲಿ ಕಂಡಂತಹ ಗುಣ ಅಂತ. ಆಮೇಲೆ ನಾನು ಸ್ವಲ್ಪ ಕೇಳಬೇಕಲ್ವಾ, ಅಲ್ಲ ಮಗುವಿಗಿಟ್ಟಿದ್ದು ಊಟ ಯಾಕೆ ತಿಂದ್ರಿ ಅಂತ ನಾನು ಕೇಳಿದ್ದೆ. ಅದಕ್ಕೆ ಅವರ ಉತ್ತರ ಏನಿತ್ತು ಗೊತ್ತಾ, ಅದು ಸ್ವಲ್ಪ ಸಾಂಬಾರ್ ಚೆನ್ನಾಗಿತ್ತು, ನನಗೆ ತಡಿಯೋಕ್ಕಾಗಲಿಲ್ಲ, ಮೊಮ್ಮಗಳನ್ನು ಕೂಡ ನಾನು ಮರೆತೆ, ಅವ್ರ ಅಜ್ಜಿಯಷ್ಟರಲ್ಲಿ ಬಂದು ಅಡುಗೆ ಮಾಡಿಕೊಡ್ಬಹುದು ಅಂತ, ಮತ್ತು ಜಾಸ್ತಿ ಮಾಡಬಹುದಾಗಿತ್ತಲ್ಲ ಅಂತ. ಇಲ್ಲ, ಅದನ್ನು ಬಿಸಾಕುವಂಥ ಸಾಧ್ಯತೆ ಇರುತ್ತೆ, ಅದನ್ನು ಸ್ವಲ್ಪ ಮಿತವಾಗಿ ನಾವು ಅಡುಗೆಯನ್ನು ಮಾಡ್ತೀವಿ, ಹಾಗಾಗಿ ನನ್ನಿಂದ ತಪ್ಪಾಗೋಯ್ತು, ನಾನು ಇನ್ನು ಯಾವತ್ತೂ ಕೂಡ ಈ ಥರ ಮಾಡಲ್ಲ, ನಾನು ಸ್ವಲ್ಪ ತಿಳುವಳಿಕೆಯಿಂದ, ನಾನು ಹಿರಿಯನಾಗಿ ನಾನು ಸ್ವಲ್ಪ ತಿಳುವಳಿಕೆಯಿಂದ ನಾನು ಇರ್ತೀನಿ ಅಂತ ಒಂದು ಸ್ವಲ್ಪ ಮಾತುಕತೆಯಲ್ಲಿ ಸ್ವಲ್ಪ ಭಾವುಕತೆಯನ್ನು ಪ್ರದರ್ಶನ ಮಾಡಿದ್ರು. ಈಗ ಈ ಒಂದು ಘಟನೆಯಲ್ಲಿ ತುಂಬ ಇಷ್ಟವಾದಂಥದ್ದು ಅಂಶ ಯಾವುದು ನಿಮಗೆ?
0: ಅಲ್ಲ, ಒಂದು ಆ ಮಗುವಿನ ಗುಣ, ಅಂದರೆ ನೀವು ಹೇಳಿದಾಗ ಅದು ಆ ಸಂದರ್ಭವನ್ನು ಒಪ್ಕೊಳ್ತು, ಅದಕ್ಕೆ ಅಡ್ಜಸ್ಟ್ ಆಯಿತು. ಈಗ ಜೀವನದಲ್ಲಿ ಅಷ್ಟೇನೆ, ಈಗ ಇವತ್ತು ನಾವು ಎಷ್ಟೋ ಕಡೆಯ ಸಂಬಂಧಗಳು ನೋಡ್ತಾ ಇರ್ತೀವಿ, ಹೊಂದಾಣಿಕೆ ಇರೋದಿಲ್ಲ, ಸಣ್ಣ ವಿಷಯಕ್ಕೂ ಕೂಡ ದೊಡ್ಡ ವಿಷಯ ಮಾಡ್ಕೊಂಡು ಹೋಗ್ತಾ

0: ಆಗ್ತಾರೆ ಇನ್ನೊಂದು ಸಣ್ಣ ವಿಷಯ ಸಿಕ್ತಾಗ. ಅದು ಅದನ್ನ ಇಶ್ಯೂ ಮಾಡಲಿಲ್ಲ. ಈಗ ಇಶ್ಯೂ ಮಾಡಿದ್ರೂ ಕೂಡ ಈಗ ಅಜ್ಜನಿಗೆ ಮನವರಿಕೆ ಆಯಿತು, ಮುಂದೆ ಯಾವತ್ತು ನಾನು ಆತರ ಮಾಡೋದಿಲ್ಲ ಅಂತ ಹೇಳಿತು. ಸೊ ಆ ಒಂದು ದಿನದ ಊಟ ಬಿಟ್ಟಿದ್ದ ಉಪವಾಸ ಮುಂದಿನ ದಿನಕ್ಕೆ ಅದಕ್ಕೆ ಊಟ ಸಿಕ್ತು. ಸೊ ಅದಲ್ಲೇ ರಂಪರಾಮಾಯಣ ಮಾಡಿದ್ರೆ ಅದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಿತ್ತು ಏನೋ ಗೊತ್ತಿಲ್ಲ, ಅಥವಾ ಮನೆ ಬಿಟ್ಟು ಹೋಗೋದು, ಈಗ ಅಜ್ಜ ಏನಾದ್ರೂ ಕೋಪಲ್ಲಿ ಬೈಯೋದು ಆ ರೀತಿ. ಸೊ ಅದು ಆ ಸಂದರ್ಭಕ್ಕೆ ಅರ್ಥ ಮಾಡ್ಕೊಂಡ್ರು, ಯಾಕೆ ನನಗೆ ಇಲ್ಲ ಈಗ ಇಲ್ಲ ಅಂತ ಜಗಳ ಮಾಡಿದ್ರು ಅಜ್ಜ ಮಾಡ್ಕೊಡಲ್ಲ, ಯಾಕಂದ್ರೆ ಮನೇಲಿ ಅಜ್ಜಿ ಇಲ್ಲ. ಸೊ ಅದಕ್ಕೇನು ಸಿಕ್ತಿರ್ಲಿಲ್ಲ. ಸೊ ಸಿಕ್ಕಿದೆ ನೀರು ಅಂತೇಳಿ ನೀರು ಕುಡ್ಕೊಂಡು ಹೋಯ್ತು. ಸೊ ಅದು ಆ ಒಂದು ತಾಳ್ಮೆ ಮತ್ತು ಮೌನ ಅದರ ಜೀವನಕ್ಕೆ ಮತ್ತೆ ಯಾವತ್ತು ತೊಂದರೆ ಆಗೋದಕ್ಕೆ ಮಾಡುತ್ತೆ.
1: ನೋಡಿ,
0: ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ನಾವು ಎಷ್ಟು ಮೌನವಾಗಿರ್ತೀವಿ ಅಂದ್ರೆ,
1: ಅಲ್ಲ, ಒಂದನೇ ತರಗತಿಯ ಮಗು ಅಷ್ಟು ತಿಳುವಳಿಕೆಯುತವಾಗಿ ನಡ್ಕೊಳ್ತು ಅಂತ ಅಂದ್ರೆ ನಾವು ಕಲಿಯಬೇಕಾದಂತದ್ದೇನು
0: ಅಂತ ಹೇಳೋದಕ್ಕೆ, ಯಾಕಂದ್ರೆ ನಾವು ಕೆಲವು ಸಂದರ್ಭ ಇವತ್ತು ಜಗಳಗಳು ನೋಡ್ತೀವಿ ಏನೋ ಇರ್ತೀವಿ, ಅಲ್ಲಿ ಆ ಸಂದರ್ಭದಲ್ಲಿ ಮೌನ ಆಗಿದ್ರೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸರಿ, ಅವ್ರೇನೋ ಹೇಳಿದ್ರು, ಅವ್ರು ಹೇಳಿದ ತಕ್ಷಣ ನಮ್ಗೆ ಏನಾಗಲ್ಲ, ಸರಿ ಅಂತ ಸುಮ್ಮನೆ ಇದ್ದಾಗ ಮುಗೀತು. ಇದು ಅವನು ಒಂದು ಹೇಳ್ದ, ಅದಕ್ಕೆ ನಾನಿನ್ನೊಂದು ಹೇಳ್ತೀನಿ, ಅಥವಾ ಅವನು ಒಂದು ದೊಡ್ಡದ ಅಂತ ಹೇಳ್ಕೊಂಡು ಅದನ್ನ ಒಂದಕ್ಕೊಂದು ಸೇರಿಸ್ತಾ ಹೋದ್ರೆ ಅದು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಈಗ ಮಗು ಅಷ್ಟೇ, ಸೈಲೆಂಟ್ ಆಗಿ ಹೋಯ್ತು, ಅದು ಸೈಲೆಂಟ್ ಆಗಿ ಮುಗೀತು. ಇಲ್ಲಾದ್ರೆ ರಂಪ ಮಾಡಿ ಅಥವಾ ನಂಗೆ ಇದು ಕೊಟ್ಟು ಈ ಮಡಿಕೆಲ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆ ಕೈ ಹೊಡೆದ.

0: ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸರಿ, ಅವ್ರೇನೋ ಹೇಳಿದ್ರು, ಅವ್ರು ಹೇಳಿದ ತಕ್ಷಣ ನಮ್ಗೆ ಏನಾಗಲ್ಲ, ಸರಿ ಅಂತ ಸುಮ್ಮನೆ ಇದ್ದಾಗ ಮುಗೀತು. ಇದು ಅವನೊಂದು ಹೇಳ್ದ, ಅದಕ್ಕೆ ನಾನಿನ್ನೊಂದು ಹೇಳ್ತೀನಿ, ಅಥವಾ ಅವನೊಂದು ದೊಡ್ಡದ ಅಂತ ಹೇಳ್ಕೊಂಡು ಅದನ್ನ ಒಂದಕ್ಕೊಂದು ಸೇರಿಸ್ತಾ ಹೋದ್ರೆ ಅದು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಈಗ ಮಗು ಅಷ್ಟೇ, ಸೈಲೆಂಟ್ ಆಗಿ ಹೋಯ್ತು, ಅದು ಸೈಲೆಂಟ್ ಆಗಿ ಮುಗೀತು. ಇಲ್ಲಾದ್ರೆ ಅಂಪ ಮಾಡಿ ಅಥವಾ ನಂಗೆ ಇದು ಕೊಟ್ಟು ಈ ಮಡಿಕೆಲ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆ ಕೈ ಹೊಡೆದಾಗ ನೀರಿನ ಮಡಿಕೆನ ಬಿದ್ದು ಹೊಡೆದೋಗಿದ್ರೆ ಅದಕ್ಕೆ ಕುಡಿಯಕ್ಕೆ ನೀರು ಇರ್ತಿರ್ಲಿಲ್ಲ.
1: ನನಗೇನು ಅನ್ನಿಸ್ತು ಅಂದ್ರೆ, ಅಷ್ಟು ಓದಿನಲ್ಲಿ ಆಸಕ್ತಿ, ತಾಯಿ ತೀರಿ ಹೋಗಿದ್ದಾಳೆ, ತಾಯಿಯ ಪ್ರೀತಿ ಸಿಗ್ತಾ ಇಲ್ಲ, ಅಜ್ಜಿ ಕೆಲ್ಸಕ್ಕೆ ಹೋಗ್ತಾರೆ, ಅಂದರೆ ದುಡಿಯುವಂತಹ ಒಂದು ಕುಟುಂಬದಲ್ಲಿ ಇಂತಹ ಮಕ್ಕಳೇ ಒಂದು ವಜ್ರ, ಒಂದು ಚಿನ್ನ ಅಂತ ಹೇಳಬಹುದು ಅಂತ ನಮ್ಮ ಅನಿಸಿಕೆ. ನೋಡೋಣ ನಮ್ಮ ಶ್ರೋತೃಗಳಿಗೆ ಏನು ಹೇಳ್ತಾರೆ ಅಂತ. ಮೊಟ್ಟ ಮೊದಲ ಕರೆ.
0: ನಮಸ್ತೆ.
2: ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
2: ಸರ್ ನಮಸ್ಕಾರ, ನಾನು ಕೊಡಗಿನ ಮಾಧವ ಚಂಬ ಮಾತಾಡ್ತಿರೋದು.
0: ಮಾಧವ ಚಂಬ ಅವರು ಹೇಳಿ.
2: ಮೂಡುಗದ್ದೆಯವರ ಜೊತೆಗೆ ಮಾತಾಡೋದು ಬಹಳ ಖುಷಿ ಆಗುತ್ತೆ.
0: ಧನ್ಯವಾದಗಳು.
2: ಯಾಕಂದ್ರೆ ತಾವುಗಳು ಮಕ್ಕಳಿಗೆ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳಿಗೆ ಏನು ಹೇಳ್ಬೇಕು ಅಂತ ಹೇಳಿದ್ರಿ. ಎಲ್ಲವನ್ನು ಹೇಳ್ತಾ ಹೇಳ್ತಾ ನೀವು ಹೇಳಿದ್ರಿ, ನೀನೇ ಯಾಕೆ ಆತರ ಮಾಡ್ತೀಯಾ, ನಾವು ಅವರಿಗೆ ಕೊಡ್ತೇವಲ್ಲ ಶಿಕ್ಷೆ ಅಂತ ಹೇಳಿದ್ರಿ. ಆ ಶಿಕ್ಷೆ ಅಂತ ಹೇಳಬಾರ್ದು, ನಾವು ಅದನ್ನು ಸರಿ ಮಾಡ್ತೇವೆ ಅಂತ ಅನ್ಬೇಕು.
1: ಹಲೋ
2: ಹಲೋ,
1: ನಮಸ್ತೆ ಹೇಳಿ.
2: ನಮಸ್ತೆ ನಮಸ್ತೆ, ಮೂಡುಗದ್ದೆಯವರು ಮಾತಾಡ್ತಾ
1: ಹೇಳಿ ಸರ್.
2: ಅದು ಮೂಡುಗದ್ದೆಯವರು ಹೇಳಿದ್ರು, ನಾವು ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಾಗ ಮಾತಾಡ್ತಕ್ಕಂಥ ವಿಚಾರಗಳು.
1: ಹೌದು,
2: ಬಹಳ ಸ್ಪಷ್ಟ ಮಾತಾಡಿದ್ರು.
1: ಹೌದು,
2: ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು, ನೀವ್ಯಾಕೆ ಹೊಡೆದಾಡಿಕೊಡ್ತೀರಿ, ನಾವು ತಪ್ಪಾಗಿದ್ದಾಗ ನಾವು ಅವ್ರಿಗೆ ಕೊಡ್ತೇವೆ ಶಿಕ್ಷೆ ಅಂತಂದ್ರು. ಅದು ಶಿಕ್ಷೆ ಅಲ್ಲ, ಬೋಧನೆ. ಒಳ್ಳೆಯ ವಿಚಾರ ಅವ್ರಿಗೆ ಹೇಳ್ತೇವೆ
1: ಅಲ್ಲ, ಮಕ್ಕಳಿಗೆ ಸ್ವಲ್ಪ ಭಯ ಇರಲಿ ಅಂತ ಗುರುಗಳು ಹೇಳ್ತಾರೆ. ಗುರುಗಳು ಹೇಳ್ತಾರೆ ಶಿಕ್ಷೆ ಅಂದ್ರೆ ಭಯ ಅಲ್ವಾ ನಮ್ಗೆ.
2: ಅಲ್ಲ ಕರೆಕ್ಟ್, ನಮ್ಗೆ ಅದು ಜೋಕ್ ಆಯ್ತದು.
1: ಇಲ್ಲ ಇಲ್ಲ ಇಲ್ಲ, ಅದನ್ನ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಜೋಕ್ ಅಲ್ಲ ಅದು, ಯಾಕೆಂದ್ರೆ ಅವರು ಕೂಡ ಒಂದು ಕಲೆಯಲ್ಲಿ ಪಳಗಿರುವಂತಹ ಅವರು. ಅವರ ಪ್ರದರ್ಶನದಲ್ಲಿ ಬಹಳಷ್ಟು ಮನಮುಟ್ಟುವಂತಹ ಸಾಮಾಜಿಕ ವಿಚಾರಗಳನ್ನ ಮುಟ್ಟಿಸಿದ್ದಾರೆ ಅವರು. ಹಾಗಾಗಿ ಅವರಿಗೆ ರಂಗಕಲೆಯ ಮುಖಾಂತರ ಈ ತರ ಹೇಳಿ ಅಂತ ಬಹಳ ಅದ್ಭುತವಾಗಿ ಅವ್ರು ಪ್ರೆಸೆಂಟ್ ಮಾಡಿದ್ರು. ಒಬ್ರು ಗುರುಗಳು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ಅವರು ಹೇಳಿದ್ರು ಪ್ರೀತಿಯಿಂದ. ಜೋಕ್ ಅಂತ ತಗೊಳ್ಬೇಡಿ, ದಯವಿಟ್ಟು
0: ನೀವು ಹೇಗೆ ಸ್ವೀಕರಿಸ್ತೀರಿ.
1: ಆ ಪದಗಳೆಲ್ಲ ಬಳಸಬಾರ್ದು ಮಾಧವನ್ ಅವರೇ. ಜೋಕ್ ಅಂತ ಯಾಕೆ, ಅವ್ರು ನೋಡಿ ಸೀರಿಯಸ್ ಆಗಿ ಯಾರು ವಿನೋದ್ ಅವರು ಮೇಡಮ್ ನನಗೆ ಬರಲ್ಲ ಅಂತ ಹೇಳಬಹುದಿತ್ತು, ಆದ್ರೆ ಒಂದು ಜವಾಬ್ದಾರಿಯುತವಾಗಿ ಪ್ರೆಸೆಂಟ್ ಮಾಡಿದ್ರಲ್ವಾ, ನಾವು ಅಪ್ರಿಶಿಯೇಟ್ ಮಾಡ್ಬೇಕಲ್ವಾ. ಹಲೋ, ಹೌದಲ್ವಾ, ಒಪ್ಕೊಳ್ತೀರಾ? ಒಪ್ಪಿಕೊಳ್ಳಬಹುದು ಅಂತ ಅಲ್ಲ, ಒಪ್ಪಿಕೊಳ್ಳಿ. ಮಕ್ಕಳಿಗೆ ಭಯ ಇಲ್ಲ ಅಂದ್ರೆ ಅವ್ರು ಹೇಳಿದ್ರು, ಮಕ್ಕಳೇ ಬಾಪ್ಪ ಕೂತ್ಕೋ, ಪ್ರೀತಿ ತೋರಿಸ್ತ್ರು. ಆ ಪಾತ್ರವನ್ನ ಸಮರ್ಥವಾಗಿ ಪ್ರಸ್ತುತ ಪಡಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ.
2: ಇಲ್ಲ, ನಾನು ಹೇಳೋದು ಶಾಲೆಯಲ್ಲಿ ಶಿಕ್ಷಕರು ನಾವು ಶಿಕ್ಷೆಯನ್ನು ಕೊಡ್ತೇವೆ ಅಂತ ಎಂಬತ್ತಕ್ಕಂಥ ಮಾತು ಶಿಕ್ಷಕರ ಬಾಯಿಂದ ಅದು ಬರಬಾರ್ದು.
1: ಆತರ
2: ಅದಕ್ಕೆ ಸರಿಯಾಗಿರ್ತಕ್ಕಂಥ ಬೋಧನೆಗಳನ್ನು ಕೊಡ್ತೇವೆ ಅಥವಾ ಮಕ್ಕಳಿಗೆ ನಾವು ಹೇಳಿದ್ರೆ ಸರಿ ಮಾಡ್ತೇವೆ ಅಂತ ಹೇಳಬೇಕು.
1: ಅಲ್ಲ, ನಾನು ಒಂದು ಮಾತನ್ನ ಸ್ಪಷ್ಟಪಡಿಸ್ತೀನಿ, ಈಗ ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಟಿಲ್ಲ ನಾವು.
2: ಹೇಳಿ ಹೇಳಿ.
1: ನೀವು ಹೇಳೋ ಸೂಕ್ಷ್ಮ ವಿಚಾರ ನಮ್ಮ ಶ್ರೋತೃಗಳಿಗೂ ಅರ್ಥ ಆಗ್ತಾ ಇದೆ. ಈಗ ನಾವು ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಟಿಲ್ಲ, ಒಬ್ರು ಟೀಚರ್ಸ್ ಅವ್ರೇನು ಹೇಳ್ತಾರೆ ಗೊತ್ತಾ, ಪನಿಷ್ಮೆಂಟ್ ಕೊಡ್ತೀನಿ ಮಕ್ಕಳ ನಿಮ್ಗೆ ಅಂತಾರೆ, ಅದನ್ನ ಒಪ್ತೀರಾ? ಹೇಳ್ಬಾರ್ದು. ಇಲ್ಲ ಇಲ್ಲ, ನೀವು ವಸ್ತುಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ರು. ಅಲ್ಲ ಅಲ್ಲ, ನಾನು ಹೇಳದ್ ಕೇಳಿ, ವಸ್ತುಸ್ಥಿತಿಯ ಬಗ್ಗೆನೆ ನೀವು ಮಾತನಾಡ್ತಾ ಇದ್ದೀರಿ ಅಂತಾನೆ ನಾವು ಹೇಳ್ತಾ ಇರೋದು ಅಲ್ವಾ. ಟೀಚರ್ಸ್ ಏನಂತ ಅಂದ್ರೆ ಯಾರು ಶಿಕ್ಷೆ ಕೊಡಲ್ಲ, ಅದಕ್ಕೆ ಕಾನೂನಿದೆ ಉಡಿಬಾರ್ದು ಅಂತ. ಆದ್ರೆ ಅವರು ಹೆದರಿಸ್ಲಿಲ್ಲ ಅಂದ್ರೆ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ ನೀವು.
2: ಒಪ್ಪಿಕೊಳ್ಳೋಣ
1: ಹಾಗೆ.
2: ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಭಯ ಅನ್ನೋದು ಅಗತ್ಯವೇ ಇಲ್ಲ, ಅವರನ್ನ ಸಮಾಧಾನ ಮೂಲಕವಾಗಿ ಸಮಾಧಾನದಿಂದ
1: ಅವರೇ ನಮ್ಮನ್ನ ಹೆದರಿಸ್ತಾರಲ್ಲ ಅಂತ.
2: ಇಲ್ಲ, ಅವ್ರಿಗೆ ಹೆದರ್ಸಲ್ಲ ಮಕ್ಕಳು, ಅದು ಹಾಗೆ ಅವರು ಚಿಕ್ಕದಿರುವಾಗ ಎಲ್ಲರೂ ಹಾಗೆ ಮೇಡಮ್.
1: ಇಲ್ಲ, ಮಕ್ಕಳು ಯಾವ ರೀತಿ ಹಠ ಮಾಡ್ತಾರೆ ಅಂದ್ರೆ ಮಕ್ಕಳು ಇರುವಂತಹ ಮನೆಯಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಅವರ ವರ್ತನೆ ಇವರಿಗೆ ಕೋಪ ಬಂದು ಬಿ ಪಿ ಶುಗರ್ ಎಲ್ಲ ಬಂದು ತಂದೆ ತಾಯಿಗಳು ಬಳಲ್ತಾ ಇರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ, ಅದು ಕುಟುಂಬದ ಗೌರವದ ಪ್ರಶ್ನೆ ಅಂತ ಅವರು ಇದ್ದಾರಷ್ಟೇ ಬಿಡಿ. ಇವಾಗ ತುಂಬ ಸಂತೋಷ ಆಯಿತು ನಿಮ್ಮ ಅಭಿಪ್ರಾಯಕ್ಕೆ, ಧನ್ಯವಾದಗಳು. ಈಗ ನಿಮ್ಮ

0: ಮೆಚ್ಚಿನ ಹಾಡು?
1: ನನಗೆ ಇವತ್ತು ರಾಮಚಾರಿ ಹಾಡುವ ನಾಳೆ ಹಾಡು ಕೇಳುವ ಎಂಬತ್ತಕ್ಕಂತಹ ಗೀತೆ ಬೇಕು.
0: ನಾಗರ ಪಂಚಮಿ ಇವತ್ತು,
1: ನಾಗರ ಪಂಚಮಿ ಮರೆತೋಯ್ತು, ಕ್ಷಮೆ ಇರಲಿ.
0: ನಾಗರ ಪಂಚಮಿ,
1: ನಾಗರ ಪಂಚಮಿ ಹಬ್ಬದಲ್ಲಿ ನಿಜವಾಗಿ ಆಷಾಢ ಮಾಸ ಹೋಗತಕ್ಕಂತ ಕಾಲಗಳು ಸಮೀಪವಾಗ್ತಿದೆ. ಆಷಾಢ ಮಾಸದಲ್ಲಿ ನಮ್ಮ ಮನೆಗೆ ಬರತಕ್ಕಂತ ನಮ್ಮ ಎಲ್ಲ ಅಕ್ಕ ತಂಗಿಯರಿಗೆ ಮುಂದಿನ ದಿನ ಒಳ್ಳೆಯ ಭವಿಷ್ಯವನ್ನು ಕೂಡಲಿ, ಆಕಾಶವಾಣಿಗೆ ಮತ್ತೊಂದು ಹೊಸತನಗಳು ಇನ್ನು ಬರ್ತಾನೆ ಇರಲಿ.
0: ಧನ್ಯವಾದ ನಿಮಗೆ, ನಿಮ್ಮ ಸರ್ ಆಗತ್ತೆ. ನಮಸ್ಕಾರ, ಥ್ಯಾಂಕ್ ಯು,
1: ಧನ್ಯವಾದಗಳು.
0: ವಿನೋದ್
2: ಮೇಡಮ್,
0: ಈಗ ಅವರ ಅಭಿಪ್ರಾಯವನ್ನು ನಾವು ಅಭಿನಂದಿಸೋಣ.
2: ಹೌದು,
0: ನಾವು ಯಾವ ಕಾರಣಕ್ಕಾಗಿ ಒಂದು ವಸ್ತುಸ್ಥಿತಿಯನ್ನು ಹೇಳ್ತೀವಿ ಅಂತ ಅಂದರೆ, ಎಲ್ಲೋ ಒಂದು ಕಡೆ ಯಾರನ್ನೋ ಬದಲಾವಣೆ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ. ನೇರ ಪ್ರಸಾರದಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ ಅಲ್ವಾ? ಹಾಗಾಗಿ ಯಾವುದೇ ಒಂದು ವಿಷಯವನ್ನು ನಾವು ಪ್ರಸ್ತುತಪಡಿಸುವಾಗ ಅವರು ಕೂಡ ಆ ರೀತಿ ಸೀರಿಯಸ್ ಆಗಿ ತಗೊಳ್ಬಾರ್ದು. ಎಲ್ಲವೂ ಕೂಡ ಮಾನವೀಯತೆಗೆ ಸಂಬಂಧಪಟ್ಟಿದ್ದು. ಮತ್ತೆ ನೀವು ಒಂದು ಮಾತು ಹೇಳಿದ್ರಿ, ಮೌಲ್ಯಯುತ ಶಿಕ್ಷಣ ಅಂತ. ಮೌಲ್ಯಯುತ ಶಿಕ್ಷಣವನ್ನ ಪಡೆದಂತಹ ವ್ಯಕ್ತಿಗಳಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ನಿಜವಾಗಿ ಸಮಾಜದ ಉತ್ತಮ ಪ್ರಜೆಯಾಗಿ ಬದುಕ್ತಾನೆ ಅಲ್ವಾ? ಶಿಕ್ಷಣವನ್ನೂ ಕೂಡ ನಾವು ಆಳವಾಗಿ ಯೋಚನೆ ಮಾಡಿ ನೋಡಿ, ನಮ್ಮ ಶಿಕ್ಷಕರು ಎಷ್ಟು ಕಷ್ಟಪಡ್ತಾರೆ ನಮ್ಮ ಮಕ್ಕಳನ್ನ ತಿದ್ದೋದಿಕ್ಕೆ. ನಾವು ಹಣ ಕೊಡ್ತೀವಿ, ನೀವು ಮಕ್ಕಳನ್ನ ಓದಿಸಿ ಅಂತ ಬಿಟ್ಬಿಡ್ತೀವಿ, ಆದರೆ ಅವರು ಅಷ್ಟೂ ಮಕ್ಕಳನ್ನ ಓದಿಸ್ಬೇಕಾದ್ರೆ ನಿಜವಾಗ್ಲೂ ನಾವು ಅವರಿಗೆ ಒಂದು ವಿಶೇಷ ನಮನಗಳನ್ನು ಸಲ್ಲಿಸ್ಬೇಕು. ನಾವು ಒಂದು ದಿನ ಮಾತನಾಡಿದ್ರೆ ಗಂಟ್ಲು ಸುಸ್ತಾಗತ್ತೆ. ಅವರು ಪ್ರತಿದಿನ ಒಂದೇ ದಿನ ಅವರಿಗೆ ರಜಾ, ಪ್ರತಿದಿನ ಅವ್ರ ಮಕ್ಕಳ ಜೊತೆ ಅಷ್ಟೊಂದು ಮಾತಾಡುವಾಗ ಅವರ ಪರಿಸ್ಥಿತಿ ಏನಾಗಬಹುದು? ಪೋಷಕರು ಅದನ್ನು ಕೂಡ ಯೋಚನೆ ಮಾಡಬೇಕು ಮತ್ತೆ ಸಹಕರಿಸ್ಬೇಕು ಅಲ್ವಾ?
2: ಅದ ಹೇಳ್ತಾರೆ ಕೆಲವರು, ಅಂದ್ರೆ ನಮಗೆ ಒಂದು ಮಕ್ಕಳನ್ನ ನಾವು ಮನೇಲಿ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅದೇ 100 ಮನೆಯ ಮಕ್ಕಳು ಒಂದು ಕಡೆ ಬಂದಾಗ ಅವರೆಲ್ಲರನ್ನ ಅವರು ಮೇಂಟೈನ್ ಮಾಡಿ ಅವರಿಗೆ ಶಿಕ್ಷಣವನ್ನ ಕೊಟ್ಟು ಕಲಿಸುವಂತದ್ದು ನಿಜಕ್ಕೂ ದೊಡ್ಡ ಕೆಲಸ.
0: ಹೌದು ಹೌದು, ಅದು ನಿಜ. ಅಂದ್ರೆ ಮೆಚ್ಚುವಂತದ್ದು ಅವರೆಲ್ಲರೂ. ನಾವು ಒಂದು ಏನ್ ಹೇಳ್ತಾರೆ, ಒಂದು ಕಲ್ಲನ್ನ ಕೆತ್ತಿ ಒಂದು ಶಿಲ್ಪವನ್ನಾಗಿ ಮಾಡಬೇಕಾದ್ರೆ ಎಷ್ಟು ಹುಳಿ ಪೆಟ್ಟನ್ನು ಕೊಡ್ತಾರೆ, ಹಾಗೆ ಹುಳಿ ಪೆಟ್ಟನ್ನು ಕೊಡೋ ರೀತಿಯಲ್ಲಿ ಇವರು ನಡ್ಕೊಳ್ಬೇಕು ಅಂತ ಅಂದರೆ ಎಷ್ಟು ಕಷ್ಟಪಡಬೇಕು. ಪೋಷಕರು ಕೇಳ್ತಾರೆ, ಏನು ಕಲಿಸಿದಿರಿ ನೀವು ನಮ್ಮ ಮಗುಗೆ ಈ ರೀತಿ ಮಾಡ್ತಾನೆ ಅಂತ. ಆದರೆ ಅವರಿಗೂ ಗೊತ್ತಿರುತ್ತೆ ಇವರು ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ. ಯಾಕೆಂದರೆ ಮನೆಯಲ್ಲಿ ಮೊಬೈಲ್ ಹಾವಳಿ ಅತಿಯಾಗಿದೆ. ನಾವು ಗ್ರಹಿಸಿದೀವಿ ಹಲವು ಒಂದು ಕುಟುಂಬಗಳನ್ನು ನೋಡಿದಾಗ, ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ, ಮೊಬೈಲ್ ಇಲ್ಲದೆ ತಿಂಡಿ ತಿನ್ನಲ್ಲ, ಮೊಬೈಲ್ ಇಲ್ಲದೆ ನಾನು ಶಾಲೆಗೆ ಹೋಗಲ್ಲ. ಇಷ್ಟೆಲ್ಲ ಪರಿಸ್ಥಿತಿಯನ್ನು ಪ್ರತಿ ಮನೆಯಲ್ಲೂ ಕೂಡ ಅನುಭವಿಸ್ತಾ ಇದ್ದಾರೆ ಇವತ್ತು.
2: ಮತ್ತೆ ಇನ್ನೊಂದು ಮಾತು ಇತ್ತು ಏನಂತ ಹೇಳಿದ್ರೆ, ನೀವು ಮಕ್ಕಳನ್ನ ಕೇಳುವಾಗ ನಿಮ್ಮ ಟೀಚರ್ ಏನು ಹೇಳ್ಕೊಟ್ರು ಅನ್ನೋದಕ್ಕಿಂತ ನೀನೇನು ಕಲಿತೆ ಅಂತ ಕೇಳಿ ಅಂತ ಮಕ್ಕಳಂದ್ರ. ಅಂದ್ರೆ ಯಾವ್ದೋ ಟೀಚರ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ನೀವು ಕೇಳಬೇಡಿ, ಟೀಚರ್ ಏನು ಹೇಳ್ಕೊಟ್ರು ಅವ್ರು ಹೇಳ್ತಾ ಇರ್ತಾರೆ, ಅದ್ರಲ್ಲಿ ನೀನೇನು ಕಲಿತೆ ಅಂತ ಕೇಳಿ. ಅಂದ್ರೆ ಆಗ ಅವಾಗ ಗೊತ್ತಾಗ ನಾನೇನೋ ಕಲಿಬೇಕು ನಾನು ಆಗ ಅವನಲ್ಲಿ ಆ ರೀತಿ ಬರುತ್ತೆ. ಟೀಚರ್ ಏನು ಕಲಿಸ್ತಾರೆ ಅವರು ಟೀಚರ್ ಮೇಲೆ ಬರ ಹಾಕ್ತಾರೆ ಅಂತ. ಹಾಗೆ ನಾವು ಆತರ ಮನಸ್ಥಿತಿನ ಬದಲಾಯಿಸ್ಕೋಬೇಕು.
0: ಒಟ್ಟಾರೆ ಆ ಮಗು ಕಲಿಬೇಕು, ಕಲ್ತ್ರೆ ಇವತ್ತು ಕಲ್ತ್ರೆ ನಾಳೆ ಉತ್ತಮ ಪ್ರಜೆ ಆಗ್ತಾನೆ. ಅದಕ್ಕೆ ಶಿಕ್ಷಕರು ಹೇಳೋದು, ಮೌಲ್ಯಯುತ ಶಿಕ್ಷಣವನ್ನು ನಾವು ಕೊಡಬೇಕು ಅಂದರೆ ಪೋಷಕರು ಕೂಡ ಸ್ವಲ್ಪ ಸಹಕರಿಸಿ ಅಂತ ಹೇಳ್ತಾರೆ. ಎಷ್ಟು ಪೋಷಕರು ಅಂದರೆ ಎಷ್ಟು ಜನ ಪೋಷಕರು ಇದನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋದೇ ಒಂದು ಪ್ರಶ್ನಾರ್ಹ ಸಂಗತಿ. ಈಗ ಅವರ ಮೆಚ್ಚಿನ ಹಾಡನ್ನು ಕೇಳೋಣ. ಮತ್ತು ನುಡಿಗಟ್ಟನ್ನು ಕೇಳೋದು ಅವರಿಗೆ ಮರ್ತೋಯ್ತು. ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಸಂಗತಿಯನ್ನು ಚರ್ಚೆ ಮಾಡಿಬಿಟ್ರು ಅಲ್ವಾ? ಹಾಗಾಗಿ ಅವರು ಸ್ವೀಕರಿಸಿದ ಮನೋಭಾವನೆ ನುಡಿಗಟ್ಟು ಹೇಳೋದನ್ನ.
2: ಮತ್ತೆ ಇನ್ನೊಂದೇನಂದ್ರೆ, ನೀವು ಕೊಟ್ಟ ಒಂದು ಸಿಚುವೇಶನ್ ಏನಿತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಎಕ್ಸಾಂಪಲ್ ರೀತಿ ಅವರ ಕರೆ ಬಂತು.
0: ಈಗ ನೀವು ಹೇಳಿದ್ರಿ ರಂಪ ರಾಮಾಯಣ ಅಂತ, ಅದೇ ಆದರೂ ಕೂಡ ನುಡಿಗಟ್ಟು ಬಹಳ ಅದ್ಭುತವಾದಂತಹ ವಾಕ್ಯ. ಆ ಕ್ಷಣದಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಅಲ್ವಾ ವಿನೋದ್? ಬಹಳ ಚಂದವಾಗಿ ನೀವು ಪ್ರಸ್ತುತಪಡಿಸಿದ್ದೀರಿ. ಮನಮುಟ್ಟುವಂತೆ ನಮ್ಮ ಶ್ರೋತೃಗಳಿಗೂ ಕೂಡ ಮೆಚ್ಚುಗೆ ಆಗಿರುತ್ತೆ ಅಂತ ಹೇಳ್ತಾ ಮಾಧವನ್ ಅವರ ಪ್ರೀತಿಯ ಹಾಡನ್ನು ಕೇಳಿ ಬರೋಣ.
2: ಖಂಡಿತ.

0: 2 2 8 1 2 9.
1: ನಿನ್ನೆ ಒಂದು ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ,
0: ಹೌದು,
1: ಗೀತ ಮಾಧುರ್ಯ ಅಂತ. ಬಹಳಷ್ಟು ಶ್ರೋತೃಗಳ ಹಾಡು ಹೇಳಿದ್ರು. ಆ ಕಾರ್ಯಕ್ರಮದ ನಂತರ ಹಲವು ಅಭಿಪ್ರಾಯಗಳು ನಮಗೆ ಬಂದವು. ನೀವು ಈ ರೀತಿ ಹಾಡನ್ನು ಹಾಡಿಸಿದ್ರೆ ಅದು ಯಾರ ರಚನೆ ಅಂತ ಗೊತ್ತಿಲ್ಲ. ಆಕಾಶವಾಣಿಯಲ್ಲಿ ನಾವು ಕಾರ್ಯಕ್ರಮ ಕೇಳಿರುವಂಥದ್ದು ವಿವರದ ಮುಖಾಂತರ, ಅಂದರೆ ಭಕ್ತಿಗೀತೆಯಲ್ಲಿ ರಚನೆ ಇರುತ್ತೆ. ಅವರು ರಚನೆ ಇಲ್ಲದೆ ಹಾಡಿದಾಗ ಅದು ಎಲ್ಲೋ ಒಂದು ಕಡೆ ತಪ್ಪಾಗುವಂತಹ ಸಾಧ್ಯತೆ ಇರುತ್ತೆ, ದಯವಿಟ್ಟು ಜಾಗ್ರತೆಯನ್ನು ವಹಿಸಿ ಅಂತ ಒಂದು ಅಭಿಪ್ರಾಯ. ಇನ್ನೊಂದು, ಅವರು ದೊಡ್ಡ ಹಾಡನ್ನು ಹಾಡಿದಾಗ ಇತರ ಶ್ರೋತೃಗಳಿಗೆ ಬೇಜಾರಾಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಾದರೆ ನಮ್ಮ ಶ್ರೋತೃಗಳು ಯಾವ ರೀತಿ ಹಾಡುಗಳನ್ನು ಹೇಳಬೇಕು ಅನ್ನೋದನ್ನು ಅವರು ಕೂಡ ಹೇಳಿ ಈ ಕಾರ್ಯಕ್ರಮ, ಈ ದೂರವಾಣಿ ಸಂಪರ್ಕ ಸಿಕ್ಕಿದಾಗ. ಈಗ ನಮ್ಮ ಆಕಾಶವಾಣಿಯಲ್ಲಿ ನಾವು ಹೇಳುವಂಥದ್ದು ಯಾವುದೇ ಒಂದು ರಚನೆ ಇಲ್ಲದೆ, ಅಂದರೆ ಇಂಥವರ ಧ್ವನಿ, ಇಂಥವರ ಸಂಗೀತ ನಿರ್ದೇಶನ, ಕೆಲವರು ಹೇಳಿದ್ರು ಹಾಡಿದ್ರು, ಆದರೆ ದೊಡ್ಡ ಹಾಡುಗಳನ್ನು ಹಾಡೋದ್ರಿಂದ ನಮಗೂ ಕೂಡ ಬೇಜಾರಾಯಿತು. ಅವರು ಅಷ್ಟು ದೊಡ್ಡ ಹಾಡನ್ನು ಮತ್ತು ಪಲ್ಲವಿ ಚರಣ ಎರಡೆರಡು ಸಾರಿ ಹಾಡ್ತಾ ಇದ್ದರೆ ನಮಗೆಲ್ಲ ಒಂದು ಕಡೆ ಬೇಜಾರಾಯಿತು. ಅದಕ್ಕೆ ಅವರು ಒಂದು ಸಮಯವನ್ನು ನಿಗದಿ ಮಾಡಿ, 5 ನಿಮಿಷಗಳು ಒಂದು ಹಾಡಿರುತ್ತೆ, ಅದರಲ್ಲಿ ಅವರು ಒಂದು ಪ್ಯಾರವನ್ನು ಹಾಡಲಿ, ಅಂದರೆ ಒಂದು ಚರಣವನ್ನು ಅವರು ಹಾಡಲಿ ಪಲ್ಲವಿ ಅಂತ, ಈ ರೀತಿಯ ಕೂಡ ಒಂದು ಸಲಹೆ ಅಭಿಪ್ರಾಯಗಳು ಬಂದವು. ಮುಂದಿನ ದಿನಗಳಲ್ಲಿ ನಾವು ವಿಚಾರ ಮಾಡಿ ನಮ್ಮ ಮುಖ್ಯಸ್ಥರ ಹತ್ರ ನಾವು ಏನೋ ಚರ್ಚೆಯನ್ನು ಮಾಡಿ ಅದರ ಬಗ್ಗೆ ನಾವು ಹೇಳೋಣ ಮುಂದಿನ ಭಾನುವಾರ ಯಾವ ರೀತಿ ಇರಬೇಕು ಕಾರ್ಯಕ್ರಮ ಅಂತ. ಇದೇ ಕಾರಣಕ್ಕಾಗಿ ಗೀತ ಮಾಧುರ್ಯ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ, ಜನಪದ ಗೀತೆ, ದೊಡ್ಡ ಜನಪದ ಗೀತೆ ಚೆನ್ನಾಗಿರುತ್ತೆ, ಆದರೆ ಸಮಯ 10 ನಿಮಿಷ 11 ನಿಮಿಷ ಆಗ್ಬಿಟ್ರೆ ಇರುವ 1 ಗಂಟೆಯಲ್ಲಿ ನಮಗೂ ಕೂಡ ಅವಕಾಶ ಬೇಕಿತ್ತು ಅಂತ ಬೇಜಾರು ಮಾಡಿಕೊಂಡ್ರು. ನೋಡೋಣ, ನಮ್ಮ ಶ್ರೋತೃಗಳು ಕೇಳ್ತಾ ಇದ್ದಾರೆ. ಈಗ ಮುಂದಿನ ಕರೆ ಯಾರ್ದು ಅಂತ.
0: ಖಂಡಿತ, ನಮಸ್ತೆ.
2: ಹಲೋ, ನಮಸ್ತೆ.
0: ಯಾರು ಮಾತಾಡ್ತಿರೋದು?
2: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತೀನಿ.
0: ತಿಮ್ಮಪ್ಪ ಅವರೇ, ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ ಸರ್. ನೀವು ಹೇಗಿದ್ದೀರಿ?
0: ನಾವೆಲ್ಲರೂ ಹುಷಾರಾಗಿದ್ದೇವೆ. ಏನು ಕೆಲಸ ಇವತ್ತು? ಹಬ್ಬ ಜೋರ?
2: ಶಕುಂತಲ ಮೇಡಮ್, ಆಕಾಶವಾಣಿಯಲ್ಲಿ ಸಿಬ್ಬಂದಿ ವರ್ಗದವರಿಗೆ ನಾಗರ ಪಂಚಮಿ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ತಮಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂಬರಲಿರುವಂತಹ ವರಮಹಾಲಕ್ಷ್ಮಿಯ ಕೃಪೆ ಎಲ್ಲರ ಮೇಲಿರಲಿ ಅಂತ ಆಶಿಸೋಣ. ತಿಮ್ಮಪ್ಪ ಅವರೇ, ಈಗ ನಿಮ್ಮ ನೆಚ್ಚಿನ ಹಾಡು ಹೇಳಿ.
2: ನನಗೆ ಇದು ಪೂಜಾ ಬಲ ಚಿತ್ರದಿಂದ ನಾಗರ ಹಾವೇ ಹಾವು ಹೂವು ಅಂತ ಒಂದು ಹಾಡು ಉಂಟಲ್ಲ,
1: ಯಾಕಾಗಿ ಇಷ್ಟ ಇವತ್ತಿನ ವಿಶೇಷ?
2: ಇದು ನಾಗರ ಪಂಚಮಿಯ ದಿವಸ ಮೇಡಮ್, ಇದೊಂದು ಹಾಡು ಕೇಳುವ ಅಂತ ಆಯ್ತು.
1: ಹಾಗಾಗಿ ಶ್ರೋತೃಗಳೆಲ್ಲರ ಪರವಾಗಿ ಕೇಳ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ. ಹಲೋ ಹಲೋ
0: ಹಲೋ, ತಿಮ್ಮಪ್ಪ ಕೇಳ್ತಿದ್ಯಾ?
1: ಹಲೋ, ಇಲ್ಲ, ಏನೋ ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಆಯ್ತು ಅಂತ.
0: ಹೌದು, ಕರೆ ಹೋಗಿರಬಹುದು.
1: ಈಗ ಅವರ ಹಾಡನ್ನ ನಾವು ಪ್ರಸಾರ ಮಾಡೋಣ. ಮತ್ತೆ ಒಂದು ಚಿನ್ನದುಂಗುರ ಅಂತ ಒಂದು ಕಾರ್ಯಕ್ರಮ ಆರಂಭ ಮಾಡಬೇಕು ಅಂತ ನಿಮಗೆ ಅದ್ರ ಬಗ್ಗೆ ಗೊತ್ತಾಯ್ತಾ, ಅರ್ಥ ಆಯ್ತಾ? ನಾವು ಪ್ರೊಮೋ ಮಾಡಿದ್ವಲ್ಲ
0: ಕಾರ್ಯಕ್ರಮ ಅಂತ ಆಯ್ತು, ಅದ್ರ ಇನ್ನೊಂದು ಸ್ವಲ್ಪ ನೀವೇ
1: ನಾವೇ ಹೇಳಬೇಕಲ್ವಾ, ಯಾರು ಪರಿಕಲ್ಪನೆ, ಯಾರು ಪ್ರಸ್ತುತ ಪಡಿಸ್ತಾರೆ ಅಂತ. ಪ್ರಸ್ತುತ ಪಡಿಸೋದಕ್ಕೆ ನೀವೆಲ್ಲರೂ ಕೂಡ ಇದ್ದೀರಿ, ಅದರ ಪರಿಕಲ್ಪನೆ ಮಾತ್ರ ನಮ್ಮದು ಅಂತ ಹೇಳ್ಬೋದು. ಯಾರಿಗಾಗಿ ಅಂದರೆ ನಮ್ಮ ಶ್ರೋತೃ ಬಾಂಧವರಿಗಾಗಿ. ಸಂಸಾರವೆಂಬುದು ಸಾಗರ ಹೊಳೆಯಪ್ಪ, ಈಸಬಲ್ಲವನಿಗೆ ಎದೆಯುದ್ಧ, ಈಸಬಲ್ಲವನಿಗೆ ಎದೆಯುದ್ಧ ನನಕಂದ, ಓದುಬಲ್ಲವನಿಗೆ ಕೈಲಾಸ ಅಂತ. ಸಂಸಾರವೆಂಬುದು ಸಾಗರ ಹೊಳೆಯಪ್ಪ ಅಂತ. ಈಗ ನಾವು ಆರಂಭದಲ್ಲಿ ನಾವು ಮಾತನಾಡಿದ್ವಿ, ನೀವು ಹೇಳಿದ್ರಿ ಎಷ್ಟೋ ಸಂದರ್ಭದಲ್ಲಿ ಮೌನ ವಹಿಸೋದ್ರಿಂದ ಮುಂದೆ ಆಗುವಂತಹ ಮುಂಬರುವ ಕ್ಷಣಗಳನ್ನು ಏನೋ ಒಂದು ದೊಡ್ಡದು ನಡೀಬಹುದು ಅಂತ ಆ ಕಾರಣಕ್ಕಾಗಿ ಮೌನ ವಹಿಸ್ತಾರೆ ಅಂತ. ಈ ಸಂಸಾರದಲ್ಲಿ ಇಷ್ಟು ವರ್ಷಗಳ, 50 ವರ್ಷ 60 ವರ್ಷ 70 ವರ್ಷ ಹೀಗೆ ಪರಸ್ಪರ ದಂಪತಿ ಬಾಳಿ ಬದುಕಿ ಇತರರಿಗೆ ಮಾದರಿಯಾಗುವಾಗ ಏನೆಲ್ಲ ಅಂಶಗಳನ್ನು ಅವರು ಜಾಗ್ರತೆ ವಹಿಸಿರಬಹುದು ವಿನೋದ್?
0: ಮುಖ್ಯವಾಗಿ ತಾಳ್ಮೆ. ಈಗ ಗಂಡ ಎಷ್ಟೋ ಜನ ಹೇಳ್ತಾರೆ ಇವತ್ತಿನ ದಿನಗಳಲ್ಲಿ, ಒಂದು ಸಣ್ಣ ಉದಾಹರಣೆ ಡೈವರ್ಸ್ ಹೇಳೋದಾದ್ರೆ, ಹೆಂಡತಿ ಮನೆಯ ಒಂದು ಫಂಕ್ಷನ್, ತವರು ಮನೆಯ ಒಂದು ಫಂಕ್ಷನ್ಗೆ ಗಂಡ ಯಾವುದೋ ಕಾರಣಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಡೈವರ್ಸ್,
1: ಪುಟ್ಟ ಪುಟ್ಟ ವಿಚಾರಕ್ಕೆ ಅಲ್ಲ, ಅದಕ್ಕಿಂತನೂ

0: ಇನ್ನು ವಿನೋದ್, ಇವತ್ತಿನ ಕಾರ್ಯಕ್ರಮದಲ್ಲಿ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳಬೇಕು.
1: ಖಂಡಿತ. ನಮ್ಮ ದೂರವಾಣಿ ಸಂಖ್ಯೆ ಕರೆ ಮಾಡುವವರಿಗಾಗಿ 0827722 2285 58, ಮತ್ತೊಂದು ದೂರವಾಣಿ ಸಂಖ್ಯೆ

0: ಅಷ್ಟು ತೀಕ್ಷ್ಣ ಸಂಗತಿಗಳಿದೆ. ಅಡುಗೆ ಸರಿಯಾಗಿ ಮಾಡಿಲ್ಲ, ಒಗ್ಗರಣೆ ಹಾಕಿಲ್ಲ, ಮತ್ತೆ ಒಂದು ಸಣ್ಣ ಸಂಗತಿಗಳು, ಅದನ್ನ ನಾವು ಇಲ್ಲಿ ವ್ಯಕ್ತಪಡಿಸೋದಿಕ್ಕೆ ಸಾಧ್ಯ ಇಲ್ಲ.
1: ಆ ಥರದಲ್ಲಿ ಅಷ್ಟು ಸಣ್ಣ ಸಂಗತಿಗಳಿಗೆ ಹೋದಾಗ, ಈಗ ಎಷ್ಟೋ ಜನ ಹೇಳ್ತಿರ್ತೀವಿ, ಗಂಡ ಕುಡುಕ ಆಗಿರ್ತಾನೆ ಅಥವಾ ಅವನು ಸೋಮಾರಿ ಆಗಿರ್ತಾನೆ, ಆದ್ರೂ ಕೂಡ ಅವ್ರು ನೀವು ಹೇಳಿದಾಗ 50-60 ವರ್ಷಗಳು ಇರ್ತಾರೆ, ಅವ್ರನ್ನ ವಿಚಾರಿಸ್ದಾಗ ಹೇಳ್ತಾರೆ ಇಲ್ಲ ಏನ್ ಮಾಡೋಕ್ಕಾಗಲ್ಲ, ನಾನು ಅವಕ್ಕೆ ಹೊಂದ್ಕೊಂಡಿದ್ದೀನಿ ಅಥವಾ ತಡ್ಕೊಂಡಿದ್ದೀನಿ, ಅಥವಾ ಈಗ ಗಂಡ ಯಾರು ಹೊಸದಾಗಿ ನೆಂಟರು ಬಂದಾಗ ಅಡಿಗೆ ಮಾಡೋದಕ್ಕೆ ಹೇಳ್ತಾರೆ ಇಲ್ಲ ಇದ್ಯಾಕೆ ಉಪ್ಪೆ ಕಮ್ಮಿ ಇದೆಯಲ್ಲ, ನೀವು ಹೇಗೆ ತಿಂತಿದ್ದಾರೆ, ಇಲ್ಲ ನನಗೆ ಅದು ಅಡ್ಜಸ್ಟ್ ಆಗಿದೆ, ಹೇಳಿದ್ರೆ ಅಡಿಯಲ್ಲಿ ಬೇಜಾರು ಮಾಡ್ಕೊತಾಳೆ ಅಂತ ನಾನು ಹೇಳಕ್ ಹೋಗಿಲ್ಲ. ಅಂದ್ರೆ ಆ ರೀತಿ ಒಂದು ಹೊಂದಾಣಿಕೆ ಮತ್ತು ಮೌನ ತಾಳ್ಮೆ ಇರುತ್ತೆ, ಅದು ಅಷ್ಟು ವರ್ಷದಾಗೆ
0: ಎಂಬುದು ಎಷ್ಟು ಕಷ್ಟವೋ ಅಂತ ಅಲ್ವಾ, ಇಷ್ಟು ಕಷ್ಟವೋ ಅಂತ
1: ಕಷ್ಟನು, ಮತ್ತೆ ಅವರು ಹೊಂದ್ಕೋಬೇಕು, ಅದಕ್ಕೆ ಸಾಧ್ಯ ಆದ್ರೆ ಹೊಂದ್ಸಕ್ ಟ್ರೈ ಮಾಡ್ತಾರೆ, ಆಗೋದಿಲ್ಲ ಅಂತಾರೆ ಅವರೇ ಹೊಂದ್ಕೊಂಡು ಹೋಗ್ತಾರೆ, ಆಗ ಹೊಂದ್ಕೊಂಡಾಗ ಈ ಸಾಗರ 50 ವರ್ಷದವರೆಗೂ ಸಾಗುತ್ತೆ
0: ಸಾಗುತ್ತೆ 50-70 ಹೀಗೆ. ಹಾಸನದಲ್ಲಿ ಸುಮಾರು 2009-10 ಒಂದು ಘಟನೆ ಸಂದರ್ಶನ ಪ್ರಸಾರ ಆಗಿತ್ತು, ಈ ಹಿಂದೆ ಹೇಳಿದ್ವಿ ಅಂತ ಅನ್ಸುತ್ತೆ. ದಂಪತಿ ತುಂಬ ಬಡತನ, ತುಂಬ ಅಂದರೆ ದಿನನಿತ್ಯದ ಕೂಲಿಯಿಂದ ಅವರು ಬದುಕಬೇಕು, ಮಕ್ಕಳಿಲ್ಲ. ಅವರ ಹೆಂಡತಿಗೆ ಅಂದರೆ ಪತ್ನಿಗೆ ಕುಷ್ಠರೋಗ ಬರುತ್ತೆ, ಅವ್ರನ್ನ ಮಾತನಾಡಿಸಿದ್ರು ಡಾಕ್ಟರ್ ವಿಜಯ್ ಅಂಗಡಿ ಅವರು ಮಾತಾಡಿಸಿದ್ರು. ಅದರಲ್ಲಿ ಅವಳಿಗೆ ಕುಷ್ಠರೋಗ ಬರುತ್ತೆ, ಸಂಬಂಧಿಕರು ಯಾರೂ ಬರಲ್ಲ ನೋಡಲಿಕ್ಕೆ. ಆಗ ಪತಿ ನನ್ನನ್ನು ಕ್ಷೇಮವಾಗಿ ನನ್ನನ್ನು ಇಲ್ಲಿ ತನಕ ತಂದಿದ್ದಾಳೆ, ಅವಳು ಅವಳನ್ನು ಅವಳು ತ್ಯಾಗ ಮಾಡಿ ನನ್ನನ್ನು ಟೈಮ್ ಟೈಮ್ಗೆ ಅಂದರೆ ಸಮಯಕ್ಕೆ ತಕ್ಕನಾಗಿ ಊಟ ತಿಂಡಿ ಎಲ್ಲ ಮಾಡಿ ನಮ್ಮನ್ನು ಸಾಕಿದ್ದಾಳೆ. ಅದಕ್ಕೆ ಆದ ಕಾರಣಕ್ಕೆ ಆ ಜೊತೆಗೆ ಒಂದು ಮಾನವೀಯತೆ ಕೂಡ ಇರಬೇಕು ಅಂತ ಹೇಳಿ ಅವರ ಕೆಲಸವನ್ನು ಬಿಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಪ್ರತಿದಿನ ಅವರಿಗೆ ಸ್ನಾನ ಮಾಡಿಸಿ ಅವರನ್ನ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ಚರ್ಮ ಎಲ್ಲ ಚೆನ್ನಾಗಿ ಬೆಳೆಯೋ ಹಾಗೆ ತುಂಬ ರಕ್ಷಣೆ ಮಾಡಿದ್ರು. ಆಗ ಅವರ ಪತ್ನಿಯನ್ನು ಮಾತಾಡಿಸಿದಾಗ ಅವರು ಮಾತೇ ಬರ್ತಾ ಇಲ್ಲ, ನಾನು ಎಂಥ ಸೌಭಾಗ್ಯವತಿ, ಎಂಥ ಭಾಗ್ಯವತಿ, ನಾನು ನನ್ನ ಪತಿ ನನ್ನನ್ನು ದೂರ ಇಡ್ಬೋದಾಗಿತ್ತು, ಅವ್ರು ಬರ್ದೇನೆ ಬೇರೆ ಅವ್ರ ಸಂಬಂಧಿಕರ ಮನೆಯಲ್ಲಿ ಇರ್ಬೋದಾಗಿತ್ತು, ಆದರೆ ನನಗೆ ಪ್ರತಿದಿನ ಸ್ನಾನ ಮಾಡಿಸಿ ನನ್ನನ್ನು ಆರೋಗ್ಯವನ್ನು ನೋಡಿಕೊಂಡ್ರು, ಅಷ್ಟು ಅನಾರೋಗ್ಯ ಹದಗೆಟ್ಟಿತ್ತು, ನನಗೆ ಒಂಥರ ಅವ್ರ ಹತ್ತಿರ ಬಂದಾಗ ನನಗೆ ಒಂದು ರೀತಿ ಅನ್ನಿಸ್ತಿತ್ತು, ನನ್ನ ಮುಖ ಮುಚ್ಕೊಳ್ತಿದ್ದೆ, ಅವ್ರಿಗೆ ಮುಖ ತೋರಿಸ್ತಿರ್ಲಿಲ್ಲ, ಆದರೆ ಅವರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು ಅನ್ನೋದು ಆವಾಗ ಗೊತ್ತಾಯಿತು ಅಂತ ಹೇಳಿದ್ರು. ಆ ಒಂದು ಸಂಗತಿಯನ್ನು ಇಟ್ಕೊಂಡು ನಾವು ಎಷ್ಟೋ ಸಂಗತಿಗಳು ಆಕಾಶವಾಣಿಯಲ್ಲೂ ಕೂಡ ಹೇಳಿರ್ತಾರೆ.
1: 10 ದಿನಗಳ ಹಿಂದೆ ಕೇರಳದಲ್ಲೂ ಕೂಡ ಈ ರೀತಿ ಒಂದು ಘಟನೆ ಆಗಿತ್ತು, ಬಹುಶಃ ಗ್ರೇಸಿ ಅಂತಾನೆ ಇರ್ಬೋದು ಆ ಮಹಿಳೆ ಹೆಸರು. ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಗಂಡ ಮರ ಕೆಲಸ ಮಾಡ್ತಿದ್ದಾಗ ಬಿದ್ದು ಸೊಂಟ ಮುರಿದೋಗುತ್ತೆ, ಆಲ್ಮೋಸ್ಟ್ ಅವರು ಕೋಮಾ ತರದಲ್ಲೇ ಇರ್ತಾರೆ. ಸೊ ಅವ್ರು ಸಾಯೋದ್ರಿಗೆ 35 ಅವರ ಸೇವೆಯನ್ನ ಮಾಡ್ತಾರೆ, ಅಂದ್ರೆ ಅವ್ರು ಬೆಡ್ಡಲ್ಲೇ ಇದ್ರು ಕೂಡ ನನ್ನ ಮದುವೆ ಆಗಿದ್ದೀನಿ ನನ್ನ ಜವಾಬ್ದಾರಿ ಇದ್ದಾಗ ಇತ್ತೀಚೆಗೆ ಅವ್ರು ತೀರ್ಕೊಂಡ್ರು. ಸೊ ಅದಕ್ಕೆ ಇತ್ತು ಅಂದ್ರೆ ಗ್ರೇಸಿ ಒಬ್ಬಂಟಿ ಅಲ್ಲ, ನಾವೆಲ್ಲರೂ ಇದ್ದೇವೆ ಅಂತ ಹೇಳಿ ಅವ್ರಿಗೆ ಒಂದು ಧೈರ್ಯ ಕೊಡುವ ರೀತಿ
0: ನಾವು ಕೂಡ ಈ ಸಂಗತಿಯನ್ನ ಕೇಳಿದ್ವಿ. ಅಂದ್ರೆ ಅಪರೂಪದ ಒಂದು ಸಂಸಾರಗಳು ಬೇರೆ ಸಂಸಾರಗಳಿಗೆ, ಈಗ ನೀವು ಹೇಳಿದ್ರೆ ವಿಚ್ಛೇದನ ಅಂತ ಹೇಳಿದ್ರೆ ಅಂತಹ ಘಟನೆಗಳಿಗೆ ಒಂದು ಪಾಠ ಅಂತ ಆಗಲಿ ಅಂತ ಒಂದು ಚಿನ್ನದ ಉಂಗುರ ಅಂತ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರಲ್ಲಿ ಹೇಳಿದ್ವಿ ನೋಡಿ, ಬಾಳ ಪಯಣದಲ್ಲಿ ಸಾಗುವಾಗ 10 ಕಹಿ ಸಿಹಿ ಘಟನೆಗಳು ನಡೆಯುತ್ತೆ, ಅವುಗಳೆಲ್ಲವನ್ನು ಮೀರಿ ತಮ್ಮನ್ನು ತಾವು ಶಿಸ್ತಿನಿಂದ ತೆಗೆದುಕೊಂಡು ಹೋಗಿ ಪರಸ್ಪರ ಪ್ರೀತಿಯಿಂದ ಸಾಗುವಂತಹ ಒಂದು ಸಂಗತಿ ಇದೆಯಲ್ಲ, ಅದು ಎಲ್ಲರಿಗೂ ಪಾಠ, ಒಂದು ಒಳ್ಳೆಯ ರೀತಿಯಲ್ಲಿ ಪಾಠ, ಅದರಲ್ಲೂ ಕಿರಿಯರಿಗೆ. ಹಲವರು ಚಿನ್ನದುಂಗುರ ಅಂತ ಹೇಳಿದಾಗ ಓ ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಚಿನ್ನದುಂಗುರ ಕೊಡ್ತೀರಾ ಅಂತ ಕೇಳಕ್ಕೆ ಶುರು ಮಾಡಿಬಿಟ್ರು. ಆದರೆ ಹಿರಿಯರಿದ್ದಾರಲ್ಲ ಅವ್ರು ಹೇಳಿದ್ರು, ನಿಜವಾಗಿ ನಿಮಗೆ ವಿಶೇಷ ಧನ್ಯವಾದ ಆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇರೋದ್ರಿಂದ. ಯಾಕೆಂದರೆ ನಮ್ಮ ಮಕ್ಕಳು ನಾಳೆ ನ್ಯಾಯಾಲಯಕ್ಕೆ ಹೋಗಿ ನನಗೆ ಹೀಗಾಗಿದೆ ಹಾಗಾಗಿದೆ ಅಂತ ಕಚ್ಚಾಡಿಕೊಂಡು ನೋಡಿ ನಮಗೆ ಸಂಕಟ ಆಗುತ್ತೆ. ಆ ಥರ ಅದನ್ನೆಲ್ಲವನ್ನು ತಡೆಯುವಂತಹ ಯತ್ನವನ್ನು ಮಡಿಕೇರಿ ಆಕಾಶವಾಣಿ ಈ ಕಾರ್ಯಕ್ರಮದ ಮುಖಾಂತರ ಸಾಗಲಿ ಮಾಡಲಿ.
1: ನಿಜಕ್ಕೂ ಯುವಜನಕ್ಕೆ ಚಿನ್ನದೊಂಗುರ ಸಿಕ್ಕೇ ಸಿಗುತ್ತೆ, ಯಾಕಂದ್ರೆ ರಿಂಗ್ ಹಾಕಿದ್ರೆ ಆ ರಿಂಗ್ ತಪ್ಪಾರದು, ಅದು ಶಾಶ್ವತವಾಗಿ ಇರಬೇಕು.
0: ನೆನಪಿಸ್ತ್ರಿ ನೀವು, ಒಂದು ಚಿನ್ನದೊಂಗುರ ನಾವು ಧರಿಸಿರ್ತೀವಿ, ಅದನ್ನ ನಾವು ಬಿಸಾಡಲ್ಲ, ಎಲ್ಲೂ ಕಳ್ಕೊಳ್ಳಲ್ಲ, ಮತ್ತೆ ಅದನ್ನ ಮೊನ್ನೆ ನನ್ನದೇ ಹಾಡು ಕಾರ್ಯಕ್ರಮದಲ್ಲೂ ನಾವು ಹೇಳ್ತಾ ಇದ್ವಿ, ಅದು ಬಿಸಿ ತುಪ್ಪ ಆ ರೀತಿ. ಇದು ಏನಂತ ಅಂದರೆ ಕೆಲವರು ಹೇಳ್ತಾರೆ, ತಮಾಷೆಗೆ ಹೇಳ್ತಾರೆ, ಇವ್ರು ಯಾರು ಅಂತ ಕೇಳಿದ್ರೆ ಪರಿಚಯ ಮಾಡಿಸ್ಕೊಂಡು ನನ್ನ ಒಬ್ಬಳೇ ಧರ್ಮಪತ್ನಿ ಅಂತ ತಮಾಷೆಗೆ. ಆಗ ಇವರು ಕೇಳಿದವರು ಒಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ, ಸರ್ ಜೋಕ್ ಹೇಳಿದೆ, ನನ್ನ ಹೆಂಡತಿ ಇವಳು, ಇಷ್ಟು ವರ್ಷ ಆಯಿತು ನಾವು ಮದುವೆ ಆಗಿ, ನೋಡಿ ಉಂಗುರ ಹಾಕೊಂಬಿಟ್ಟಿದ್ದೀನಿ, ಇದನ್ನು ಬಿಸಾಡಂಗಿಲ್ಲ, ಆಮೇಲೆ ಇದನ್ನು ಇಟ್ಕೊಳ್ಳಂಗಿಲ್ಲ.

0: ಅಂದ್ರೆ ಇಷ್ಟ ಇಲ್ಲದಿದ್ರೂ ಕೂಡ ನಾವು ಧರಿಸಿರ್ತೀವಿ, ಯಾಕೆಂದ್ರೆ ಅದು ಚಿನ್ನ. ಹೆಂಡತಿ ಅಥವಾ ಗಂಡ ಸಂಸಾರಕ್ಕೆ ಒಂದು ಚಿನ್ನ ಇದ್ದ ಹಾಗೆ, ಅದನ್ನ ಬಿಟ್ಕೊಡ್ಬಾರ್ದು, ಬಿಡುವಂತ ಸಂದರ್ಭ ಬಂದರೂ ಅದನ್ನ ರಕ್ಷಣೆ ಮಾಡಬೇಕು ಅಂತ ಆ ಒಂದು ಪರಿಕಲ್ಪನೆಯಲ್ಲಿ ಚಿನ್ನದುಂಗುರ ಅಂತ ಪತ್ರಾಧಾರಿತ ಕಾರ್ಯಕ್ರಮ. ಜೊತೆಗೆ ಅವರು ಕರೆ ಕೂಡ ಮಾಡಿ ಮಾತನಾಡಬಹುದು, ಆದರೆ ಅದರಲ್ಲಿ ತುಂಬ ಸಂಗತಿಗಳಿರುತ್ತೆ, ಮನಸ್ಸು ಬಿಚ್ಚಿ ಮಾತನಾಡೋಕ್ಕಾಗಲ್ಲ. ಆ ಮುಖಾಂತರ ಪತ್ರ ಸಂಸ್ಕೃತಿಯನ್ನು ನಾವು ಉಳಿಸ್ಬೋದು.
1: ಹೌದು,
0: ಹಾಗಾಗಿ ಈ ಒಂದು ಮಾಹಿತಿಯನ್ನು ನಮ್ಮ ಶ್ರೋತೃಗಳಿಗೆ ಮುಟ್ಟಿಸ್ತಾ ಈಗ ಮತ್ತೊಂದು ದೂರವಾಣಿ. ಓ, ಅವ್ರದ್ದು ಹಾಡು ಪ್ರಸಾರ ಆಗಬೇಕಲ್ವಾ, ತಿಮ್ಮಪ್ಪ ಅವ್ರದ್ದು. ಕ್ಷಮೆ ಇರಲಿ, ಅವರ ಹಾಡನ್ನು ಕೇಳಿ ಬರೋಣ.

0: ಇನ್ನು ವಿನೋದ್,
1: ಮೇಡಮ್,
0: ಏನು ಪುಸ್ತಕ ಇಟ್ಕೊಂಡಿದ್ದೀರಿ? ಏನದು?
1: ಇದೊಂದು
0: ಚಿನ್ನದುಂಗುರ ಕಾರ್ಯಕ್ರಮದ ಬಗ್ಗೆ ಮಾತನಾಡುವಾಗ
1: ಒಂದು
0: ಒಂದು ಸಾಲು ಹೇಳಿದ್ದೆ ನಾನು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಅಂತ. ಏನಿರಬಹುದು ಹೇಳಿ.
1: ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂದ

0: ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ. ಜಿ ಎಸ್ ಶಿವರುದ್ರಪ್ಪವರ ಸಾಲುಗಳಿದು.
1: ಜಿ ಎಸ್ ಶಿವರುದ್ರಪ್ಪನವರ ಸಾಲುಗಳನ್ನು ನಮ್ಮ ಶ್ರೋತೃಗಳಿಗಾಗಿ ನೀವು ಹುಡುಕಿ ತಂದಿದ್ದೀರಿ. ಇನ್ನು ಯಾರು ಕರೆ ಮಾಡಿದ್ದಾರೆ ನೋಡೋಣ.
0: ಖಂಡಿತ. ನಮಸ್ತೆ. ನಮಸ್ತೆ. ಹೇಳಿ, ಯಾರು ಮಾತಾಡ್ತಿರೋದು?
1: ಹಲೋ, ಸಂಪರ್ಕದಲ್ಲಿ ಈಗ ವ್ಯತ್ಯಾಸ ಆಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮದ ನಂತರ ಮಾಹಿತಿ ಕೊಡಬೇಕಲ್ಲ.
0: ಖಂಡಿತ ಮೇಡಮ್. ಇಂದು 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ನಾಗರ ಪಂಚಮಿಯ ಹಬ್ಬ ಕುರಿತಂತೆ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ. ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಮಾರಾತ ಶಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:30 ಪ್ರಚಲಿತ. 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಕ್ತಿಗೀತೆಗಳು. 4:30 ನೆನಪು ನಿನಾದ. 5:00 ಮಹಿಳಾ ಲೋಕ. ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಾಗರ ಪಂಚಮಿ ನಾಡಿಗೆ ದೊಡ್ಡದು. ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ. ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿಜುಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂಎಸ್ ಜಿಎನ್ ಲಾವಣ್ಯ ಅವರಿಂದ ಹಾಡುಗಾರಿಕೆ ಕೇಳುವಿರಿ. 10:00 ಕಾರ್ಯಕ್ರಮ ಗೀತ ಚಂದ್ರಿಕೆ.
1: ಪೂರ್ಣ ಮಾಹಿತಿಯನ್ನ ಕೊಟ್ರಿ, ಧನ್ಯವಾದಗಳು. ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ?
0: ಖಂಡಿತ. ನಮಸ್ತೆ.
2: ಹಲೋ ಸರ್, ನಮಸ್ತೆ.
0: ಹೇಳಿ, ಯಾರು ಮಾತಾಡ್ತಿರೋದು?
2: ನಾನು ಆಲಗುಂದದಿಂದ ಕೃತಿಕಾ ಮಾತಾಡ್ತಿರೋದು.
0: ಆಲೂರಿಂದ ಕೃತಿಕಾ.
1: ಕೃತಿಕಾ ಅವರೇ ನಮಸ್ಕಾರ.
2: ಆಲಗುಂದ. ಆಲಗುಂದ.
0: ಆಲಗುಂದ.
1: ಆಲಗುಂದ. ಕೃತಿಕಾ ಅವರೇ, ನಿಮ್ಮ ನೆಚ್ಚಿನ ಹಾಡು? ನಿಮ್ಮ ನೆಚ್ಚಿನ ಹಾಡು?
2: ನನ್ನ ನೆಚ್ಚಿನ ಹಾಡು ಮೇಡಮ್, ಕೋಟಿಗೊಪ್ಪ ಪಿಕ್ಚರಿಂದ ತಿಂಗಳ ಬೆಳಕಿನ ಅಂತ ಸಾಂಗ್ ಇದೆಯಲ್ಲ ಮೇಡಮ್.
1: ಯಾಕಾಗಿ ಇಷ್ಟ ಕೇಳಬಹುದಾ?
2: ನನಗೆ ತುಂಬಾ ಇಷ್ಟ ಅಂದ್ರೆ, ನನಗೆ ಇಬ್ರು ಅಣ್ಣಂದಿರಿದ್ರು, ಅದರಲ್ಲಿ ಒಬ್ರು ತೀರೋದು, ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು, ಹಾಗಾಗಿ ನನಗೆ ತುಂಬಾ ಇಷ್ಟ
1: ಅಣ್ಣನಿಗಾಗಿ.
2: ಹಾ ಮೇಡಮ್,
1: ನಾಗರ ಪಂಚಮಿಯಲ್ಲಿ ಸಹೋದರರ
2: ಉರುಮಾಲಕ್ಷ್ಮಿ ಹಬ್ಬದ ಆರ್ಥಿಕ
1: ಶುಭಾಶಯಗಳು. ನಾಗರ ಪಂಚಮಿ ಹಬ್ಬದಲ್ಲಿ ವಿಶೇಷವಾಗಿ ಸಹೋದರರಿಗೆ ನಾವು ಅರ್ಪಣೆ ಮಾಡ್ತೀವಿ ಅಲ್ವಾ? ಮತ್ತೆ ನಿಮ್ಗೆ ಒಂದು ನುಡಿಗಟ್ಟು ಹೇಳ್ತಾರೆ. ಖುಷಿ ನುಡಿಗಟ್ಟು ಅಂದ ತಕ್ಷಣ ಕೃತಿಕಾ ಅವ್ರಿಗೆ.
0: ಕೃತಿಕಾ, ನಿಮ್ಮ ನುಡಿಗಟ್ಟು ಅಟ್ಟ ಕೇರಿಸು.
2: ಅಂದ್ರೆ ಒಬ್ಳಿ ಒಬ್ಳಿ ಅಟ್ಟ ಕೇರಿಸು ಅಂತ.
1: ಒಂದೇ ಮಾತಲ್ಲಿ ಹೇಳ್ಬಿಟ್ಟು
2: ವಾಕ್ಯ ಮಾಡಿಸಿದಾರೆ
1: ಅಲ್ಲ, ಹೊಗಳಿಕೆಗೆ ನಾವು ಹಿಗ್ಬೇಕಾ? ಖುಷಿ ನೋಡಿ ಕೃತಿಕಾ
2: ಅಂದ್ರೆ ನನ್ನ
1: ಮೊದಲ ಕರೆ, ಮೊದಲ ಕರೆ. ಅದಕ್ಕೆ ಕೃತಿಕಾ ಅಂತ ಅಂದ್ರೆ ಹೆಸರು ನಾವು ಕೇಳಿರ್ಲಿಲ್ಲ ಇಲ್ಲಿ, ಹಾಗಾಗಿ ಭಾಗವಹಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ಹೀಗೆ ಕರೆ ಮಾಡ್ತಾ ಇರಿ, ಹೊಸ ಹೊಸ ಹಾಡುಗಳನ್ನು ಕೇಳೋಣ. ಯಾವೆಲ್ಲ ಕಾರ್ಯಕ್ರಮಗಳು? ಯಾವೆಲ್ಲ ಕಾರ್ಯಕ್ರಮಗಳು? ಎಲ್ಲ ಅಂತ ಹೇಳಿದ್ರೆ ಅಲ್ಲ, ಎಲ್ಲ ಅಂತ ಹೇಳಬಾರ್ದು. ನಿಮ್ಗೆ ಇಷ್ಟವಾದ ಈಗ ಯಾವ ಹಾಡು ಕೇಳ್ತಾ ಇದ್ರಿ ನೋಡಿ, ನಿಮ್ಗೆ ಇಷ್ಟವಾದ ಹಾಡು ಎಷ್ಟು ಹಾಡುಗಳಿದೆ ಅದರಲ್ಲಿ, ಹಾಗೆ ಕಾರ್ಯಕ್ರಮಗಳಲ್ಲೂ ಕೂಡ ಇಷ್ಟವಾದಂತಹದ್ದು ಯಾವ್ದಿರಬಹುದು? ನನ್ನದೇ ಹಾಡು, ಅದಕ್ಕೆ ಕರೆ ಮಾಡಿರೋದು. ಕೇಳ್ತಾ ಇರ್ತೀರಾ?
2: ಅಂದ್ರೆ
1: ಇವತ್ತು ಅಣ್ಣನ ನೆನಪಾಗಿ ಅಣ್ಣನಿಗಾಗಿ ಹಾಡು ಕೇಳಿದ್ದೀರಿ ಅಲ್ವಾ?

0: ಹೌದು ಮೇಡಮ್,
1: ಹೌದು.
0: ಮಾತಾಡ್ತಿದ್ರೆ ಮಗು ಮಗು ಸಮಾಧಾನ ಆಗುತ್ತೆ ಮೇಡಮ್.
1: ನಾವು ಮಾತಾಡ್ತಿದ್ರೆ
0: ಅದನ್ನೇ ಆಗ್ತಿದ್ದೀನಿ.
1: ಓ ಹೌದಾ, ತುಂಬಾ ಸಂತೋಷ, ಒಳ್ಳೆ ಅಭಿಪ್ರಾಯ ಆಗಿದ್ರೆ.
0: ಆಗ ನಾನು ನಮ್ಮ ಅಜ್ಜಿ ಹಾಕೊಡ್ತೀನಿ ತಪ್ಪದೆ, ಆಗ ತೇಲಿಸಿ ನಿದ್ರೆ ಮಾಡಿಸ್ತೀನಿ.
1: ಹೌದಾ, ತುಂಬಾ ಸಂತೋಷ ಆಯ್ತು. ಅದನ್ನೇ ನಾವು ಹೇಳ್ತಾ ಇದ್ದಿದ್ದು ಆರಂಭದಲ್ಲಿ, ಮಕ್ಕಳು ತುಂಬಾ ಹಠ ಮಾಡ್ತಾರೆ, ತಾಯಿಯಂದ್ರಿಗೆ ಮಾತ್ರ ಗೊತ್ತು ಅದ್ರ ಕಷ್ಟ ಅಲ್ವಾ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಆಯ್ತು. ಅವರ ಹಾಡನ್ನ ಪ್ರಸಾರ ಮಾಡಬಹುದಾ ವಿನೋದ್?
2: ಖಂಡಿತ ಮೇಡಮ್.

0: ಈಗ ಕೃತಿಕಾ ಅವರ ಮೆಚ್ಚಿನ ಹಾಡು ಪೂರ್ಣ ಪ್ರಮಾಣದಲ್ಲಿ ಪ್ರಸಾರ ಮಾಡೋಕ್ಕಾಗಲಿಲ್ಲ, ಕಾರಣ ಸಮಯದ ಅಭಾವ. ಇನ್ನು ನಮ್ಮ ಶ್ರೋತೃಗಳಿಗೆ ಒಂದು ಸಂಗತಿಯನ್ನು ತಿಳಿಸಬೇಕು. ಈ ಕಾರ್ಯಕ್ರಮ ಇರುವಂತಹದ್ದು ಮಾಹಿತಿ ಮನರಂಜನೆ, ಜೊತೆಗೆ ಅವರು ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ. ಆದರೆ ಅವಕಾಶ ಸಿಕ್ತು ಅಂತ ಒಂದು ರೀತಿ ಗಡಿಸು ಧ್ವನಿಯಲ್ಲಿ ಮಾತನಾಡುವಂಥದ್ದು, ಒಬ್ಬರು ಮನಸ್ಸಿಗೆ ನೋವಾಗುವಂಥ ಮಾತುಗಳನ್ನು ಮಾತಾಡಬಾರದು. ಪ್ರೀತಿಯಿಂದ ಮಾತನಾಡಿದ್ರೆ ಎಷ್ಟೋ ಶ್ರೋತೃಗಳು ಸಂತೋಷ ಪಡ್ತಾರೆ. ಈಗ ಅವರಿಗೆ ಅವಕಾಶ ಸಿಕ್ಕಿದೆ ಅಂದಾಗ ಅವ್ರಿಗೆ ಏನೋ ಹೇಳ್ಬೋದು, ಒಂದು ಸಂಗತಿಯನ್ನು ಹೇಳ್ತಾರೆ, ಅದು ಮತ್ತೊಬ್ಬರಿಗೆ ಮನ ಮುಟ್ಟಿ ಅವರು ತಿದ್ದುಕೊಳ್ಬಹುದು. ಅಂತಹ ಮಾತಾಡಬೇಕು ಅಲ್ವಾ? ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ನಾವು ಪ್ರೋಮೋಗಳಲ್ಲೆಲ್ಲ ಹಾಕ್ತಾ ಇರ್ತೀವಿ ಬಸವಣ್ಣನವರ ವಚನ. ಹಾಗಾಗಿ ಯಾರು ಕೂಡ ಮನಸ್ಸಿಗೆ ಘಾಸಿಗೊಳಿಸುವಂತಹ ಒಂದು ರೀತಿಯಲ್ಲಿ ನಡೆದುಕೊಳ್ಳದೇ ಇದ್ದರೆ ಈ ಕಾರ್ಯಕ್ರಮ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಈಗ ಆರಂಭದಲ್ಲಿ ನಾವು ಏನು ಮಾತನಾಡ್ತೀವಿ ಅದ್ರ ಬಗ್ಗೆ ಅವರು ಹೇಳ್ತಾ ಇದ್ರು ಕೆಲವರು. ಇವತ್ತು ಹಬ್ಬ ಇರೋದ್ರಿಂದ ಬಹುಶಃ ನಿರಂತರ ಶ್ರೋತೃಗಳ ಕಾರ್ಯಕ್ರಮ ಕೇಳ್ತಾ ಇರಬಹುದು, ಆದರೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು ಅಲ್ವಾ? ಮನರಂಜನೆಗಾಗಿ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಯಾರ ಮನಸ್ಸಿಗೆ ನೋವಾಗದ ಹಾಗೆ ಕಾರ್ಯಕ್ರಮ ಪ್ರಸಾರ ಆಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ
1: ನಮ್ಮೊಂದಿಗೆ ಬಿ ಕೆ ಲೋಕೇಶ್ ಮತ್ತು ಕೆ ಎಸ್ ಉದಯ್ ಕುಮಾರ್.
0: ಇನ್ನು ನೀವು ಪ್ರಸ್ತುತಪಡಿಸ್ತೀರಿ, ಸಹಕಾರ ಕೊಟ್ರಿ ವಿನೋದ್ ಮುಡಗದ್ದೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಹಾಗೆಯೇ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಶುಭ ಸಮಯ.
2: ಇದುವರೆಗೆ
3: ಹಲೋ ಆಕಾಶವಾಣಿ
2: ನನ್ನದೇ ಹಾಡು
3: ನನ್ನದೇ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
4: ಹಾಡಿಂದಲೇ ಕನಸಲೇ ನಲಿಯುತ್ತಾ.
3: ಹಲೋ ಆಕಾಶವಾಣಿ
2: ನನ್ನೆದೆಯ ಹಾಡು
3: ನನ್ನೆದೆಯ ಹಾಡು
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
3: ಮೂಡಿ ಬಂತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಕೈಮಗ್ಗ ಉತ್ಪನ್ನಗಳಿಗೆ ಹಾಗೂ ನೇಕಾರ ಸಮುದಾಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಅನೇಕ ಪರಿವರ್ತನಾತ್ಮಕ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ಹೇಳಿದರು. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಕೋಟಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೈಮಗ್ಗ ಉತ್ಪನ್ನಗಳ ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭ ತೋಗುಣಶಿಯಲ್ಲಿ ರೈತರ ಉತ್ಪನ್ನಗಳ ಖರೀದಿ ಮತ್ತು ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿರುವುದಾಗಿ ಸಚಿವರು ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಇಂದು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕುಮಾರ ಪರ್ವತದ ತಪ್ಪಲಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ, ರಾಮೋಹಳ್ಳಿಯ ಮುಕ್ತಿನಾಗ ಮತ್ತು ವಿಧುರಾಶ್ವತ್ಥದ ನಾಗದೇವತೆ ದೇವಾಲಯಗಳಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ದಾವಣಗೆರೆ ನಗರದ ಈಶ್ವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧೆಡೆಗಳಲ್ಲಿರುವ ನಾಗರ ಕಟ್ಟೆಗಳಿಗೆ ಮಹಿಳೆಯರು ಯುವತಿಯರು ಕುಟುಂಬ ಸಹಿತ ತೆರಳಿ ಹಾಲೆರೆದು ಎಳನೀರು ಅಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮದ್ಯಮುಕ್ತ ಹಟ್ಟಿ ಗ್ರಾಮಕ್ಕೆ ಸಂಯಮ ಪ್ರಶಸ್ತಿ ಪ್ರದಾನಿಸಲಾಯಿತು. ತಾಲೂಕಿನ ಕನಕಾಪುರ, ಕಾಮನೂರು, ಹನುಮನಹಳ್ಳಿ ಹಾಗೂ ಲೇಬಗೇರಿ, ಕುಕನೂರು ತಾಲೂಕಿನ ಬಿನ್ನಾಳ ಮತ್ತು ಚಿಕ್ಕೇನಕೊಪ್ಪ, ಕುಷ್ಟಗಿ ತಾಲೂಕಿನ ಮತ್ನಾಳ, ನಾಗರಾಳ, ಬೋದೂರು ತಾಂಡ ಹಾಗೂ ಹಿರೇಬನ್ನಿಗೋಳ ಗ್ರಾಮಗಳಿಗೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ಹಟ್ಟಿ ಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪ ರಚಿಸಿದ ಪಾನ ನಿರೋಧ ಚಳುವಳಿ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕೆ ರಾಜಶೇಖರ್ ಹೆಟ್ನಾಳ್, ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 10 ಗ್ರಾಮಗಳು ಮದ್ಯ ಮುಕ್ತವಾಗಿರುವುದು ಸಂತಸದ ವಿಚಾರವಾಗಿದೆ ಎಂದರು.
1: ಇವತ್ತಿನ ದಿನಮಾನದಲ್ಲಿ ಕ್ರಾಂತಿ ಆಗಬೇಕಾಗಿದ್ದು ವ್ಯಸನ ಮುಕ್ತ ಕ್ರಾಂತಿ ಆಗಬೇಕಾಗಿದೆ. ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ರಾಷ್ಟ್ರ ಅಂದ್ರೆ ಭಾರತ ದೇಶ. ಯುವಕರಾದ ಒಂದು ದೇಶದ ಶಕ್ತಿ, ಆ ಶಕ್ತಿ ಬಳಕೆ ಮಾಡ್ಕೋಬೇಕು. ಮದ್ಯ ವ್ಯಸನಗಳಾಗ್ಲಿ, ಗುಟ್ಕಾ ಆಗ್ಲಿ, ಗಾಂಜಾ ಆಗ್ಲಿ, ಇವತ್ತು ಬಹಳಷ್ಟು ವ್ಯಸನದಿಂದ ಸಮಯವನ್ನ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತಾ ಇದಾರೆ. ಅದರಿಂದ ಭಾರತ ದೇಶಕ್ಕೆ ಹಿನ್ನಡೆ ಆಗ್ತಾ ಇದೆ ಬಂಧುಗಳೇ. ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಗೊತ್ತಾಗಿದ್ದು, ನನ್ನ ಕ್ಷೇತ್ರದಲ್ಲಿ ಸುಮಾರು 10 ಹಳ್ಳಿಗಳು ಇವತ್ತು ಮದ್ಯ ಮುಕ್ತವಾಗಿದೆ ಅಂತೇಳಿ ಬಹಳಷ್ಟು ಖುಷಿಯಾದಂತ ಕಾರ್ಯಕ್ರಮಕ್ಕೂ ಬಹಳಷ್ಟು ಆಗಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲಿ.
0: ಬೆಂಗಳೂರು ದಕ್ಷಿಣ ಜಿಲ್ಲೆ ದೇವನಹಳ್ಳಿ ಸಮೀಪ ಸುಮಾರು 60 ಎಕರೆ ಪ್ರದೇಶದಲ್ಲಿ ಸ್ಪೋರ್ಟ್ಸ್ ಸಿಟಿ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ವಿವಿಧ ಕ್ರೀಡೆಗಳನ್ನು ಒಂದೇ ಸಮಗ್ರ ಕ್ರೀಡಾ ಮೂಲಸೌಕರ್ಯದಡಿ ನಡೆಸಲು ಅನುಕೂಲವಾಗುವಂತೆ ನೀಲನಕ್ಷೆ ಸಿದ್ಧಪಡಿಸಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ನಿಯಂತ್ರಣಕ್ಕೆ 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿ ತಡೆಗೋಡೆ ನಿರ್ಮಾಣಕ್ಕೆ 12.77 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸಲಾಗುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಯಚೂರಿನಿಂದ ತಿರುಪತಿಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಬುಧವಾರ ಮತ್ತು ಶನಿವಾರ ವಾರಕ್ಕೆ 2 ಬಾರಿ ಸಂಚರಿಸಲಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ

ಬಾಬುರಾವ್ ತಿಳಿಸಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆ ಸೂಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ನವಿಲು ತೀರ್ಥದ ಶ್ರೀ ರೇಣುಕಾ ಸಾಗರ ಜಲಾಶಯದ ಮಲಪ್ರಭಾ ನದಿ ನೀರಿನ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಮದುರ್ಗ ತಾಲೂಕು ಚಂದರಗಿಯಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಸಂದರ್ಭ ಪೊಲೀಸ್ ಇಲಾಖೆಯಡಿ ಶ್ಲಾಘನೀಯ ಸೇವೆಗಾಗಿ 17 ಪದಕಗಳು, ಅಗ್ನಿಶಾಮಕ ದಳ ಹಾಗೂ ಗೃಹ ರಕ್ಷಕ ದಳದ ಶ್ಲಾಘನೀಯ ಸೇವೆಗಾಗಿ ತಲಾ 2 ಪದಕಗಳು, ವಿಶಿಷ್ಟ ಸೇವೆಗಾಗಿ ರಾಷ್ಟ್ರಪತಿಗಳ ಪದಕ ಸೇರಿದಂತೆ ಒಟ್ಟು 22 ಪದಕಗಳು ರಾಜ್ಯಕ್ಕೆ ಸಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕೀರ್ತಿ ಹೆಚ್ಚಿಸಿದ ಎಲ್ಲ ಪದಕ ಪುರಸ್ಕೃತರಿಗೆ ಸಚಿವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ನಿಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.
1: ಎಲ್ಲ ಗೆಳತಿಗೆ ನಮಸ್ಕಾರ. ಕಾರ್ಯಕ್ರಮವನ್ನು ವಚನದೊಂದಿಗೆ ಪ್ರಾರಂಭಿಸುತ್ತೇವೆ.

0: ಶಕುಂತಲ ಪೈಲ್ ಸುನಂದ ಗುಡ್ಡ ಎಷ್ಟು ಚೆನ್ನಾಗಿ ವಚನವನ್ನು ಹಾಡಿದ್ರಲ್ಲ, ಈಗ ಗೆಳತಿಯರ ಹಬ್ಬದ ಸಡಗರವನ್ನು ಕೇಳೋಣಂತ.
1: ಏನ್ರವ ಮೊನ್ನೆ ಎಲ್ಲಾರು ಸೇರ್ಕೊಂಡು ಎಲ್ಲೇ ಹೋಗಿದ್ರಲ್ಲ?
2: ಪಂಚಮಿ ಹಬ್ಬಕ್ಕ ಸೀರೆ ತರಕ್ ಹೋಗಿದ್ವಿ.
3: ಅದಕ್ಕ ನಾವೆಲ್ಲ ಪ್ಯಾಟಿಗ್ ಹೋಗಿ ಉಂಡಿಗ್ ಬೇಕು ಸಾಮಾನು ಕಾಯಿಪಲ್ಲೆ ನಮಗ ಸೀರೆ ಎಲ್ಲಾ ತಗೊಂಡ್ ಬಂದೇವ ನೋಡ್ರಿ.
4: ಸೀರೆ ಅಷ್ಟ ಅಲ್ರಿ, ನಾನು ಮಕ್ಕಳಿಗೆ ಅರವೇನು ತಗೋಬೇಕ್ ನೋಡ್ರಿ.
1: ಅಯ್ಯ ನಾನು ಮೊನ್ನೆ ಹೋಗಿ ಸೀರೆ ತಂದೇನ್ರಿ, ನಾ ನಿಮ್ಗೆಲ್ಲ ತೋರಿಸ್ತೇನಿ ಒಳಗ್ ಬರ್ರಿ. ನನ್ ಸಸಿ ಚಾ ಮಾಡಿ ಕೊಡ್ತಾಳ, ನೀವೆಲ್ಲ ಚಾ ಕುಡಿದ್ರೊಳಗ ತಯಾರಾಗಿ ಬರ್ತೀನಿ.
4: ಲಘು ಸೀರೆ ತಂದ್ ತೋರಿಸ್ರಿ, ಮಳಿ ಬರುವಂಗ ಆತಿ.
5: ಅಂಟಿರಿ ಚಾ ತಗೋರಿ, ಹೋದ ತಿಂಗಳು ನನ್ನ 15 ಲಗ್ನ ಆಗಿತ್ತಲ್ರಿ, ಅಕಿನ್ನ ಕರ್ಕೊಂಡ್ ಬಂದೇವ್ರಿ. ಅದಕ್ಕ

0: ನಮ್ಮತ್ತಿಯವರು ತಗೊಂಡ್ ಸೀರೆನ ಎಲ್ಲ ತೋರಿಸ್ತಾರಂತ. ಅಯ್ಯ, ಸೀರೆ ನೀ ತಗೊಂಡಿಲ್ಲೇನ? ನಂಗ ತವ್ರ ಮನೆಯವರು ಇಲ್ಲೇ ಕಳಿಸ್ಕೊಡ್ತಾರ ಮೋನಾ. ನಂಗ ತವ್ರಿಗ್ ಹೋಗಕ್ ಆಗಂಗಿಲ್ಲ.
1: ಏನು ತವ್ರ ಮನೆಗ್ ಹೋಗಕ್ ಆಗ್ಲಿ ಅಂದ್ರೆ ಮಗಳಿದ್ದಲ್ಲೇ ಹೋಗಿ ಕೊಡಕ್ ಬರ್ತದೇನ್ರಿ ಕುಸುಮ?
2: ಹೂನ್ರಿ, ಸೀರಷ್ಟ ಅಲ್ಲ, ಜೊತೆಗೆ ಉಂಡಿನೂ ಕಳಿಸ್ಕೊಡ್ತೇವ್ರಿ. ಉಂಡಿ ಅಂದ್ರ ರವಾ ಉಂಡಿ, ಶೇಂಗಾ ಉಂಡಿ, ಎಳ್ಳುಂಡಿ, ಬೇಸನ್ ಉಂಡಿ, ಅಷ್ಟ ಅಲ್ಲ ಅವಲಕ್ಕಿ, ಚಕ್ಲಿ, ಇಷ್ಟೆಲ್ಲ ನಾ ಮಾಡೇನ್ರಿ. ಅವನ್ನೆಲ್ಲ ಮಗಳಿಗೆ ಕಳಿಸ್ಕೊಡ್ತೇನೆ ನೋಡ್ರಿ. ಸುಜಾತ, ನೀ ಏನೇನ್ ಮಾಡಿರಿ ಹೇಳಿ.
1: ನಾನು ತಂಬಿಟ್ಟು, ಅರಳಿಟ್ಟು, ಗುಳಿಗಿ, ಶೇವು, ಗುಳ್ಳಡ್ಕಿ ಉಂಡಿ ಎಲ್ಲಾ ಮಾಡೇನ್ ನೋಡ್ರಿ.
3: ಅಯ್ಯ, ಇಷ್ಟ ತರದ ಉಂಡಿ ಮಾಡಿರಿ ಕೇಳಿದ್ರ ನನ್ ಬಾಯಾಗ ನೀರ್ ಬಂತ್ ನೋಡ್ರಿ.
1: ಹಾ, ಇದ್ರ ಜೋಡಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಚೂಡ, ಕಾರು ತಿನ್ಸ್ಬೇಕ್ರವ. ಕೀರ್ತಿ, ಪಂಚಮಿಗೆ ನೀವೇನ್ ಮಾಡಿರಿ?
4: ನಾನು ಎಲ್ಲಾ ಮಾಡೇನ್ ಬಾ. ಮತ್ ನಮ್ ಮನಿ ಹಿಂದಿನ ಮರಕ್ಕ ಜೋಕಾಲಿ ಕಟ್ಟಿಸ್ತೀನಿ. ಇವತ್ತು ಎಲ್ಲಾರು ನಮ್ಮ ಮನಿಗ್ ಬರ್ರಿ, ಉಂಡಿ ತಿಂದ ಜೋಕಾಲಿ ಜೀಕೋಣ. ಈ ಹಾಡು ಹಾಡೋಣ.

ನೀವು ತನಕ ಆಡೋಣ, ನಾವು ನೀವು ಸಾಕಾದ ಮ್ಯಾಲೆ ಇಳಿಯೋಣ. ಪಟ್ಟಾಗಿ ಎಡಬಲ ಕಟ್ಟಿದ ಹಗ್ಗ ಹಿಡಿದು, ಪಟ್ಟಾಗಿ ಎಡಬಲ ಕಟ್ಟಿದ ಹಗ್ಗ ಹಿಡಿದು ಎಟ್ಟಗ ನಿಂತು ಜೂರಿ ಬಿಡೋಣ.

0: ಹೊಸ್ತಾಗಿ ಲಗ್ನ ಆದ ಹೆಣ್ಮಕ್ಕಳಿಗೆ ಇದು ಒಂದು ಸಡಗರ ಸಂಭ್ರಮದ ಹಬ್ಬ ನೋಡ್ರವ. ಅಣ್ಣನ್ ಜೋಡಿ ಹೆಮ್ಮೆಯಿಂದ ಅಭಿಮಾನದಿಂದ ಗಂಡನ ಮನೆಯಿಂದ ತವರಿಗೆ ಬರೋದ ಜೀವನದಾಗ ಮರೆಯಲಾಗದ ಸಂದರ್ಭ ಅಲ್ಲೇ.
1: ನಾನು ಆ ಸಡಗರಾನ ಸಂಭ್ರಮಿಸೇನ್ರವ.
2: ಈಗ ನನ್ನ ಮಗನ್ ನಿಶ್ಚಯ ಆಗೈತಲ್ರಿ, ವಧುವಿನ ಮನೆಗೆ ದೊಡ್ಡ ದೊಡ್ಡ ಉಂಡಿಗಳಿಗೆ ಅಲಂಕಾರ ಮಾಡಿ ಸೀರಿ ಕಣ ದಂಡಿ ಬಳಿ ಎಲ್ಲಾ ತಗೊಂಡು ಎಲ್ಲಾ ಮನೆಯವರು ಹೊಂಟೇವ್ ನೋಡ್ರಿ.
3: ಅಂದ್ರೆ ಕೀರ್ತಿ, ಪಂಚಮಿ ಆದ್ಮೇಲೆ ಹೋಗ್ತೀರೇನ್ರಿ?
2: ಹೌದ್ರಿ, ಕರೇಂಬ್ಲಿ ದಿವಸ ಹೊರಟೇವ್ರಿ.
3: ಓಹೋ, ಹೌದೇನ್ರಿ?
1: ಪಂಚಮಿ ದಿನ ಹೊರಗಿನ ಹಾಲು ಹಾಕೋದು ಕಲ್ಲಿನ ನಾಗಪ್ಪಗೇನ್ರಿ?
3: ನೋಡ್ರಿ, ನಾಗರ ಅಮಾವಾಸ್ಯೆ ಆದ ಐದನೇ ದಿನ ನಾಗ ಪಂಚಮಿ ಆಚರಿಸೋದ್ರಿ. ಈ ದಿನ ಹೊರಗಿನ ಹಾಲು ಅಂದ್ರೆ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹಾಲೆರಿತಾರ್ರಿ. ಹಿಂದಿನ ದಿನ ನಾಗ ಚತುರ್ಥಿಗೆ ಒಳಗಿನ ನಾಗಪ್ಪನಿಗೆ ಹಾಲೆರಿತಾರ್ರಿ.
1: ರೊಟ್ಟಿ ಪಂಚಮಿಗೆ ಏನೇನ್ ಮಾಡಿರಿ ಮೀನಾಕ್ಷಿ?
4: ನಾಗ ಚತುರ್ಥಿ ಹಿಂದಿನ ದಿನನ ರೊಟ್ಟಿ ಪಂಚಮಿ ನೋಡ್ ಸುನಂದ. ಈ ದಿನ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಬದ್ನಿಕಾಯಿ ಎಣ್ಗಾಯಿ, ಜುಣುಕುದ ವಡಿ, ಮಡಕಿ ಕಾಳು, ಆಮೇಲೆ ಶೇಂಗಾ ಅಗಸಿ, ಪುಟಾಣಿ ಚಟ್ನಿಗಳು, ಕೆಂಪು ಚಟ್ನಿ, ಪಚಡಿ, ಇವನ್ನೆಲ್ಲ ಸಜ್ಜೆ ರೊಟ್ಟಿ ಮ್ಯಾಲಿಟ್ಕೊಂಡು ಮೊನ್ನೆ ಮನೆ ಮನೆಗೆ ಹೋಗಿ

0: ಈ ರೊಟ್ಟಿ ಕೊಟ್ಟು ಬಂದ್ವಿ ನೋಡ. ಮತ್ತೆ ನಾಗ ಚತುರ್ಥಿ ದಿವಸ ಉಪವಾಸದಿಂದಿದ್ದ ನಾಗಪ್ಪಗೆ ಪೂಜೆ ಮಾಡಿ ಸಹೋದರರಿಗೆ ಆಯುರಾರೋಗ್ಯ ಹಾರೈಸಿ ಒಳಗಿನ ನಾಗಪ್ಪಗ ಹಾಲು ಹಾಕುದಲ್ಲೇನೆ.
1: ಅನಸೂಯ ಸೀರಿ ತರ್ತೇನೆ ಅಂತ ಒಳಗ್ ಹೋಗಿ ಇನ್ನೂ ಬರ್ಲೇ ಇಲ್ಲ ನೋಡ್ರಿ. ಅಲ್ಲಿ ತನಕ ಒಂದ್ ಪಂಚಮಿ ಹಾಡಾರ ಹೇಳು ನಡ್ರಿ.

ಅವ್ರಿಗೆ ಎಲ್ಲ ಉಂಡಿ ಮಾಡಕ್ ಬರ್ತೈತ್ರಿ ಕುಸುಮ. ನವಣಕ್ಕಿ ಉಂಡಿ ಅಂದ್ರೆ ತಂಬಿಟ್ಟು ಉಂಡಿ, ರಾಜರಿ ಉಂಡಿ ಮಾತ್ರ ಬರಂಗಿಲ್ಲ ನೋಡ್ರಿ. ಅದು ನಾನು ಸ್ವಲ್ಪ ಹೇಳ್ರಿ ನನ್ಗೆ, ನಾನ್ ಬರ್ಕಂತೀನಿ ಮುಂದಿನ ವರ್ಷ, ನಾನೇ ಮಾಡ್ತೀನ್ರೀ.

0: ನನ್ಗೆ ಎಲ್ಲ ಉಂಡಿ ಮಾಡಕ್ ಬರ್ತೈತ್ರಿ ಕುಸುಮ. ನವಣಕ್ಕಿ ಉಂಡಿ ಅಂದ್ರೆ ತಂಬಿಟ್ಟು ಉಂಡಿ, ರಾಗಿ ಉಂಡಿ ಮಾತ್ರ ಬರಂಗಿಲ್ಲ ನೋಡ್ರಿ. ಅದು ನಾನು ಸ್ವಲ್ಪ ಹೇಳ್ರಿ ನನ್ಗೆ, ನಾನ್ ಬರ್ಕಂತೀನಿ ಮುಂದಿನ ವರ್ಷ, ನಾನೇ ಮಾಡ್ತೀನ್ರಿ.
1: ನವಣಕ್ಕಿ ಉಂಡಿ ನೋಡ್ರಿ, ನವಣಕ್ಕಿ ಒಂದು ಗ್ಲಾಸ್, ಎರಡು ಚಮಚ ಕಡ್ಲಿ ಬೇಳೆ, ಒಂದು ಚಮಚ ಅಕ್ಕಿ, ಒಂದೂವರೆ ಗ್ಲಾಸ್ ಬೆಲ್ಲ, ಎರಡು ದೊಡ್ಡ ಚಮಚ ತುಪ್ಪ, ಕಸಕಸಿ ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ. ಮಾಡೋ ವಿಧಾನ ಹೇಳ್ತೇನೆ ನೋಡ್ರಿ. ನವಣಕ್ಕಿಯನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ಅಕ್ಕಿ ಮತ್ತು ಕಡ್ಲಿ ಬೇಳೆಯೊಂದಿಗೆ ಚೆನ್ನಾಗಿ ಹುರಿದುಕೊಂಡು ಹಿಟ್ಟು ಮಾಡಿಟ್ಟುಕೊಳ್ಳಬೇಕು.
0: ಎರಡು ಒಟ್ಟಿಗೆ ಹುರಿಬೇಕೇನ್ರಿ?
1: ಇಲ್ಲ, ಸ್ವಲ್ಪ ಮುಂಚೆ ಕಡ್ಲಿ ಬೇಳೆ ಹುರಿರಲ್ಲ, ಆ ಹಿಟ್ಟನ್ನು ಒಂದು ಚಮಚ ತುಪ್ಪದಲ್ಲಿ ಘಮ್ ಎನ್ನುವ ಹಾಗೆ ಹುರಿದಿಟ್ಟುಕೊಳ್ಳಬೇಕು. ಇನ್ನ ಬೇರೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಅರ್ಧ ಗ್ಲಾಸ್ ನೀರು ಹಾಕಿ ಎಳೆ ಪಾಕ ಮಾಡಿಕೊಳ್ಳಬೇಕು. ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇದ್ದಾಗ ಹುರಿದ ಹಿಟ್ಟು, ಕಸಕಸಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಮತ್ತು ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಕಲಸಿಕೊಂಡು ಉಂಡೆ ಕಟ್ಟಿದರೆ ರುಚಿಕರವಾದ ಪೌಷ್ಟಿಕವಾದ ತಂಬಿಟ್ಟು ಉಂಡಿ ರೆಡಿ. ಇದಕ್ಕ ಈಗ ಮಿಲೆಟ್ ಉಂಡಿ ಕೂಡ ಅಂತಾರ ನೋಡ್ರಿ,
0: ಆರೋಗ್ಯಕ್ಕೂ ಒಳ್ಳೇದ್ ನೋಡ್ರಿ.
1: ಹೌದ್ರಿ, ಇನ್ನ ರಾಜಗಿರಿ ಉಂಡಿ ಒಂದ್ ಹೇಳ್ಬಿಡ್ರ ನಿಮಗ?
0: ಹೇಳ್ರಿ.
1: ಈಗ ರಾಜಗಿರಿ ಉಂಡಿ ಅಂದಿದ್ರಲ್ಲ, ಅದನ್ನೊಂದು ಹೇಳ್ತೇನೆ ನೋಡ್ರಿ. ಬೇಕಾಗುವ ಸಾಮಗ್ರಿಗಳು: ರಾಜಗಿರಿ ಕಾಳು ಒಂದು ಗ್ಲಾಸ್, ಬೆಲ್ಲ ಒಂದೂವರೆ ಗ್ಲಾಸ್, ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೇಳೆ ಒಂದು ಮುಷ್ಟಿ, ಸ್ವಲ್ಪ ಕೊಬ್ಬರಿ ತುರಿ, ಕಸಕಸಿ, ಜಾಜಿಕಾಯಿ, ಏಲಕ್ಕಿ ಪುಡಿ. ಮಾಡುವ ವಿಧಾನ: ರಾಜಗಿರಿ ಕಾಳನ್ನು ಸ್ವಚ್ಛ ಮಾಡಿ ದಪ್ಪದ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಹುರಿದಿಟ್ಟುಕೊಳ್ಬೇಕು ನೋಡ್ರಿ. ನಂತರ ಬೇರೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿಕೊಂಡು ಏರು ಪಾಕ ಬರುವವರೆಗೆ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಬೇರೆ ಒಂದು ಅಗಲವಾದ ಪಾತ್ರೆಯಲ್ಲಿ ರಾಜಗಿರಿ ಅರಳನ್ನು ಹಾಕಿ ಅದಕ್ಕೆ ಹಿಡಿಯುವಷ್ಟು ಬೆಲ್ಲದ ಪಾಕವನ್ನು ಹಾಕಿಕೊಂಡು ಶೇಂಗಾ ಬೇಳೆ, ಕೊಬ್ಬರಿ ತುರಿ, ಜಾಜಿಕಾಯಿ, ಏಲಕ್ಕಿ ಪುಡಿಗಳನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಉಂಡಿ ಕಟ್ಟಬೇಕ್ರಿ. ಈ ಉಂಡೆ ಹೊಟ್ಟಿಗೂ ಹಗುರ, ಆರೋಗ್ಯಕ್ಕೂ ಬಹಳ ಒಳ್ಳೆಯದ್ ನೋಡ್ರಿ. ಇದು ಶ್ರಾವಣದ ಉಪವಾಸಕ್ಕ ಒಳ್ಳೆ ತಿಂಡಿ ನೋಡ್ರಿ.
2: ಇಷ್ಟೊಂದು ಉಂಡಿಗಳು ಅಗರ್ಕಲ್ಲಿಗೆ ಅಥವಾ ಹುತ್ತಕ್ಕ ಹಾಲು ಎರಿತಾರಲ್ಲ, ಇವೆಲ್ಲ ನಾವು ಯಾಕೆ ಮಾಡ್ಬೇಕ್ರಿ? ಇದ್ರ ಹಿಂದಿನ ವೈಜ್ಞಾನಿಕ ಮಹತ್ವ ಏನಾರ ಇದ್ರ ತಿಳಿಸಿ ಹೇಳ್ರಲ್ಲ ನಳ್ಳಾಕ್ಷಿ.
0: ಮಳೆಗಾಲದಲ್ಲಿ ನಮ್ ದೇಹ ಶೀತದಿಂದ ಕೂಡಿರುತ್ತ್ರಿ, ಮುಂದೆ ಆಷಾಢ ಮಾಸದಲ್ಲಿ ಬೀಸುವ ಗಾಳಿಯಿಂದ ನಮ್ ದೇಹ ಚರ್ಮಕ್ಕೆ ರಕ್ಷಣೆ ಬೇಕಾಗುತ್ತ್ರಿ. ಅದಕ್ಕೆ ಶೇಂಗಾ, ಎಳ್ಳು, ಬೆಲ್ಲ ಎಲ್ಲ ಸೇರಿಸಿ ಬೇರೆ ಬೇರೆ ತರಹದ ಉಂಡಿಗಳು ನಮ್ ದೇಹಕ್ಕೆ ಶಾಖ ಕೊಡ್ತಾವ್ರಿ, ಚರ್ಮಕ್ಕೆ ಮೃದುತ್ವ ಸೌಂದರ್ಯ ಸಿಕ್ತ್ರಿ.
3: ಅಷ್ಟೇ ಅಲ್ರಿ, ಹೊಲ ಗದ್ದೆ ಬೆಳೆಗಳಿಗೆ ಕಾಡುವ ಇಲಿ ಹೆಗ್ಣ ಪಶು ಪಕ್ಷಿಗಳಿಂದ ನಾಗಪ್ಪ ರೈತನಿಗೆ ರಕ್ಷಣೆ ಕೊಡ್ತಾನ.
4: ಹ, ಅದಕ್ಕ ನಾಗಪ್ಪ ಕೃತಜ್ಞತೆ ತೋರ್ಸೋದಕ್ಕ ಈ ಉಂಡಿ, ಹಾಲು, ಗೆಜ್ಜಿ ವಸ್ತ್ರ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ವಿ ನೋಡ್ರಿ. ಇವತ್ತ ನಮ್ಮನ್ನು ರಕ್ಷಣೆ ಮಾಡಪ್ಪ ನಾಗಪ್ಪ ಅಂತ ಕೇಳ್ಕೊಂಡ್ವಿ.
2: ನನಗ ಗೆಜ್ಜಿ ವಸ್ತ್ರನೆ ಮಾಡಕ್ ಬರಂಗಿಲ್ರಿ ಕುಸುಮ. ಇವತ್ತ ನಿಮ್ ಮನಿಗ್ ಬರ್ತೇನ್ರಿ, ನನಗೂ ಹೇಳ್ಕೊಡ್ರಿ ಏನೇನ್ ಸಾಮಾನ್ ತರ್ಬೇಕ್ ಹೇಳ್ರಿ.
4: ನೀವೇನು ತರುದ್ ಬೇಡ್ರಿ, ನಮ್ ಮನ್ಯಾಗ ಎಲ್ಲಾ ಬಂದದವ್. ಮೊದ್ಲು ಹಾರ ಮಾಡೋದ್ ಹೇಳ್ಕೊಡ್ತೇನಿ, ಆಮೇಲೆ ಬೇರೆ ಬೇರೆ ತರದ ತಿಕ್ಕಡಿ ಹಚ್ಚಿ ಅಲಂಕಾರ ಮಾಡಿ ಹಾರ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡ್ರಿ.
3: ಈಗ ನಮ್ಗೆಲ್ಲರಿಗೂ ಪಂಚಮಿಯಲ್ಲಿ ದಪ್ಪನಿಗೆ ಹಾಲ್ ಯಾಕ್ ಹಾಕ್ಬೇಕು, ಪೂಜೆ ಯಾಕ್ ಮಾಡ್ಬೇಕು ಅನ್ನೋದು ವೈಜ್ಞಾನಿಕವಾಗಿ ಗೊತ್ತಾಯ್ತು ನೋಡ್ರಿ.
2: ಆದ್ರೆ ನಾವು ಹುತ್ತಕ್ಕ ಅಥವಾ ನಾಗರ ಕಲ್ಲಿಗೆ ಹಾಕುವ ಹಾಲು ನಾಗ ಕುಡಿಯಂಗಿಲ್ರಿ. ಅದಕ್ಕ ನಾವು ಅಕ್ಕನ ಬಳಗದವರು ಶಾಲಾ ಮಕ್ಕಳಿಗೆ ಮತ್ತ ಬಡ ಮಕ್ಕಳಿಗೆ ಹಾಲು ಉಂಡಿ ಕೊಡಕ್ ಹೊಂಟಿವ್ ನೋಡ್ರಿ ಇವತ್ತ.
0: ಇದೇ ನೋಡ್ರಿ ಸಕಾರಿ ಅನ್ನೋದು, ಎಲ್ಲಾ ಹೆಣ್ಮಕ್ಳು ಹಾಲನ್ನ ಮಣ್ಣಿಗೆ ಹಾಕೋ ಬದ್ಲು ಬಡ ಮಕ್ಕಳಿಗೆ ಕೊಟ್ರೆ ನಾಗಪ್ಪನಿಗೂ ಸಂತೋಷ ಆಗಿ ನಮಗ್ ಒಳ್ಳೇದ್ ಮಾಡ್ತಾನ್ರಿ, ಪುಣ್ಯನೋಗ್ತೈತ್ ನಮ್ಗೆ. ಇಂತಹ ಸತ್ಕಾರ್ಯದಿಂದ ಮನಸ್ಸಿಗೂ ನೆಮ್ಮದಿ, ಸಮಾಜಕ್ಕೂ ಮಾದರಿ ಆಗ್ತೈತ್ರಿ.
4: ಹೌದ್ ನೋಡ್ರಿ, ಇದೊಂದು ಮಹಾ ಸತ್ಕಾರ್ಯ ನೋಡ್ರಿ. ಅನ್ಸೂಯ ಸೀರಿ ತಂದ್ರಿಲ್ಲೋ ನೋಡ್ರಿ, ಎಲ್ಲಾರು ಎಷ್ಟ್ ಚಂದ್ ಚಂದ್ ಸೀರಿ ತಂದಾರ ಅವ್ರು. ಆಯ್ತಲ್ಲ, ಇನ್ ಲಘು ಲಘು ನಡೀರಿ, ಎಲ್ಲಾರು ಕೀರ್ತಿ ಮನಿಗೆ ಹೋಗೋಣ. ಆ ಮೊದ್ಲು ಬಡ ಮಕ್ಕಳಿಗೆ ಹಾಲು ಉಂಡಿ ಕೊಟ್ಟು ಅಲ್ಲಿಂದ ಕೀರ್ತಿಗೆ ಹೋಗಿ ಉಂಡಿ ತಿಂದು ಜೋಕಾಲಿ ಆಡಿ ಮನಿಗೆ ಹೋಗೋಣ.
5: ಇದುವರೆಗೂ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬದ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹೋದರಿಯರು ಶ್ರೀಮತಿಯರಾದ ಕಲ್ಪನಾ ಕಟಗಿ, ಮುಸುಯ್ಯ ಜವಳಿ, ಸುಜಾತಾ ಕುಂದಗೋಳ್, ಮೀನಾಕ್ಷಿ ಕೋಟೂರ್, ಕುಸುಮಾ ಓತಿಗೇರಿ, ಶಕುಂತಲಾ ಪಾಟೀಲ್, ಸುಜಾತಾ ಬೆಣ್ಣಿ, ಶಾರದಾ ಹಲಸ

ಮಠ್ ಸುನಂದಾ ಗುಡ್ಡದ್ ಮೋನಾ ಪಾಟೀಲ್ ಹಾಗೂ ಮಾಹಿತಿ ಸಂಗ್ರಹಿಸಿ ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಶ್ರೀಮತಿ ನಳಿನಾಕ್ಷಿ ಅರುಳುಗುಪ್ಪಿ ಅವರು. ಈಗ ನಾಗರ ಪಂಚಮಿ ಕುರಿತಂತೆ ಸಂಪ್ರದಾಯದ ಪದವನ್ನ ಕೇಳೋಣ.

ಇದುವರೆಗೂ ಯುಗಳ ಸ್ವರದಲ್ಲಿ ಸಂಪ್ರದಾಯದ ಪದವನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 12:30.
1: ಹಾಲು ಜೇನು ಒಂದಾದ ಹಾಗೆ.
2: ರೀ ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗ್ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತ

ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ ಸದಾ ಕಾಡುವ ನೆನಪುಗಳ ಉಗಮ ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ನಿರೀಕ್ಷಿಸಿ.
1: ಬಾಳು ಬೆಳಕಾಯಿತು.
2: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು ರೀ?
3: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. ಆಗಸ್ಟ್ 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರೋ ತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ ತಂದು ಬಿಡೋಣ
2: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್ ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

0: ಕೇಳಿಬರಿ ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6-18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಪ್ರಕರಣವು 1/8/2025 31/7/2026 ಒಳಗೆ ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಒಳಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ ತಲಾ 25,000 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸಂಸ್ಥೆಗಳಿಗೆ ತಲಾ 1,00,000 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಮಕ್ಕಳ ದಿನಾಚರಣೆ 2026 ಸಾಲಿನ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚೈನ್ ಗೇಟ್ ಹತ್ತಿರ ಮೈಸೂರು ರಸ್ತೆ ಮಡಿಕೇರಿ ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು 20 ಒಳಗೆ ಉಪನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ದಿನಾಂಕದ ನಂತರ ಸಲ್ಲಿಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0827222280 ಅಥವಾ 9482194105 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು.
1: ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
2: ಡಾಕ್ಟರ್ ರಾಮನಾಥ ಶಣೈಯವರೇ ನಮಸ್ಕಾರ.
3: ನಮಸ್ಕಾರ.
2: ನಿಮ್ಮ ಬಗ್ಗೆ ಹೇಳಿ ಶಣೈಯವರೇ.
3: ನಾನು MBBS ಮತ್ತೆ MD ಗವರ್ಮೆಂಟ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿ ನಂತರ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸುಮಾರು 9 ವರ್ಷ ಸೇವೆ ಸಲ್ಲಿಸಿದ್ದೇನೆ.
2: MD ಯಾವುದ್ರಲ್ಲಿ ಮಾಡಿದ್ದಾವು?
3: ಜನರಲ್ ಮೆಡಿಸಿನ್.
2: ಯೋಗ ಪ್ರತಿನಿತ್ಯ ಮಾಡ್ತಿರತ್ತ?
3: ಮಾಡ್ತೇನೆ.
2: ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ?
3: ಸುಮಾರು ಒಂದು 30 ವರ್ಷದಿಂದ ಆದರೂ ಮಾಡ್ತೇನೆ.
2: ಇವತ್ತಿನ ದಿವಸ ತಾವು ನಿತ್ಯ ಯೋಗದ ಪ್ರಾಮುಖ್ಯತೆ ಮತ್ತು ವಿಶೇಷವಾಗಿ ಈ ಬಾರಿಯ ವಿಶ್ವ ಯೋಗ ದಿನಾಚರಣೆಯ ಘೋಷವಾಕ್ಯ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನಿದೆಯಲ್ಲ ಆ ವಿಚಾರವಾಗಿ ಮತ್ತು ಯೋಗಕ್ಕೆ ಸೂತ್ರವನ್ನು ಬರೆದಂತಹ ಪತಂಜಲಿ ಮಹರ್ಷಿಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಚಾರ ಆರಂಭ ಮಾಡಿ ಡಾಕ್ಟರ್ ರಾಮನಾಥ ಶಣೈಯವರೇ.
3: ಪ್ರಪ್ರಥಮವಾಗಿ ಈ ಸಂವಾದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಆಯುಷ್ ಇಲಾಖೆ ಸಿಬ್ಬಂದಿಗಳಿಗೆ, ಗುರು ಹಿರಿಯರಿಗೆ, ಯೋಗ ಬಂಧು ಸಹಪಾಠಿಗಳಿಗೆ ನನ್ನ ಶುಭಾಶಯಗಳು. ಪತಂಜಲಿ ಮಹರ್ಷಿಗಳ ನಮನ ಮತ್ತು ಆಶೀರ್ವಾದದೊಂದಿಗೆ ಈ ಸಂವಾದವನ್ನು ಆರಂಭಿಸೋಣ. ಯೋಗ

0: ಜ್ಞಾತೋಸ್ಮಿ, ಅರ್ಥಾತ್ ನಾನು ಯೋಗದ ಮೂಲಕ ಮನಸ್ಸಿನ ಮಾಲಿನ್ಯವನ್ನು, ವ್ಯಾಕರಣ ಶಾಸ್ತ್ರದ ಮೂಲಕ ಮಾತಿನ ಅಸ್ವಚ್ಛತೆಯನ್ನು ಮತ್ತು ವೈದ್ಯಕೀಯ ಬರಹಗಳ ಮೂಲಕ ದೇಹದ ವಿಕಾರವನ್ನು ದೂರ ಮಾಡಿದ ಪತಂಜಲಿ ಮಹರ್ಷಿಯವರಿಗೆ ಪ್ರಣಾಮ ಮಾಡುತ್ತೇನೆ.
1: ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಅಂತೀವಲ್ಲ, ಏನ್ ಸ್ವಾಮಿ ಹಾಗಂದ್ರೆ?
0: ಪತಂಜಲಿ ಮಹರ್ಷಿಯವರ ಯೋಗ ಸೂತ್ರವು ಕೇವಲ ಯೋಗಾಸನಗಳ ಪುಸ್ತಕವಲ್ಲ, ಅದು ಮಾನವನ ಮನಸ್ಸಿನ ವಿಜ್ಞಾನ. ಕೇವಲ 195 ಸೂತ್ರಗಳಲ್ಲಿ ಜೀವನದ ಎಲ್ಲ ಆಯಾಮಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ವಿವರಿಸಿರುವ ಅಪೂರ್ವ ಗ್ರಂಥ. ಸಮಯದ ಅಭಾವದಿಂದಾಗಿ ನಾನು ಇದರಲ್ಲಿ ಕೇವಲ 15 ಸೂತ್ರಗಳನ್ನು ವಿವರಿಸಲಿದ್ದೇನೆ. ನಾವು ಯಾವುದೇ ಉಪಕರಣವನ್ನು ಖರೀದಿಸುವಾಗ ಜೊತೆಗೆ ಸಿಗುವ ಯೂಸರ್ ಮ್ಯಾನ್ಯುವಲ್, ಕೈಪಿಡಿ ಅಂತ ಹೇಳ್ತೇವೆ, ಅದೇ ತರ ಉಪಯೋಗವಾಗುವಂತಹ ಪುಸ್ತಕ ಇದು. ಯೋಗವನ್ನು ವಿವರಿಸುವಾಗ ಮಹರ್ಷಿ ಪತಂಜಲಿಯವರು ಮೊದಲನೆಯಾಗಿ ಹೇಳುವ ಸೂತ್ರವೇ ಯೋಗಶ್ಚಿತ್ತ ವೃತ್ತಿ ನಿರೋಧ, ಅಂದರೆ ಚಿತ್ತದ ಅಲೆಮಾಲೆಗಳನ್ನು ಶಾಂತಗೊಳಿಸುವುದೇ ಯೋಗ. ಇಲ್ಲಿ ಚಿತ್ತ ಎಂದರೆ ಕೇವಲ ಮನಸ್ಸಲ್ಲ, ನಮ್ಮ ಆಲೋಚನೆಗಳು, ಭಾವನೆಗಳು, ನೆನಪುಗಳು, ಪ್ರತಿಕ್ರಿಯೆಗಳು ಇವೆಲ್ಲ ಸೇರಿ ಚಿತ್ತ. ಇಂದು ಹೆಚ್ಚಿನ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ, ಆತಂಕ ನಿದ್ರಾಹೀನತೆ, ಮಾನಸಿಕ ಒತ್ತಡ, ಕೆಲವು ಹೃದಯ ಸಂಬಂಧಿ ಸಮಸ್ಯೆಗಳು, ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಇದರ ಹಿಂದೆ ಮನಸ್ಸಿನ ಅಶಾಂತಿಯು ಒಂದು ಪ್ರಮುಖ ಕಾರಣವಾಗಿದೆ. ಆದ್ದರಿಂದ ಪತಂಜಲಿಯವರ ಪ್ರಥಮ ಸೂತ್ರ ಇಂದಿನ ಯುಗದಲ್ಲಿ ಇನ್ನಷ್ಟು ಪ್ರಸ್ತುತವಾಗಿದೆ. ನನ್ನ ಅನುಭವದಲ್ಲಿಯೂ, ವೈದ್ಯನಾಗಿ ಹಲವು ವರ್ಷಗಳವರೆಗೆ ರೋಗಿಗಳನ್ನು ಚಿಕಿತ್ಸೆಯಲ್ಲಿ ತೊಡಗಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಔಷಧಿಗಳ ಜೊತೆಗೆ ಮನಸ್ಸು ಶಾಂತವಾಗುವ 4 ಒಳ್ಳೆಯ ರೀಅಶ್ಯೂರೆನ್ಸ್ ಮಾತುಗಳನ್ನು ಹೇಳಿದಾಗ ಕಾಯಿಲೆಯನ್ನು ವಾಸಿ ಮಾಡಲು ಸಹಾಯ ಆಗುತ್ತದೆ.
1: ಇತ್ತೀಚೆಗೆ ಪಾಸಿಟಿವ್ ಹೆಲ್ತ್ ಅಥವಾ ಸಕಾರಾತ್ಮಕ ಆರೋಗ್ಯ ಅನ್ನೋ ಪದವನ್ನು ನಾವು ಹೆಚ್ಚಾಗಿ ಕೇಳ್ತೀವಿ. ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರದಲ್ಲಿ ಇದರ ಕಲ್ಪನೆ ಇದೆ ಅಂತೀರಾ?
0: ಖಂಡಿತವಾಗಿಯೂ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದಲ್ಲ. ಯೋಗದ ಉದ್ದೇಶ ಮನುಷ್ಯನನ್ನು ಅವನ ನಿಜವಾದ ಸ್ವರೂಪಕ್ಕೆ ಕೊಂಡೊಯ್ಯುವುದು. ಪತಂಜಲಿ ಅವರು ಹೇಳುತ್ತಾರೆ, ತದಾ ದೃಷ್ಟುಃ ಸ್ವರೂಪೇವಸ್ಥಾನಂ, ಅಂದರೆ ಚಿತ್ತ ಮನುಷ್ಯನು ತನ್ನ ನಿಜವಾದ ಸ್ವರೂಪದಲ್ಲಿ ನೆಲೆಸುತ್ತಾನೆ. ಇದೇ ಸಕಾರಾತ್ಮಕ ಆರೋಗ್ಯ. ಅಂದರೆ ದೇಹ ಆರೋಗ್ಯವಾಗಿರಬೇಕು, ಮನಸ್ಸು

0: ಪ್ರಸನ್ನವಾಗಿರಬೇಕು, ನಿರ್ಧಾರಗಳು ಸ್ಪಷ್ಟವಾಗಿರಬೇಕು, ಸಂಬಂಧಗಳಲ್ಲಿ ಸೌಹಾರ್ದ ಇರಬೇಕು, ಪರಿಸ್ಥಿತಿಗಳು ಬದಲಾದರೂ ಒಳಗಿನ ಸಮತೋಲನ ಕದಡಬಾರದು. ಇದನ್ನೇ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಚತೆ ಎಂದು ಹೇಳಿರುವುದು. ವೈದ್ಯಕೀಯ ಭಾಷೆಯಲ್ಲಿ ಹೇಳುವುದಾದರೆ ಇದು ಹೆಲ್ತ್ ಪ್ರಮೋಷನ್ ಮತ್ತು ಡಿಸೀಸ್ ಪ್ರಿವೆನ್ಷನ್ ಎರಡನ್ನೂ ಒಳಗೊಂಡ ದೃಷ್ಟಿಕೋನ. ನಾನು ನನ್ನ ಜೀವನದಲ್ಲಿಯೂ ಗಮನಿಸಿರುವುದು ಏನೆಂದರೆ, ನಿಯಮಿತ ಧ್ಯಾನ ಮಾಡುವ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ಮನಸ್ಸು ಹೆಚ್ಚು ಸಮತೋಲನದಿಂದ ಪ್ರತಿಕ್ರಿಯಿಸುತ್ತದೆ. ಹೊರಗಿನ ಪರಿಸ್ಥಿತಿ ಯಾವಾಗಲೂ ನಮ್ಮ ಕೈಯಲ್ಲಿರುವುದಿಲ್ಲ, ಆದರೆ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಯೋಗ ಕ್ರಮೇಣ ತಿಳಿಸುತ್ತದೆ. ಟು ರೆಸ್ಪಾಂಡ್ ಆ್ಯಂಡ್ ನಾಟ್ ಟು ರಿಯಾಕ್ಟ್ ಟು ಎನಿ ಅಡ್ವರ್ಸ್ ಸಿಚುವೇಶನ್. ಉದಾಹರಣೆಗೆ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ಎಲ್ಲರೂ ಹಾರ್ನ್ ಹೊಡೆದು ಸ್ಟ್ರೆಸ್ ಹೆಚ್ಚಿಸುವ ಬದಲು ಯಾವುದಾದರೂ ಸಂಕೇತವನ್ನು ಕೇಳುತ್ತಾ ವೇಳೆ ಕಳೆಯಬಹುದು.
1: ಎಲ್ಲರೂ ಮನಸ್ಸು ಶಾಂತವಾಗಿರಬೇಕು ಅಂತ ಬಯಸ್ತೇವೆ, ಆದರೆ ಮನಸ್ಸು ಬಹಳ ಸುಲಭವಾಗಿ ಶಾಂತವಾಗೋದಿಲ್ಲ. ಈ ಸಮಸ್ಯೆಯನ್ನ ಪತಂಜಲಿಯವರು ಅಂದರೆ ಪತಂಜಲಿ ಮಹರ್ಷಿಯವರು ಯಾವ ರೀತಿ ವಿವರಿಸಿದ್ದಾರೆ?
0: ಇದು ಅತ್ಯಂತ ಮಹತ್ವದ ಪ್ರಶ್ನೆ. ಪತಂಜಲಿಯವರು ತುಂಬಾ ಪ್ರಾಮಾಣಿಕವಾಗಿ ಹೇಳುತ್ತಾರೆ, ವೃತ್ತಿ ಸಾರೂಪ್ಯ ಮಿತರತ್ರ, ಅಂದರೆ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಉದಯಿಸುತ್ತವೆಯೋ ಅವುಗಳೊಂದಿಗೆ ನಾವು ಒಂದಾಗಿ ಬಿಡುತ್ತೇವೆ. ಎಕ್ಸಾಂಪಲ್, ಒಂದು ಸಣ್ಣ ಟೀಕೆ ಕೇಳಿದರೆ ದಿನವಿಡೀ ಅದನ್ನೇ ಯೋಚಿಸುತ್ತೇವೆ. ಒಂದು ಭಯ ಬಂದರೆ ಅದು ಮರುಮರು ಮನಸ್ಸಿನಲ್ಲಿ ಓಡಾಡುತ್ತದೆ. ಒಂದು ಕೋಪ ಬಂದರೆ ಅದು ನಮ್ಮ ಮಾತು, ನಡೆ, ನಿರ್ಧಾರ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತದೆ. ಇದು ಎಲ್ಲರ ಅನುಭವ. ಆದರೆ ಯೋಗ ಹೇಳುವುದು, ನೀವು ನಿಮ್ಮ ಆಲೋಚನೆಗಳಲ್ಲ, ಅವುಗಳನ್ನು ಗಮನಿಸುವ ಸಾಕ್ಷಿ, ವಿಟ್ನೆಸ್ ಅಂತ ಹೇಳಬಹುದು. ಈ ಅರಿವು ನಿಧಾನವಾಗಿ ಬೆಳೆಯಲು ಧ್ಯಾನ ಮತ್ತು ಯೋಗ ಸಾಧನೆ ಸಹಾಯ ಮಾಡುತ್ತವೆ. ನನ್ನ ಸ್ವಂತ ಅನುಭವವನ್ನು ಹೇಳುವುದಾದರೆ, ಆರಂಭದಲ್ಲಿ ಧ್ಯಾನ ಮಾಡುವಾಗ ಮನಸ್ಸು ಬಹಳ ಚಂಚಲವಾಗಿತ್ತು. ಕೆಲವೊಮ್ಮೆ 10 ನಿಮಿಷಗಳಲ್ಲಿ 100 ಆಲೋಚನೆಗಳು ಬರುತ್ತಿದ್ದವು. ಆಗ ನನಗೆ ಮನಸ್ಸು ಏಕೆ ಅಶಾಂತವಾಗಿದೆ ಎಂದು ತುಂಬಾ ಖೇದವಾಗುತ್ತಿತ್ತು. ಆದರೆ ಹಲವು ವರ್ಷಗಳ ನಿಯಮಿತ ಅಭ್ಯಾಸದ ನಂತರ ಆ ಚಂಚಲತೆ ಕ್ರಮೇಣ ಕಡಿಮೆಯಾಗುತ್ತದೆ ಎಂಬುದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ಇದೇ ಪತಂಜಲಿ ಮಹರ್ಷಿಯವರು ಹೇಳಿರುವ ಯೋಗದ ವೈಜ್ಞಾನಿಕತೆ. ಆದ್ದರಿಂದ ಯೋಗವು ಒಂದು ದಿನದ ಸಾಧನೆಯಲ್ಲ, ಅದು ಜೀವನ ಪರ್ಯಂತ ಅಭ್ಯಾಸ. ಫಾರ್ ಎಕ್ಸಾಂಪಲ್, ಮಾವಿನ ಗಿಡ ಅಥವಾ ಹಲಸಿನ ಗಿಡ ನೆಟ್ಟರೆ ಅದು ಫಲ ಕೊಡಲು ತುಂಬಾ ವರ್ಷಗಳು ಬೇಕಾಗುತ್ತವೆ. ಸಹನೆ ಅಥವಾ ಪೇಷನ್ಸ್ ಈಸ್ ದ ಕೀವರ್ಡ್ ಇನ್ ಯೋಗ ಪ್ರಾಕ್ಟೀಸ್.
1: ಮನಸ್ಸಿನ ಚಂಚಲತೆ ತಾವೇ ಹೇಳಿದ್ರಿ, ನನಗೆ ಸ್ವಲ್ಪ ಕಷ್ಟ ಇತ್ತು, ಬಹಳ ದಿವಸ ಆದ್ಮೇಲೆ ಸರಿಹೋಯ್ತು ಅಂತ. ಪತಂಜಲಿ ಮಹರ್ಷಿಯವರು ಯಾವ ಮಾರ್ಗವನ್ನ ಸೂಚಿಸಿದ್ದಾರೆ ಅಂತೀರಿ?
0: ಪತಂಜಲಿ ಮಹರ್ಷಿಯವರು ಅತ್ಯಂತ ಸಂಕ್ಷಿಪ್ತವಾಗಿ ಆದರೆ ಜೀವನವಿಡೀ ನೆನಪಿಡಬೇಕಾದ ಒಂದು ಸೂತ್ರವನ್ನು ನೀಡಿದ್ದಾರೆ. ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ. ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವೃತ್ತಿಗಳನ್ನು ನಿಯಂತ್ರಿಸಬಹುದು. ಈ ಎರಡು ಪದಗಳು ಅಭ್ಯಾಸ ಮತ್ತು ವೈರಾಗ್ಯ ಯೋಗ ಎಂಬ ಹಕ್ಕಿಯ ಎರಡು ರೆಕ್ಕೆಗಳಂತಿವೆ. ಅಭ್ಯಾಸ ಎಂದರೆ ಪ್ರತಿದಿನ ಮನಸ್ಸನ್ನು ಮತ್ತೆ ಮತ್ತೆ ಶಾಂತಿಯ ಕಡೆಗೆ ಕರೆತರುವುದು. ವೈರಾಗ್ಯ ಎಂದರೆ ನಮ್ಮನ್ನು ಅಶಾಂತಗೊಳಿಸುವ ಆಸಕ್ತಿ, ಅಹಂಕಾರ, ಅಂಟಿಕೊಳ್ಳುವಿಕೆ, ಎರೋಗೆನ್ಸ್, ಅಟ್ಯಾಚ್ಮೆಂಟ್ ಮತ್ತು ಮಮಕಾರ ನಿಧಾನವಾಗಿ ಕಡಿಮೆ ಮಾಡುವುದು. ಇದು ಒಂದು ದಿನದಲ್ಲಿ ಆಗುವುದಿಲ್ಲ. ಹೇಗೆ ಒಬ್ಬ ಸಂಗೀತಗಾರ ಪ್ರತಿದಿನ ಅಭ್ಯಾಸ ಮಾಡುತ್ತಾನೋ ಹಾಗೆಯೇ ಮನಸ್ಸಿಗೂ ತರಬೇತಿ ಬೇಕು. ನನ್ನ ವೈದ್ಯಕೀಯ ಅನುಭವದಲ್ಲಿ ರಕ್ತದೊತ್ತಡ ಅಥವಾ ಮಧುಮೇಹದ ಔಷಧಿಯನ್ನು ಒಂದು ದಿನ ಮಾತ್ರ ತೆಗೆದುಕೊಂಡರೆ ಪ್ರಯೋಜನವಿಲ್ಲ. ಅದೇ ರೀತಿ ಯೋಗವು ನಿರಂತರ ಸಾಧನೆ. ಪ್ರತಿದಿನ ಸ್ವಲ್ಪ ಸಮಯ ಕೊಟ್ಟರೆ ಅದರ ಫಲ ನಿಧಾನವಾಗಿಯೇ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಬಹುತೋ ಭಯಾತ್.
1: ಈ ಅಭ್ಯಾಸ ಅಂದ್ರೆ ಎಷ್ಟು ಕಾಲ ಮಾಡಬೇಕು ಅಂತ. ಈಗ ಏನ್ ನೀವು ಹೇಳ್ತೀರಿ, ಪ್ರತಿನಿತ್ಯ ಮಾಡಬೇಕು ಅನ್ನೋದು. ಕೆಲವ್ರಿಗೆ ಏನಾಗುತ್ತೆ, ಧ್ಯಾನ ಅಂತ ಮಾಡ್ತಾರೆ, ಯೋಗಾಸನ ಅಂತ ಮಾಡ್ತಾರೆ, ಆದರೆ ಏನು ಫಲ ಕಾಣಲಿಲ್ಲ ಅಂತ ಕೆಲವೇ ದಿವಸದಲ್ಲಿ ಬಿಟ್ಟುಬಿಡ್ತಾರೆ. ಇದಕ್ಕೆ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ?
0: ಇದಕ್ಕೂ ಪತಂಜಲಿಯವರು ಅತ್ಯಂತ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಅಂದರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ಅಂದರೆ ದೀರ್ಘಕಾಲ ನಿರಂತರವಾಗಿ ಗೌರವ ಭಾವದಿಂದ ಮಾಡಿದ ಅಭ್ಯಾಸವೇ ದೃಢವಾದ ಫಲವನ್ನು ನೀಡುತ್ತದೆ. ಈ ಸೂತ್ರದಲ್ಲಿ ಮೂರು ಪದಗಳು ಬಹಳ ಮುಖ್ಯ. ದೀರ್ಘಕಾಲ ಎಂದರೆ ತಾಳ್ಮೆಯಿಂದ ಮುಂದುವರಿಯಬೇಕು. ನೈರಂತರ್ಯ, ಮಧ್ಯದಲ್ಲಿ ಬಿಡದೆ ನಿಯಮಿತವಾಗಿ ಮಾಡಬೇಕು. ಸತ್ಕಾರ ಭಾವ ಅಂದರೆ ಯೋಗವನ್ನು ಕೇವಲ ವ್ಯಾಯಾಮವಲ್ಲ, ಜೀವನ ಶೈಲಿಯಾಗಿ ಗೌರವಿಸಬೇಕು. ನನ್ನ ಜೀವನದಲ್ಲಿಯೂ ಇದೇ ಅನುಭವವಾಗಿದೆ.

0: ಇಲ್ಲಿ ನಾನು ನನಗೆ ಪ್ರಥಮವಾಗಿ ಯೋಗಾಭ್ಯಾಸ ಕಲಿಸಿದ ಯೋಗಾಚಾರ್ಯ ದಿವಂಗತ ಪಟ್ಟಾಭಿ ಜೋಯಿಸ್ ಅವರನ್ನು ನೆನಪಿಸಿಕೊಳ್ಳುತ್ತೇನೆ. ಒಂದೂವರೆ ವರ್ಷದ ಅವಧಿಯಲ್ಲಿ ಅವರು ಕೇವಲ 32 ಆಸನಗಳನ್ನು ಕಲಿಸಿದರು, ಇದರಲ್ಲಿ ಸೂರ್ಯ ನಮಸ್ಕಾರ ವಿನ್ಯಾಸ ಸಹಿತ. ಇದರ ವಿವರಣೆ ಅವರು ಬರೆದಿರುವ ಯೋಗಮಾಲಾ ಎಂಬ ಕಿರು ಹೊತ್ತಗೆಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಿದೆ. ಒಂದು ಸರಳ ಉದಾಹರಣೆ ಕೊಡುವುದಾದರೆ, ಪ್ರತಿದಿನ ಹಲ್ಲುಜ್ಜುತ್ತೇವೆ, ಇಂದು ಉಜ್ಜಿದರೆ ಸಾಕು, ಇನ್ನು ಒಂದು ತಿಂಗಳು ಬೇಡ ಎಂದು ಯಾರೂ ಹೇಳುವುದಿಲ್ಲ. ಇದೇ ರೀತಿ ಮನಸ್ಸಿನ ಸ್ವಚ್ಛತೆಯು ಪ್ರತಿದಿನದ ಅಭ್ಯಾಸದಿಂದ ಸಾಧ್ಯ. ಯೋಗದಲ್ಲಿ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆನ್ಸಿಟಿ. ನಾವು ಪ್ರಕೃತಿಯನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಗಿ ತೋರುತ್ತದೆ. ಥಿಂಗ್ಸ್ ಹ್ಯಾಪನ್ ವಿದೌಟ್ ಎನಿ ಎಫರ್ಟ್. ಸೀಸನ್ಸ್ ಕಮ್ ಅಂಡ್ ಗೋ, ಸನ್ ಶೈನ್ಸ್, ಏರ್ ಗೆಟ್ಸ್ ಪ್ಯೂರಿಫೈಡ್ ಆನ್ ಇಟ್ಸ್ ಓನ್. ನಿರಂತರ ಉಸಿರಾಟ, ಹೃದಯದ ಬಡಿತ, ಪಚನಕ್ರಿಯೆ ಇತ್ಯಾದಿ ಕೆಲಸಗಳು ಇದೇ ತರ ನಡೆಯುತ್ತವೆ.
1: ಇವತ್ತಿನ ನಮ್ಮ ಸಮಾಜದಲ್ಲಿ ಕೋಪ, ಅಸೂಯೆ, ಸ್ಪರ್ಧೆ, ಆತಂಕ, ಈ ಎಲ್ಲವೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೀವು ಹೇಳ್ತೀರಿ ಮನಸ್ಸನ್ನ ಪ್ರಸನ್ನವಾಗಿಡಬೇಕು ಅಂತ ಹೇಳಿ, ಆದರೆ ಅದನ್ನ ಪ್ರಸನ್ನವಾಗಿ ಇಟ್ಕೊಳ್ಳೋದೇ ಬಹಳ ಕಷ್ಟ. ಪತಂಜಲಿ ಮಹರ್ಷಿಗಳು ಈ ಮನಸ್ಸಿನ ಪ್ರಸನ್ನತೆಗೆ ಯಾವುದಾದರೂ ಪ್ರಾಯೋಗಿಕ ಮಾರ್ಗಗಳನ್ನು ತಿಳಿಸಿದಾರಿಗೆ?
0: ಹೌದು, ನನ್ನ ಅಭಿಪ್ರಾಯದಲ್ಲಿ ಇಡೀ ಯೋಗ ಸೂತ್ರದಲ್ಲಿರುವ ಅತ್ಯಂತಿಕ ಪ್ರಾಯೋಗಿಕ ಸೂತ್ರಗಳಲ್ಲಿ ಇದು ಒಂದು. ಸೂತ್ರ ಹೇಳುತ್ತದೆ, ಮೈತ್ರಿ ಕರುಣ ಮುದಿತೋಪೇಕ್ಷಾಣ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣ ಭಾವನಾತಃ ಚಿತ್ತ ಪ್ರಸಾದನಂ. ಅಂದರೆ ಮನಸ್ಸು ಪ್ರಸನ್ನವಾಗಿರಲು 4 ಭಾವನೆಗಳನ್ನು ಬೆಳೆಸಬೇಕು. ಮೈತ್ರಿ, ಸಂತೋಷವಾಗಿರುವವರೊಂದಿಗೆ ಸ್ನೇಹ ಭಾವ. ಕರುಣೆ, ದುಃಖದಲ್ಲಿರುವವರ ಬಗ್ಗೆ ದಯೆ. ಮುದಿತ, ಇತರರ ಯಶಸ್ಸನ್ನು ನೋಡಿ ಸಂತೋಷ ಪಡುವ ಗುಣ. ಉಪೇಕ್ಷೆ, ತಪ್ಪು ಕೆಲಸ ಮಾಡುವವರ ಬಗ್ಗೆ ದ್ವೇಷವಿಲ್ಲ, ವಿವೇಕಪೂರ್ಣ ಸಮಭಾವ. ಈ ಒಂದು ಸೂತ್ರವನ್ನು ನಮ್ಮ ಕುಟುಂಬ, ಆಸ್ಪತ್ರೆ, ಕಚೇರಿ, ಸಮಾಜ ಎಲ್ಲೆಡೆ ಅನುಸರಿಸಿದರೆ ಅನೇಕ ಮಾನಸಿಕ ಸಂಘರ್ಷಗಳು ಕಡಿಮೆಯಾಗಬಹುದು. ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ರೋಗಿಗಳೊಂದಿಗೆ ಕರುಣೆಯಿಂದ ಮಾತನಾಡಿದಾಗ ಅವರ ಆತಂಕವೂ ಕಡಿಮೆಯಾಗುವುದನ್ನು ನಾನು ಹಲವು ಬಾರಿ ಕಂಡಿದ್ದೇನೆ. ಕೆಲವೊಮ್ಮೆ ಒಂದು ಸಾಂತ್ವನದ ಮಾತು ಕೂಡ ಔಷಧಿಯಷ್ಟೇ ಪರಿಣಾಮಕಾರಿಯಾಗಿರುತ್ತದೆ. ಹಾಗೆಯೇ ಇತರರ ಸಾಧನೆಯನ್ನು ನೋಡಿ ಅಸೂಯೆ ಪಡುವ ಬದಲು ಸಂತೋಷ ಪಡುವ ಅಭ್ಯಾಸ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಇಂದಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಈ ಸೂತ್ರ ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ. ಹೋಲಿಕೆ ಮಾಡುವುದಕ್ಕಿಂತ ಪ್ರೋತ್ಸಾಹಿಸುವ ಮನೋಭಾವವನ್ನು ಬೆಳೆಸಿದರೆ ನಮ್ಮ ಮನಸ್ಸೇ ಮೊದಲು ಹಗುರವಾಗುತ್ತದೆ. ಆದ್ದರಿಂದ ಈ ಒಂದು ಸೂತ್ರವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ಕೇವಲ ಯೋಗ ಸಾಧನೆಯಲ್ಲ, ಉತ್ತಮ ಮಾನವೀಯ ಜೀವನಕ್ಕೂ ಮಾರ್ಗದರ್ಶಿಯಾಗಿರುತ್ತದೆ.
1: ಇತ್ತೀಚೆಗೆ ಯೋಗ ಅಂದ್ರೆ ಬಹುತೇಕ ಜನ ಆಸನಗಳನ್ನು ಮಾತ್ರ ಅಭ್ಯಾಸ ಮಾಡ್ತಾ ಇದ್ದಾರೆ. ಪತಂಜಲಿ ಮಹರ್ಷಿಗಳ ದೃಷ್ಟಿಯಲ್ಲಿ ಯೋಗ ಅಂದ್ರೆ ಏನು ಡಾಕ್ಟರ್ ಶೆಣೈಯವರೇ?
0: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪತಂಜಲಿ ಅವರು ಯೋಗವನ್ನು ಕೇವಲ ಆಸನಗಳಿಗೆ ಸೀಮಿತಗೊಳಿಸಿಲ್ಲ. ಅವರು ಮಾನವನ ಸಮಗ್ರ ಬೆಳವಣಿಗೆಗಾಗಿ ಅಷ್ಟಾಂಗ ಯೋಗ ಎಂಬ 8 ಅಂಗಗಳನ್ನು ವಿವರಿಸಿರುತ್ತಾರೆ. ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಯೋಷ್ಟಾವಂಗಾನಿ. ಅಂದರೆ ಈ 8 ಅಂಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣೆ, ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಮೊದಲ 2 ಯಮ ಮತ್ತು ನಿಯಮದ ನಮ್ಮ ವ್ಯಕ್ತಿತ್ವದ ಅಡಿಪಾಯ. ಇದನ್ನು 24/7 ಪಾಲಿಸಬೇಕಾಗುತ್ತದೆ. ಆಸನ ಮತ್ತು ಪ್ರಾಣಾಯಾಮ ದೇಹ ಹಾಗೂ ಉಸಿರನ್ನು ಸಿದ್ಧಗೊಳಿಸುತ್ತವೆ. ದೈನಂದಿನ ದಿನಚರಿಯಲ್ಲಿ 15-20 ನಿಮಿಷಗಳು ಬೆಳಗ್ಗೆ ಸೂರ್ಯನ ಬಿಸಿಲಲ್ಲಿ ಸೂರ್ಯ ನಮಸ್ಕಾರ, ನಂತರ ಪ್ರಾಣಾಯಾಮ, ಇವುಗಳನ್ನು ಮಾಡಿದರೆ ತುಂಬಾ ಅನುಕೂಲವಾಗುತ್ತದೆ. ಇದರಲ್ಲಿ ನಂತರ ಮನಸ್ಸನ್ನು ಒಳಮುಖವಾಗಿ ಕೊಂಡೊಯ್ಯುವ ಪ್ರತ್ಯಾಹಾರ, ಧಾರಣೆ, ಧ್ಯಾನ ಮತ್ತು ಸಮಾಧಿಯ ಹಂತಗಳು ಬರುತ್ತವೆ. ಒಂದು ಮನೆಯ ಅಡಿಪಾಯ ಬಲವಾಗಿದ್ದರೆ ಮಾತ್ರ ಮೇಲಿನ ಮಹಡಿಗಳು ದೃಢವಾಗುತ್ತವೆ. ಇದೇ ರೀತಿ ಯೋಗದ ನೈತಿಕ ಮತ್ತು ಮಾನಸಿಕ ಅಂಶಗಳನ್ನು ಬಿಟ್ಟು ಕೇವಲ ಆಸನಗಳನ್ನು ಮಾಡಿದರೆ ಯೋಗದ ಪೂರ್ಣ ಫಲ ಸಿಗುವುದಿಲ್ಲ. ಒಂದು ನಿದರ್ಶನ ಕೊಡುವುದಿದ್ದರೆ, ನಾವು ಹಸುಗಳನ್ನು ಸಾಕುವುದು ಹಾಲು ಮತ್ತು ಅದರ ವಿವಿಧ ಉತ್ಪನ್ನಗಳಿಗಾಗಿ. ಬರಿಯ ಆಸನ ಮಾಡುವವನು ನನಗೆ ಹಾಲು ಬೇಡ, ಬರಿಯ ಬೆರಣಿ ಸಾಕು ಎಂದು ಹೇಳಿದಂತೆ. ನನ್ನ ಅನುಭವದಲ್ಲಿ ಯೋಗವನ್ನು ಕೇವಲ ದೈಹಿಕ ವ್ಯಾಯಾಮವೆಂದು ಆರಂಭಿಸಿದ ಅನೇಕರು ಕ್ರಮೇಣ ಅದು ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿತು ಎಂದು ಹೇಳಿರುವುದನ್ನು ಕೇಳಿದ್ದೇನೆ.
1: ಆಸನಗಳ ಬಗ್ಗೆ ಇತ್ತೀಚೆಗೆ ಬಹಳಷ್ಟು

0: ಚರ್ಚೆ ನಡೀತಾ ಇದೆ. ಪತಂಜಲಿ ಮಹರ್ಷಿಗಳು ಆಸನವನ್ನ ಹೇಗೆ ವ್ಯಾಖ್ಯಾನಿಸ್ತಾರೆ?
1: ಪತಂಜಲಿ ಮಹರ್ಷಿಯವರ ವ್ಯಾಖ್ಯಾನ ಅತ್ಯಂತ ಸರಳ ಆದರೆ ಆಳವಾದುದು. ಸ್ಥಿರ ಸುಖಮಾಸನಂ ಅಂದರೆ ಸ್ಥಿರವೂ ಸುಖಕರವೂ ಆದ ಭಂಗಿಯೇ ಆಸನ. ಇಲ್ಲಿ ಅವರು ನೂರಾರು ಆಸನಗಳ ಪಟ್ಟಿಯನ್ನು ಕೊಡುವುದಿಲ್ಲ. ಆಸನದ ಉದ್ದೇಶ ದೇಹವನ್ನು ಧ್ಯಾನಕ್ಕೆ ಯೋಗ್ಯವಾಗಿಸುವುದು. ಮುಂದೆ ಅವರು ಹೇಳುತ್ತಾರೆ, ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಮ್ ಅಂದರೆ ಅತಿಯಾದ ಪ್ರಯತ್ನವನ್ನು ಬಿಟ್ಟು ದೇಹ ಮನಸ್ಸು ಸಹಜವಾಗಿ ವಿಶ್ರಾಂತಿ ಪಡೆಯುವ ಸ್ಥಿತಿ. ಇಂದಿನ ಕಾಲದಲ್ಲಿ ಕೆಲವರು ಯೋಗವನ್ನು ಸ್ಪರ್ಧೆಯಂತೆ ನಡೆಸುತ್ತಾರೆ, ಆದರೆ ಯೋಗದಲ್ಲಿ ಸ್ಪರ್ಧೆಗೆ ಸ್ಥಾನವಿಲ್ಲ. ಪ್ರತಿಯೊಬ್ಬರೂ ತಮ್ಮ ವಯಸ್ಸು, ಆರೋಗ್ಯ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಸನಾಭ್ಯಾಸ ಮಾಡಬೇಕು. ವೈದ್ಯನಾಗಿ ನನ್ನ ಸಲಹೆ, ವಿಶೇಷವಾಗಿ ಹಿರಿಯ ನಾಗರಿಕರು, ಮಧುಮೇಹ, ಅಧಿಕ ರಕ್ತದೊತ್ತಡ ಅಥವಾ ಕೀಲು ಸಮಸ್ಯೆಗಳಿರುವವರು ಯೋಗ ತಜ್ಞರ ಸಲಹೆ ಪಡೆದು ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು. ಕೊನೆಯ ಪಕ್ಷ 40 ದಿನಗಳ ತರಬೇತಿಯಿಂದ ಒಂದು ಹ್ಯಾಬಿಟ್ ಉಂಟಾಗುತ್ತದೆ. ಯೋಗದ ಗುರಿ ದೇಹವನ್ನು ಹಿಂಸಿಸುವುದಲ್ಲ, ದೇಹದೊಂದಿಗೆ ಸ್ನೇಹ ಬೆಳೆಸುವುದು. ಶ್ರೀಮದ್ ಭಾಗವತದಲ್ಲಿ ಬರುವ ಉದ್ಧವ ಗೀತೆಯಲ್ಲಿ ಒಂದು ಶ್ಲೋಕ ಪ್ರಾಣಾಯಾಮವನ್ನು 10 ಆವರ್ತನ ದಿನದಲ್ಲಿ 3 ಸಾರಿ 1 ತಿಂಗಳು ಸತತವಾಗಿ ಮಾಡಿದಾಗ ಪ್ರಾಣಸಿದ್ಧಿ ಉಂಟಾಗುತ್ತದೆ ಎಂದು ತಿಳಿಸಿರುತ್ತಾರೆ.
0: ತಾವೇ ಪ್ರಸ್ತಾಪ ಮಾಡಿದ ಹಾಗೆ ಪ್ರಾಣಾಯಾಮದ ಬಗ್ಗೆ ಇವತ್ತು ಬಹಳ ಜನ ಮಾತಾಡ್ತಾರೆ, ಮತ್ತೆ ಬಹಳಷ್ಟು ಜನರಿಗೆ ಇದನ್ನು ಕಲಿಯುವಂತಹ ಆಸಕ್ತಿ ಕೂಡ ಇದೆ. ಪತಂಜಲಿ ಮಹರ್ಷಿಗಳು ಇದರ ಮಹತ್ವವನ್ನೇನಾದರೂ ವಿವರಿಸಿದ್ದಾರೆ?
1: ಉಸಿರು ಮತ್ತೆ ಮನಸ್ಸಿನ ಸಂಬಂಧ ಅತ್ಯಂತ ಗಾಢವಾಗಿದೆ. ನಾವು ಕೋಪಗೊಂಡಾಗ ಉಸಿರು ವೇಗವಾಗುತ್ತದೆ, ಭಯವಾದಾಗ ಅದು ಬದಲಾಗುತ್ತದೆ, ಮನಸ್ಸು ಶಾಂತವಾಗಿದ್ದರೆ ಉಸಿರು ನಿಧಾನವಾಗುತ್ತದೆ. ಪತಂಜಲಿ ಅವರು ಹೇಳುತ್ತಾರೆ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ ಗತಿರ್ವಿಚ್ಛೇದ ಪ್ರಾಣಾಯಾಮ. ಆಸನದಲ್ಲಿ ಸ್ಥಿರತೆ ಬಂದ ನಂತರ ಉಸಿರಾಟದ ಚಲನೆಯನ್ನು ಜಾಗ್ರತೆಯಿಂದ ನಿಯಂತ್ರಿಸುವುದೇ ಪ್ರಾಣಾಯಾಮ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ, ತತ ಕ್ಷೀಯತೆ ಪ್ರಕಾಶಾವರಣಂ ಅಂದರೆ ಪ್ರಾಣಾಯಾಮದಿಂದ ನಮ್ಮೊಳಗಿನ ಜ್ಞಾನದ ಮೇಲೆ ಇರುವ ಆವರಣ ಕ್ರಮೇಣ ಕ್ಷೀಣಿಸುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ನಿಧಾನವಾದ ಲಯಬದ್ಧವಾದ ಉಸಿರಾಟವು ದೇಹದ ವಿಶ್ರಾಂತಿ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಲು, ಏಕಾಗ್ರತೆ ಹೆಚ್ಚಲು ಮತ್ತು ಮನಸ್ಸು ಶಾಂತವಾಗಲು ಸಹಾಯವಾಗುತ್ತದೆ. ಈಗಿನ ಯುವ ಜನರಿಗೆ ನೆನಪಿನ ಶಕ್ತಿ ವೃದ್ಧಿಸಲು ಇದು ಸಹಕಾರಿ. ನನ್ನ ವೈಯಕ್ತಿಕ ಅನುಭವ ಏನೆಂದರೆ, ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷಗಳ ನಿಯಮಿತ ಪ್ರಾಣಾಯಾಮ ಮಾಡಿದ ದಿನಗಳಲ್ಲಿ ಧ್ಯಾನಕ್ಕೆ ಮನಸ್ಸು ಹೆಚ್ಚು ಸುಲಭವಾಗಿ ಸಿದ್ಧವಾಗುತ್ತದೆ. ದಿನದ ಕೆಲಸದಲ್ಲಿಯೂ ಹೆಚ್ಚು ಸ್ಥಿರತೆ ಮತ್ತು ಸ್ಪಷ್ಟತೆ ಅನುಭವವಾಗುತ್ತದೆ. ಆದರೆ ಒಂದು ಎಚ್ಚರಿಕೆ ಅಗತ್ಯ, ಪ್ರಾಣಾಯಾಮವನ್ನು ನಿಧಾನವಾಗಿ ಗುರುಗಳ ಮಾರ್ಗದರ್ಶನದಲ್ಲಿಯೇ ಕಲಿಯುವುದು ಒಳ್ಳೆಯದು. ಯೂಟ್ಯೂಬ್ ನೋಡಿ ಮಾಡುವುದು ಒಳ್ಳೆಯದಲ್ಲ. ಬಲವಂತವಾಗಿ ಉಸಿರನ್ನು ಹಿಡಿಯುವುದು ಅಥವಾ ಅತಿಯಾಗಿ ಅಭ್ಯಾಸ ಮಾಡುವುದು ಯೋಗವಲ್ಲ. ಪತಂಜಲಿಯವರ ಯೋಗ ಯಾವಾಗಲೂ ಸಮತೋಲನ, ಜಾಗೃತಿ ಮತ್ತು ಕ್ರಮಬದ್ಧ ಅಭ್ಯಾಸವನ್ನು ಒತ್ತಿ ಹೇಳುತ್ತದೆ.
0: ಆಸನ ಮತ್ತು ಪ್ರಾಣಾಯಾಮದ ನಂತರ ಪತಂಜಲಿ ಮಹರ್ಷಿಗಳು ಪ್ರತ್ಯಾಹಾರ ಅನ್ನೋ ಹಂತವನ್ನು ಹೇಳುತ್ತಾರೆ ಅಂತ ತಾವು ಹೇಳಿದಿರಿ. ಇದನ್ನು ಸರಳವಾಗಿ ವಿವರಿಸಬಹುದೇ?
1: ಖಂಡಿತ. ಪ್ರತ್ಯಾಹಾರ ಎಂದರೆ ಇಂದ್ರಿಯಗಳನ್ನು ಬಲವಂತವಾಗಿ ಮುಚ್ಚುವುದು ಅಲ್ಲ, ಅವುಗಳನ್ನು ವಿವೇಕದಿಂದ ನಿಯಂತ್ರಿಸುವುದು. ಸಬ್ಲಿಮೇಷನ್ ಅಂಡ್ ನಾಟ್ ಸಪ್ರೆಷನ್. ಪತಂಜಲಿ ಅವರು ಹೇಳುತ್ತಾರೆ, ಸ್ವವಿಷಯ ಸಂಪ್ರಯೋಗೆ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ. ಅಂದರೆ ಇಂದ್ರಿಯಗಳು ತಮ್ಮ ವಿಷಯಗಳಿಂದ ಹಿಂದಕ್ಕೆ ಬಂದು ಮನಸ್ಸಿನ ಅಧೀನವಾಗುವ ಸ್ಥಿತಿಯೇ ಪ್ರತ್ಯಾಹಾರ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ, ತತಃ ಪರಮಾ ವಶ್ಯತೇಂದ್ರಿಯಾಣ ಅಂದರೆ ಇಂದ್ರಿಯಗಳ ಮೇಲೆ ಅತ್ಯುತ್ತಮ ನಿಯಂತ್ರಣ ದೊರೆಯುತ್ತದೆ. ಇಂದಿನ ಕಾಲದಲ್ಲಿ ಇದು ಬಹಳ ಪ್ರಸ್ತುತ. ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು, ನಿರಂತರ ಸುದ್ದಿಗಳು, ಇವು ನಮ್ಮ ಗಮನವನ್ನು ಕ್ಷಣ ಕ್ಷಣಕ್ಕೂ ಎಳೆಯುತ್ತವೆ. ಮನಸ್ಸು ವಿಶ್ರಾಂತಿ ಪಡೆಯಲು ಅವಕಾಶವೇ ಸಿಗುವುದಿಲ್ಲ. ಕೊನೆಯ ಪಕ್ಷ ರಾತ್ರಿ ಮಲಗುವ ಮೊದಲು 1-10 ನಿಮಿಷ ಯೋಗ ನಿದ್ರಾವನ್ನು ಪ್ರಾಕ್ಟೀಸ್ ಮಾಡಿದರೂ ಪ್ರತ್ಯಾಹಾರದ ಸಾಧನೆ ಮಾಡಿದಂತೆ ಮನಸ್ಸಿನ ಶಾಂತಿ ಗಮನಾರ್ಹವಾಗಿ ಹೆಚ್ಚುತ್ತದೆ.
0: ಪ್ರತ್ಯಾಹಾರದ ನಂತರ ಧಾರಣಾ ಮತ್ತೆ ಧ್ಯಾನದ ಬಗ್ಗೆ ಮಾತಾಡ್ತಾರೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಡಾಕ್ಟರ್ ಶಣೈಯವರೇ?
1: ಪತಂಜಲಿ ಅವರು ಧಾರಣೆ ಮತ್ತು ಧ್ಯಾನದ ನಡುವಿನ ಇರುವ ಸೂಕ್ಷ್ಮ ವ್ಯತ್ಯಾಸವನ್ನು ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಮೊದಲು ಅವರು ಧಾರಣೆಯನ್ನು ಹೀಗೆ ಹೇಳುತ್ತಾರೆ, ದೇಶ ಬಂಧಶ್ಚಿತ್ತಸ್ಯ ಧಾರಣಾ ಅಂದರೆ ಮನಸ್ಸನ್ನು ಒಂದು ವಿಷಯ ಅಥವಾ ಕೇಂದ್ರದಲ್ಲಿ ಸ್ಥಿರಗೊಳಿಸಿ

0: ಿಸುವುದೇ ಧಾರಣೆ. ಚಿತ್ತವನ್ನು ನಾಭಿಚಕ್ರ, ಹೃದಯ ಕಮಲ, ನೆತ್ತಿಯಲ್ಲಿರುವ ಮಧ್ಯದ ಜಾಗ ನಾಸಿಕಾಗ್ರ ಅಥವಾ ಜಿಹ್ವಾಗ್ರದಲ್ಲಿ ಸ್ಥಿರೀಕರಿಸುವುದೇ ಧಾರಣೆ. ಧ್ಯಾನದ ಕುರಿತು ಪ್ರತ್ಯಯಕತಾನತಾ ಧ್ಯಾನಂ, ಈ ಏಕಾಗ್ರತೆ ನಿರಂತರವಾಗಿ ಅಡೆತಡೆ ಇಲ್ಲದೆ ಚಿತ್ತ ಪ್ರವಾಹವನ್ನು ಹರಿಯಿಸುವುದು, ವಿಸದೃಶ ವೃತ್ತಿಗಳನ್ನು ತಡೆಗಟ್ಟುವುದು ಧ್ಯಾನ ಎನ್ನಿಸುತ್ತದೆ. ಅಂದರೆ ತೈಲ ಧಾರಾವತ್ ಎಂದು ಹೇಳಬಹುದು.
1: ಯೋಗ ಅಂದ್ರೆ ಆಸನ ಮತ್ತು ಧ್ಯಾನ ಮಾತ್ರನೇ. ಉತ್ತಮ ಜೀವನ ಶೈಲಿ ಬಗ್ಗೆನು ಪತಂಜಲಿ ಮಹರ್ಷಿಗಳು ಮಾರ್ಗದರ್ಶನ ನೀಡಿದ್ದಾರೆ.
0: ಇದು ಯೋಗದ ಹೃದಯ ಭಾಗ ಎಂದು ನಾನು ಹೇಳುತ್ತೇನೆ. ಪತಂಜಲಿ ಅವರು ಯೋಗದ ಮೊದಲ ಎರಡು ಅಂಗಗಳಾಗಿ ಯಮ ನಿಯಮಗಳನ್ನು ಹೇಳುತ್ತಾರೆ. ಆ ನಂತರ ಯಮಗಳು ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಹಾಗೂ ನಿಯಮಗಳು ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಃ. ಅಂದ್ರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಗಮನಿಸಿ, ಯೋಗದ ಆರಂಭವೇ ನೈತಿಕ ಜೀವನದಿಂದ ಆಗುತ್ತದೆ. ಏಕೆಂದರೆ ಅಶಾಂತ ಮನಸ್ಸಿಗೆ ಧ್ಯಾನ ಕಷ್ಟ. ದೀಸ್ ರೂಲ್ಸ್ ಆರ್ ಫಾರ್ ಇಂಟರ್ನಲ್ ಪ್ಯೂರಿಫಿಕೇಶನ್ ಅಂಡ್ ಶುಡ್ ಬಿ ಪ್ರಾಕ್ಟೀಸ್ಡ್ 24/7. ಅಹಿಂಸೆ ಅಂದರೆ ಕೇವಲ ದೈಹಿಕ ಹಿಂಸೆ ಮಾಡದಿರುವುದಲ್ಲ, ನಮ್ಮ ಮಾತು ಮತ್ತೆ ಆಲೋಚನೆಯಲ್ಲಿಯೂ ಸೌಮ್ಯತೆ ಇರಬೇಕು, ಅಂದರೆ ಕಾಯ, ವಾಚ, ಮನಸ್ಸ. ಸಂತೋಷ ಎಂದರೆ ಇರುವುದರಲ್ಲಿ ತೃಪ್ತಿ ಹೊಂದುವುದು. ಸ್ವಾಧ್ಯಾಯ ಎಂದರೆ ನಮ್ಮನ್ನೇ ನಾವು ಪರಿಶೀಲಿಸಿಕೊಳ್ಳುವುದು. ಭಗವದ್ಗೀತಾ, ಶ್ರೀಮದ್ ಭಾಗವತ, ಉಪನಿಷತ್ ಇತ್ಯಾದಿ ಗ್ರಂಥಗಳ ನಿಯಮಿತ ಪಠನ ಇದರೊಂದಿಗೆ ಸೇರುತ್ತದೆ. ಈಶ್ವರ ಪ್ರಣಿಧಾನದ ಬಗ್ಗೆ ಸ್ವಲ್ಪ ವಿವರಣೆ ಕೊಡುತ್ತೇನೆ. ಈಶ್ವರ ಅರ್ಪಣ ಬುದ್ಧಿ ಅಥವಾ ಶರಣಾಗತಿ, ಮತ್ತೆ ಈಶ್ವರ ಪ್ರಸಾದ ಭಾವ. ಮಂಕುತಿಮ್ಮನ ಕಗ್ಗದಲ್ಲಿ ಬರುವ ಈ ಸಾಲುಗಳು ಇಲ್ಲಿ ಸೂಕ್ತವೆನಿಸುತ್ತವೆ. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಮತಿಗೆಟ್ಟು ಓಡಿಸಲು ಕದಡದಿರು ಮನವನ್ನು ಮಂಕುತಿಮ್ಮ. ಆದ್ದರಿಂದ ಪತಂಜಲಿ ಯೋಗಸೂತ್ರವು ಕೇವಲ ಧ್ಯಾನದ ಗ್ರಂಥವಲ್ಲ, ಅದು ಸಮಗ್ರ ಆರೋಗ್ಯ ಮತ್ತು ಉತ್ತಮ ಜೀವನದ ಮಾರ್ಗದರ್ಶಿ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ಒಂದು ಯಮ ಅಥವಾ ಒಂದು ನಿಯಮವನ್ನು ಜೀವನದಲ್ಲಿ ಜಾಗೃತಿಯಿಂದ ಅನುಸರಿಸಲು ಆರಂಭಿಸಿದರೆ ಅದು ಸಮಾಜದ ಆರೋಗ್ಯಕ್ಕೂ ಮಹತ್ತರ ಕೊಡುಗೆಯಾಗುತ್ತದೆ.
1: ಡಾಕ್ಟರ್ ರಾಮನಾಥ ಶೆಣೈಯವರೇ, ತಾವು ವೈದ್ಯರು ಮತ್ತೆ ಅಷ್ಟಾಂಗ ಯೋಗದ ಅಭ್ಯಾಸವನ್ನ ಪ್ರತಿನಿತ್ಯ ಮಾಡ್ತೀರಿ. ಈ ಬಾರಿಯ ಯೋಗ ದಿನಾಚರಣೆಯ ವಿಷಯವೇ ಆರೋಗ್ಯವಂತ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ಈಗ ತಾವು ಮಾಡ್ತಾ ಇರುವಂತಹ ಯೋಗ ಏನಿದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಏನು ಬದಲಾವಣೆಗಳನ್ನು ತಂದಿದೆ ಅಂತೀರಿ?
0: ನಾನು ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿದಾಗ ರೋಗದ ಚಿಕಿತ್ಸೆಯೇ ವೈದ್ಯನ ಮುಖ್ಯ ಕರ್ತವ್ಯ ಎಂದು ಭಾವಿಸಿದ್ದೆ. ಆದರೆ ವರ್ಷಗಳು ಕಳೆದಂತೆ ಒಂದು ಸತ್ಯ ಸ್ಪಷ್ಟವಾಯಿತು. ಔಷಧಿಗಳು ದೇಹವನ್ನು ಗುಣಪಡಿಸಬಹುದು, ಆದರೆ ಮನಸ್ಸಿನ ಆರೋಗ್ಯವನ್ನು ಬೆಳೆಸುವುದು ಜೀವನ ಶೈಲಿಯ ಮೂಲಕವೇ ಸಾಧ್ಯ. ಸುಮಾರು 50% ಕಾಯಿಲೆಗಳು ಮನಸ್ಸಿನ ಮೂಲಕವೇ ಉತ್ಪನ್ನವಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಪತಂಜಲಿ ಯೋಗಸೂತ್ರವನ್ನು ಅಧ್ಯಯನ ಮಾಡಿ ಅದರಂತೆ ಸಾಧನೆ ಮಾಡಲು ಆರಂಭಿಸಿದ ನಂತರ ನನ್ನ ಜೀವನದಲ್ಲಿ 3 ಬದಲಾವಣೆಗಳನ್ನು ನಾನು ಸ್ಪಷ್ಟವಾಗಿ ಅನುಭವಿಸಿದೆ. ಮೊದಲನೆಯದು, ಒತ್ತಡವನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಯಿತು. ಎರಡನೆಯದು, ಪ್ರತಿಕ್ರಿಯಿಸುವ ಬದಲು ಪ್ರತಿಸ್ಪಂದಿಸುವ ಅಭ್ಯಾಸ ಬೆಳೆಯಿತು, ರೆಸ್ಪಾಂಡ್ ನಾಟ್ ರಿಯಾಕ್ಟ್. ಮೂರನೆಯದು, ಆಂತರಿಕ ಶಾಂತಿ ನಿಧಾನವಾಗಿ ಜೀವನದ ಒಂದು ಭಾಗವಾಯಿತು. ಇದು ಯಾವುದೋ ಅದ್ಭುತವಲ್ಲ, ಇದು ಪತಂಜಲಿಯವರು ಹೇಳಿದ ಅಭ್ಯಾಸ ಮತ್ತು ವೈರಾಗ್ಯದ ಫಲ. ಇಂದಿಗೂ ನಾನು ಸಾಧಕನೇ, ಪ್ರತಿದಿನ ಕಲಿಯುತ್ತಲೇ ಇದ್ದೇನೆ. ಯೋಗದಲ್ಲಿ ಅಂತ್ಯ ಎಂಬುದಿಲ್ಲ, ಅದು ಜೀವನ ಪರ್ಯಂತದ ಪಯಣ.
1: ಒಳ್ಳೆಯದು ಡಾಕ್ಟರ್ ರಾಮನಾಥ ಶೆಣೈಯವರೇ, ಇದುವರೆಗೂ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನ, ಚಿಂತನೆಗಳನ್ನ, ಅನುಭವಗಳನ್ನ ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ.
0: ಈ ಕಾರ್ಯಕ್ರಮದ ಕೊನೆಯಲ್ಲಿ ಭಾರತೀಯ ಸಂಸ್ಕೃತಿಯ ಶಾಶ್ವತ ಪ್ರಾರ್ಥನೆಯೊಂದಿಗೆ ವಿದಾಯ.

0: ಭವೇತ್ ಅಂದರೆ ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ನಿರೋಗಿಗಳಾಗಿರಲಿ, ಎಲ್ಲರೂ ಶುಭವನ್ನು ಕಾಣಲಿ, ಯಾರೂ ದುಃಖಕ್ಕೆ ಒಳಗಾಗದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.
1: ಇದುವರೆಗೆ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು

0: ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ ಯೋಜನೆ ಈ ಕುರಿತು ಮಾತನಾಡುತ್ತಿದ್ದಾರೆ ರಾಜೇಶ್ ಹೊಂಗಲ್.
4: ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ ಅಥವಾ PMKVY ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ 2015 ಆರಂಭಿಸಲಾಯಿತು. ಈ ಯೋಜನೆಯ ಸದುದ್ದೇಶ ದೇಶದೆಲ್ಲೆಡೆ ಕೌಶಲ್ಯಪೂರ್ಣ ಉದ್ಯೋಗಗಳಿಗಾಗಿ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ 15-45 ವಯಸ್ಸಿನ ನಿರುದ್ಯೋಗಿ ಯುವ ಮಿತ್ರರಿಗೆ ಉದ್ಯೋಗಾವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುರಿ ಹೊಂದಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ 3ನೇ ಆವೃತ್ತಿಯು ಅಲ್ಪಾವಧಿ ತಾಂತ್ರಿಕ ತರಬೇತಿ ಕಾರ್ಯಕ್ರಮಗಳಾಗಿ ಜಾರಿಗೆಯಲ್ಲಿವೆ. ಈ ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಮತ್ತು ಅರ್ಥಪೂರ್ಣವಾಗಿ ಯೋಜನೆಯ ಫಲಾನುಭವಿಗಳಿಗೆ ಅಂದರೆ ಉದ್ಯೋಗವನ್ನರಸುವ ನಿರುದ್ಯೋಗಿ ಯುವಕ ಯುವತಿಯರಿಗೆ ತಲುಪಿಸಲು ನಮ್ಮ ಕೇಂದ್ರ ಸರ್ಕಾರವು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ ಹಾಗೂ ಆಯಾ ರಾಜ್ಯ ಸರ್ಕಾರಗಳ ಉದ್ಯಮಶೀಲತೆ ಜೀವನೋಪಾಯ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆಗಳ ಸಹಕಾರದೊಂದಿಗೆ ಕಾರ್ಯರೂಪಕ್ಕೆ ತರಲು ಬಳಸಿಕೊಳ್ಳುತ್ತಿದೆ. ಈ ಯೋಜನೆಯು ಉದ್ಯೋಗ ದೊರಕಿಸಿಕೊಡುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಅದು ಹೇಗೆಂದರೆ ಆಯಾ ಉದ್ಯೋಗ ನಿರ್ವಹಿಸಲು ಅಗತ್ಯವಾಗಿ ಹೊಂದಲೇಬೇಕಾದ ಅಥವಾ ಗಳಿಸಿಕೊಳ್ಳಲೇಬೇಕಾದ ಕೌಶಲ್ಯಗಳ ಕುರಿತಾದ ದಕ್ಷ ತರಬೇತಿ ಕಾರ್ಯಕ್ರಮಗಳನ್ನು ಅಲ್ಪಾವಧಿ ಅಂದರೆ 16-78 ಅಥವಾ 2-3 ಕಿರು ತರಬೇತಿಯನ್ನು ಬೇಡಿಕೆ ಆಧಾರದನ್ವಯ ಹಾಗೂ ಪ್ರಾದೇಶಿಕ ಅಗತ್ಯತೆಗನುಗುಣವಾಗಿ ನಿರುದ್ಯೋಗಿ ಯುವ ಮಿತ್ರರಿಗೆ ಹಾಗೂ ಅರ್ಧದಲ್ಲೇ ಶಾಲಾ ಕಾಲೇಜು ಅಧ್ಯಯನ ಮೊಟಕುಗೊಳಿಸಿದ ಯುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ತರಬೇತಿಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ತರಬೇತಿ ಕಾರ್ಯಕ್ರಮ ನಡೆಸಿಕೊಡುವ ಉಪಯುಕ್ತ ಮಾಹಿತಿಯನ್ನು ಫಲಾನುಭವಿಗಳಿಗೆ ತಲುಪಿಸಲು ಸ್ಥಳೀಯ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಶಿಕ್ಷಕಿಯರು, ಜಿಲ್ಲಾ ಯುವಜನ ಸಬಲೀಕರಣ ನೆಹರು ಯುವ ಕೇಂದ್ರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಪ್ರಾಯೋಜಿತ ವೆಬ್ ತಾಣಗಳಾದ www.pmkvyofficial.org ಹಾಗೂ nsdcindia.org ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಆಯಾ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮದ ತರಗತಿವಾರು ಹಾಗೂ ಪಠ್ಯಕ್ರಮದನ್ವಯ ವಿಷಯ ವಸ್ತುವನ್ನು ಡಿಜಿಟಲ್ ಕಂಟೆಂಟ್ ರೂಪದಲ್ಲಿ ಇಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ http://eskillindia.org ವೆಬ್ ಜಾಲತಾಣದ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡಬಹುದು. ಆಯಾ ಉದ್ಯೋಗ ಕಾರ್ಯವೈಖರಿ ನಿರೀಕ್ಷಿಸುವ ನಿಗದಿತ ಕೌಶಲ್ಯದ ತರಬೇತಿಗಳನ್ನು ಅಂದಾಜು 2-4 ಹಾಗೂ 2-6 ಅವಧಿಯವರೆಗೆ ನಡೆಸಿಕೊಡಲಾಗುತ್ತದೆ. ಆದರೆ ಈ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಲು ನಿರುದ್ಯೋಗಿ ಯುವಕ ಯುವತಿಯರಿಂದ ನಿರೀಕ್ಷಿತ ಸ್ಪಂದನೆ ಆಸಕ್ತಿ ಹೊರಹೊಮ್ಮುತ್ತಿಲ್ಲ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ನಿಗಮ ಸದರಿ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಿ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯ ಸದುಪಯೋಗ ಪಡೆಯಲೆಂದು ತರಬೇತಿಗೆ ಹಾಜರಾಗುವ ಫಲಾನುಭವಿಗಳಿಗಾಗಿ ಆಕರ್ಷಕ ಆರ್ಥಿಕ ಹಣಕಾಸು ಸಹಾಯ ನೀಡುವ ಪ್ಯಾಕೇಜ್ಗಳನ್ನು ಘೋಷಿಸಿದೆ. ಸದರಿ ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಹಾಜರಾಗಿ ನಿಗದಿತ ಅವಧಿಯ ತರಬೇತಿ ಪೂರೈಸಿ ಉತ್ತೀರ್ಣರಾಗಿ ಪ್ರಮಾಣ ಪತ್ರ ಪಡೆಯುವ ಫಲಾನುಭವಿಗಳಿಗೆ ಆಕರ್ಷಕ ಬಹುಮಾನ ಹಣದ ರೂಪದಲ್ಲಿ ನೀಡುವುದು. ತರಬೇತಿ ಅವಧಿಯಲ್ಲಿ ಉಚಿತ ಊಟೋಪಚಾರ ಹಾಗೂ ವಸತಿ ವ್ಯವಸ್ಥೆ, ತರಬೇತಿ ಸಂಸ್ಥೆಗೆ ತಮ್ಮ ವಾಸಸ್ಥಾನದಿಂದ ಪ್ರತಿನಿತ್ಯ ಬಂದು ಹೋಗುವ ಬಸ್ಸು ಸಾರಿಗೆ ವ್ಯವಸ್ಥೆಯ ಖರ್ಚು ವೆಚ್ಚ ನೀಡುವುದು, ತರಬೇತಿ ಅವಧಿಯಲ್ಲಿ ಅಪಘಾತವಾದರೆ ಜೀವ ವಿಮಾ ಸೌಲಭ್ಯ, ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು ಪ್ರೋತ್ಸಾಹಧನ ಅಥವಾ ಸ್ಟೈಪಂಡ್ ನೀಡುವುದು, ಉದ್ಯೋಗ

0: ನಡೆಸಿ ಸಂದರ್ಶನಕ್ಕೆ ಹಾಜರಾಗುವಾಗ ಅದಕ್ಕೆ ತಗಲುವ ಪ್ರಯಾಣ ವೆಚ್ಚ ಭರಿಸುವುದು, ತರಬೇತುದಾರರಿಗೆ ವಾರ್ಷಿಕ ಪ್ರೋತ್ಸಾಹಧನ ನೀಡುವುದು, ಫಲಾನುಭವಿ ಅಭ್ಯರ್ಥಿಗಳಿಗೆ ಕೌಶಲ್ಯ ತರಬೇತಿಗೆ ಅಗತ್ಯವಿರುವ ಸೂಚನಾ ಪುಸ್ತಕ ಉಪಕರಣಗಳನ್ನು ಉಚಿತವಾಗಿ ಪೂರೈಸುವುದು, ಕೊನೆಯದಾಗಿ ತರಬೇತಿ ಪಡೆದ ಅಭ್ಯರ್ಥಿಗಳು ಒಂದು ವೇಳೆ ವಿದೇಶಗಳಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸಿದರೆ ಅದನ್ನು ಕಾರ್ಯಗತಗೊಳಿಸಲು ತಕ್ಕ ಮಟ್ಟಿನ ಪ್ರೋತ್ಸಾಹಧನವನ್ನು ನೀಡುವುದಾಗಿದೆ. ಈ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯಡಿ ತರಬೇತಿಗಳನ್ನು ಆಯೋಜಿಸಲು ಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ನಲ್ಲಿ ಹಲವಾರು ಪ್ರತಿಷ್ಠಿತ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನೀಡಲಾಗಿದೆ. ಉದಾಹರಣೆಗೆ ಕೆಲವು ಸರ್ಕಾರಿ ಐಟಿಐ ಕೈಗಾರಿಕಾ ತರಬೇತಿ ಕೇಂದ್ರಗಳು, ಪಾಲಿಟೆಕ್ನಿಕ್ಗಳು, ಖಾಸಗಿ ಐಟಿಐಗಳು, ತಾಂತ್ರಿಕ ತರಬೇತಿ ನೀಡುವ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳು, ಉದಾಹರಣೆಗೆ ಎನ್ಐಐಟಿ, ಅಪ್ಟೆಕ್, ರೂಮನ್ ಕಂಪ್ಯೂಟರ್ ಟೆಕ್ನಾಲಜೀಸ್ ಹಾಗೂ ಸರ್ಕಾರದ ಅಂಗಸಂಸ್ಥೆಗಳಾದ ಕಿಯೋನಿಕ್ಸ್, ಎನ್ಜಿಇಎಫ್, ಜಿಟಿಟಿಸಿ ಸರ್ಕಾರಿ ಉಪಕರಣ ಕಾರ್ಯಾಗಾರಗಳು. ಪ್ರತಿ ಜಿಲ್ಲೆಯಲ್ಲಿಯೂ ಕನಿಷ್ಠ ಒಂದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸರ್ಕಾರಿ ಖಾಸಗಿ ಸಹಯೋಗದಲ್ಲಿ ಕನಿಷ್ಠ 120 ವಿದ್ಯಾರ್ಥಿಗಳಿಗೆ ಈ ಜಿಲ್ಲಾ ಮಟ್ಟದ ಕೌಶಲ್ಯ ಕೇಂದ್ರಗಳಲ್ಲಿ ಅಲ್ಪಾವಧಿ ತರಬೇತಿ ನೀಡಲಾಗುತ್ತಿದೆ. ಅಗತ್ಯತೆ ಆಧಾರದ ಮೇಲೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮವು ಆಯಾ ಕೌಶಲ್ಯ ತರಬೇತಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ, ಯಂತ್ರೋಪಕರಣಗಳು, ಕಂಪ್ಯೂಟರ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ರೂಮ್ ತರಗತಿ ಕೋಣೆಗಳನ್ನು ಒದಗಿಸಿ ಹೆಚ್ಚುವರಿಯಾಗಿ ಆಸಕ್ತ ನಿರುದ್ಯೋಗಿ ಯುವಕ ಯುವತಿಯರಿಗೆ ಆಯಾ ತಾಲೂಕು ನಗರ ಪಟ್ಟಣಗಳ ವಿಸ್ತರಣಾ ಕೇಂದ್ರಗಳಲ್ಲಿ ಕೌಶಲ್ಯ ತರಬೇತಿಗಾಗಿ ಸೂಕ್ತ ವ್ಯವಸ್ಥೆ ಮಾಡಿಕೊಟ್ಟಿದೆ. ಉದಾಹರಣೆಗೆ ಈ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಸ್ಥಾಪಿತಗೊಂಡ ಜಿಲ್ಲಾವಾರು ಕೌಶಲ್ಯ ಕೇಂದ್ರಗಳಲ್ಲಿ 15-45 ವಯಸ್ಸಿನ ವಿದ್ಯಾವಂತ ನಿರುದ್ಯೋಗಿ ಯುವಕ ಯುವತಿಯರು ಆಯ್ಕೆ ಮಾಡಿಕೊಳ್ಳಬಹುದಾದ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನು, ಅಂದರೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಹೀಗೆ ಹೆಸರಿಸಬಹುದಾಗಿದೆ: ಆಫೀಸ್ ಆಟೋಮೇಷನ್ ಡಿಟಿಪಿ ಆಪರೇಟರ್, ಟಿವಿ ಮೊಬೈಲ್ ಫೋನ್ ರಿಪೇರ್ ಟೆಕ್ನಿಷಿಯನ್, ಸ್ಪ್ರೇ ಪೇಂಟಿಂಗ್ ಟೆಕ್ನಿಷಿಯನ್, ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್, ಆಂಡ್ರಾಯ್ಡ್ ಟರ್ಮಿನಲ್ ಇಕ್ವಿಪ್ಮೆಂಟ್ ಅಪ್ಲಿಕೇಶನ್ ಡೆವಲಪರ್, ವೈರ್ಲೆಸ್ ಮೊಬೈಲ್ ಟವರ್ ಟೆಕ್ನಿಷಿಯನ್, ಸಿಎನ್ಸಿ ಆಪರೇಟರ್, ಟೂಲ್ ಅಂಡ್ ಡೈ ಮೇಕರ್. ಅಂತೆಯೇ ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಹಾಗೂ ವಿಮಾ ಸೌಲಭ್ಯ ಕ್ಷೇತ್ರಗಳಲ್ಲಿ ಕೌಶಲ್ಯ ತರಬೇತಿ ಕೋರ್ಸ್ಗಳೆಂದರೆ ಲೈಫ್ ಇನ್ಶೂರೆನ್ಸ್ ಏಜೆಂಟ್, ಮೈಕ್ರೋ ಫೈನಾನ್ಸ್ ಎಕ್ಸಿಕ್ಯೂಟಿವ್, ಲೋನ್ ಅಪ್ರೂವಲ್ ಅಂಡ್ ಡೆಬ್ಟ್ ರಿಕವರಿ ಏಜೆಂಟ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಕೌಂಟ್ಸ್ ಅಸಿಸ್ಟೆಂಟ್. ಸಾರಿಗೆ ಸೇವಾ ಕ್ಷೇತ್ರದಲ್ಲಿ ಕನ್ಸೈನ್ಮೆಂಟ್ ಕೊರಿಯರ್ ಬುಕಿಂಗ್ ಏಜೆಂಟ್ ಎಂಬ ತರಬೇತಿ, ವೇರ್ಹೌಸ್ ಸೂಪರ್ವೈಸರ್, ಏರ್ ಕಾರ್ಗೋ ಅಸೋಸಿಯೇಟ್, ಪ್ಯಾಕರ್ಸ್ ಅಂಡ್ ಮೂವರ್ಸ್ ಎಂಬ ಸರ್ಟಿಫಿಕೇಟ್ ತರಬೇತಿಗಳನ್ನು ಪಡೆಯಬಹುದಾಗಿದೆ. ವಿಶ್ವದ 5ನೇ ಆರ್ಥಿಕ ದೊಡ್ಡ ಶಕ್ತಿಯಾಗುವತ್ತ ದಾಪುಗಾಲು ಇಟ್ಟಿರುವ ನಮ್ಮ ಭಾರತ ದೇಶವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿ ಆತ್ಮನಿರ್ಭರ ಭಾರತದ ನಿರ್ಮಾಣ ಮಾಡಲು ಇಂದಿನ ಯುವ ಪೀಳಿಗೆ ಈ ಕೌಶಲ್ಯಾಧಾರಿತ ಉದ್ಯೋಗ ತರಬೇತಿಗಳನ್ನು ಪಡೆದು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ಸಾಗಿಸಲು ದಾಪುಗಾಲ ನೀಡಬೇಕಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಕುರಿತು ಮಾತನಾಡಿದವರು ರಾಜೇಶ್ ಹೊಂಗಲ್.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಹಲೋ
4: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
3: ಒಂದ್ ಸೆಕೆಂಡ್.
4: ಆಮೇಲೆ
5: ಹಲೋ.
3: ಹಲೋ,
5: ಓ ನೀನೇನೋ, ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
3: ಹಲೋ,
5: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
3: ಸ್ವಲ್ಪ ಮಾತಾಡಬೇಕಿತ್ತು.
5: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
3: ಎಲ್ಲ ಓಕೆ.
5: ಮತ್ತೆ ಮೆಸೇಜ್ ಮಾಡ್ತೀನಿ.
3: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
6: ನಿಂದ್ ಯಾವಾಗ್ಲೂ ಇದ್ದದೆ, ಸುಮ್ನೆ ತಿನ್ನಪ್ಪ.
3: ನಂಗೆ ಹಸಿವೆ ಇಲ್ಲ.
7: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
8: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
9: ಅವತ್ತು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.

0: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ ಬದುಕಿಗೊಂದು ಅಮೂಲ್ಯ ಅವಕಾಶ.
1: ಆಕಾಶವಾಣಿ, ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಮಂದಿ ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ವಿಕೆಟ್ ಕಬಳಿಸಿದ ಭಾರತ. ವಾರ್ತೆಗಳ ವಿವರ: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು 2 ದಿನಗಳ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದ ವಿವಿಧ ವಿಷಯಗಳು ಮತ್ತು ಶಿಫಾರಸುಗಳನ್ನು ಪರಿಶೀಲಿಸಿ ಭವಿಷ್ಯದ ಬ್ಯಾಂಕ್ ಸುಧಾರಣೆಗಳ ಹಾದಿಯನ್ನು ಈ ಸಮಿತಿ ನಿರ್ಧರಿಸಲಿದೆ ಎಂದು ಹೇಳಿದರು. ಇದರ ಜೊತೆಗೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಬ್ಯಾಂಕರ್ಗಳು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ 2 ದಿನಗಳ ಸಮಾವೇಶದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದು, ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದ ಪ್ರಮುಖ ಆದ್ಯತೆಗಳು, ಉದಯೋನ್ಮುಖ ಅವಕಾಶಗಳು ಹಾಗೂ ಬದಲಾಗುತ್ತಿರುವ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿಯ 15ನೇ ಆವೃತ್ತಿಯಲ್ಲಿ ಭಾಗವಹಿಸಲು ಭಾರತೀಯ ಸೇನೆಯ ತುಕಡಿ ಇಂದು ಥೈಲ್ಯಾಂಡ್ಗೆ ತೆರಳಿದೆ. ಈ ಸಮರಾಭ್ಯಾಸ ನಾಳೆಯಿಂದ ಆರಂಭವಾಗಲಿದ್ದು ಇದೇ 31ರವರೆಗೆ ನಡೆಯಲಿದೆ. ಎರಡೂ ರಾಷ್ಟಗಳ ನಡುವಿನ ಮಿಲಿಟರಿ ಸಹಕಾರ ಬಲಪಡಿಸುವುದು ಮೈತ್ರಿ ಸಮರಾಭ್ಯಾಸದ ಪ್ರಮುಖ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಟ್ಟ ಅರಣ್ಯ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಭಯೋತ್ಪಾದನಾ ವಿರೋಧಿ ಮತ್ತು ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವ ಜಂಟಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ತರಬೇತಿ ನೆರವಾಗಲಿದೆ. ಇದರಲ್ಲಿ ಭಾರತೀಯ ಸೇನೆ ಮತ್ತು ಥೈಲ್ಯಾಂಡ್ ಸೇನೆಯಿಂದ ತಲಾ 85 ಯೋಧರು ಭಾಗವಹಿಸುತ್ತಿದ್ದಾರೆ. ಭಾರತೀಯ ಸೇನೆಯನ್ನು ಪ್ರಮುಖವಾಗಿ 9 ಗೋರ್ಖಾ ರೈಫಲ್ ಪಡೆ ಪ್ರತಿನಿಧಿಸುತ್ತಿದ್ದು, ಥೈಲ್ಯಾಂಡ್ ಪಡೆಗಳನ್ನು 3ನೇ ಬೆಟಾಲಿಯನ್, 25ನೇ ಇನ್ಫೆಂಟ್ರಿ ಬ್ರಿಗೇಡ್ ಪ್ರತಿನಿಧಿಸುತ್ತಿದೆ. ಕಳೆದ ಆವೃತ್ತಿಯ ಸಮರಾಭ್ಯಾಸ ಮೇಘಾಲಯದಲ್ಲಿ ನಡೆದಿತ್ತು. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂದು ಸಂಭವಿಸಿದ ಪ್ರತ್ಯೇಕ ದುರ್ಘಟನೆಗಳಲ್ಲಿ 12 ಮಂದಿ ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಬಿಹಾರದ ಲಖೀಸರಾಯ್ ಜಿಲ್ಲೆಯ ಪ್ರಸಿದ್ಧ ಅಶೋಕ್ ಧಾಮ್ ದೇವಾಲಯದ ಬಳಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 7 ಮಹಿಳಾ ಭಕ್ತರು ಮೃತಪಟ್ಟಿದ್ದು 10ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಪವಿತ್ರ ಶ್ರಾವಣ ಸೋಮವಾರದ ಅಂಗವಾಗಿ ಶಿವಲಿಂಗಕ್ಕೆ ಜಲಾಭಿಷೇಕ ನೆರವೇರಿಸಲು ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದಾಗ ಈ ದುರಂತ ಸಂಭವಿಸಿದೆ. ಅಶೋಕ್ ಧಾಮ್ ರೈಲು ನಿಲ್ದಾಣದಿಂದ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ವಿದ್ಯುತ್ ಕಂಬವೊಂದು ನೆಲಕ್ಕೆ ಬಿದ್ದು ವಿದ್ಯುತ್ ಪ್ರವಹಿಸುತ್ತಿದೆ ಎಂಬ ವದಂತಿ ಹರಡಿದ್ದೇ ಕಾಲ್ತುಳಿತಕ್ಕೆ ಮುಖ್ಯ ಕಾರಣ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಗಂಭೀರವಾಗಿ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಉಳಿದ ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದು, ಘಟನೆಯಲ್ಲಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ದುರಂತದಲ್ಲಿ ಸಂಕಷ್ಟಕ್ಕೀಡಾದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಸ್ಥಳೀಯ ಜಿಲ್ಲಾಡಳಿತ ಸಾಧ್ಯವಿರುವ ಎಲ್ಲಾ ನೆರವು ನೀಡುತ್ತಿದೆ ಎಂದು ಭರವಸೆ ನೀಡಿದ್ದಾರೆ. ಘಟನೆಗೆ ತೀವ್ರ ಕಂಬನಿ ಮಿಡಿದಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಗಾಯಾಳುಗಳಿಗೆ ತಕ್ಷಣವೇ ಸೂಕ್ತ ಮತ್ತು ತುರ್ತು ವೈದ್ಯಕೀಯ ನೆರವು ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ ಹಾಗೂ ಮೃತರ ಕುಟುಂಬಸ್ಥರಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಮತ್ತೊಂದೆಡೆ, ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ತಾರಾಪೀಠ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೋಟೆಲ್ವೊಂದರಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 5 ಮೃತಪಟ್ಟಿದ್ದು ಹಲವರು ಅಸ್ವಸ್ಥಗೊಂಡಿದ್ದಾರೆ. ಕೆಳಗಿನ ಮಹಡಿಯಲ್ಲಿ ಮೊದಲಿಗೆ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ 4 ಮಹಡಿಗಳ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಅಗ್ನಿ ಅನಾಹುತ ಸಂಭವಿಸಿದಾಗ ಹೆಚ್ಚಿನ ಪ್ರವಾಸಿಗರು ನಿದ್ರೆಯಲ್ಲಿದ್ದರು. ಶ್ರಾವಣ ಮಾಸದ ಸೋಮವಾರ ಅಂಗವಾಗಿ ಧಾರ್ಮಿಕ ಕ್ಷೇತ್ರ ತಾರಾಪೀಠಕ್ಕೆ ಆಗಮಿಸಿದ ಯಾತ್ರಾರ್ಥಿಗಳಿಂದ ಈ ಹೋಟೆಲ್ ಭರ್ತಿಯಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿರುವುದಾಗಿ ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶ

0: ವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಜನಕೇಂದ್ರಿತ ವಿಧಾನಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಸುಧಾಕರ್ ದಲೀಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ನಾಗರಿಕ ವೇದಿಕೆ 2026 ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಅಧ್ಯಕ್ಷತೆಯಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಇದುವರೆಗೆ 350 ಹೆಚ್ಚು ಸಭೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಈ ಉಪಕ್ರಮಗಳು ಬ್ರಿಕ್ಸ್ನ ಮೂರು ಪ್ರಮುಖ ಆಧಾರಸ್ತಂಭಗಳಾದ ರಾಜಕೀಯ ಮತ್ತು ಭದ್ರತಾ ಸಹಕಾರ, ಹಣಕಾಸು ಪಾಲುದಾರಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿದೆ. ಉದಯೋನ್ಮುಖ ಆರ್ಥಿಕತೆಗಳ ಜಾಗತಿಕ ಧ್ವನಿಯಾಗಿ ಬ್ರಿಕ್ಸ್ ಹೊರಹೊಮ್ಮಿದ್ದು, ಈ ವರ್ಷ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ಈ ನಾಗರಿಕ ವೇದಿಕೆಯಿಂದ ದೊರೆಯುವ ಸಲಹೆಗಳು ಅತ್ಯಂತ ಮೌಲ್ಯಯುತವಾಗಿರಲಿವೆ ಎಂದರು. ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಅಭ್ಯರ್ಥಿಗಳ ಹಿತರಕ್ಷಣೆ ಕಾಯ್ದುಕೊಳ್ಳುವುದು ಸಂಸ್ಥೆಯ ಮುಖ್ಯ ಆದ್ಯತೆಯಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ತಿಳಿಸಿದೆ. ಯುಜಿಸಿ ನೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಹಿನ್ನೆಲೆಯಲ್ಲಿ ಆಂಗ್ಲ, ಸಮಾಜಶಾಸ್ತ್ರ ಮತ್ತು ವಾಣಿಜ್ಯ ವಿಷಯಗಳಿಗೆ ಮರುಪರೀಕ್ಷೆ ನಡೆಸಲು ನಿರ್ಧರಿಸಿರುವ ಕುರಿತು NTA ಸ್ಪಷ್ಟನೆ ನೀಡಿದೆ. ಸಂಸ್ಥೆಯು ಇತ್ತೀಚೆಗೆ 184 ವಿಷಯಗಳಲ್ಲಿ ಒಟ್ಟು 24,700 ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡ ಬೃಹತ್ ಪರೀಕ್ಷಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರಲ್ಲಿ 181 ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಸಂಪೂರ್ಣ ದೋಷರಹಿತವಾಗಿದ್ದು ಅವುಗಳ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪರಿಶೀಲನೆ ವೇಳೆ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪದೋಷಗಳು ಕಂಡುಬಂದಿದ್ದರಿಂದ ವಿಷಯ ತಜ್ಞರ ಸಲಹೆಯಂತೆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂಬ ಕಾರಣಕ್ಕೆ ಮರುಪರೀಕ್ಷೆ ನಡೆಸಲಾಗುತ್ತಿದೆ. ನಾಗರಿಕರಲ್ಲಿ ಚುನಾವಣಾ ಜಾಗೃತಿ ಹಾಗೂ ಡಿಜಿಟಲ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು ಪಾಟ್ನಾದಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ಗೆ ಚಾಲನೆ ನೀಡಲಿದ್ದಾರೆ. ಯುವಜನತೆಯನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಲು 2018 ಆರಂಭಿಸಲಾದ ಈ ಯೋಜನೆಯ ಹೊಸ ಆವೃತ್ತಿಯಡಿ ಮುಂದಿನ 6 ತಿಂಗಳಲ್ಲಿ ದೇಶಾದ್ಯಂತ 15,00,000 ಶಾಲೆಗಳು, 70,000 ಕಾಲೇಜುಗಳು ಹಾಗೂ 1,420 ವಿಶ್ವವಿದ್ಯಾಲಯಗಳಲ್ಲಿ ಕ್ಲಬ್ಗಳನ್ನು ಸ್ಥಾಪಿಸಿ ಇಸಿಐ ನೆಟ್ನೊಂದಿಗೆ ಸಂಯೋಜಿಸುವ ಗುರಿ ಹೊಂದಲಾಗಿದೆ. ಇದರ ಜೊತೆಗೆ ರಾಜಗೀರ್ನ ನಳಂದ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಮತ್ತೊಂದು ಕಾರ್ಯಕ್ರಮದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಸುಮಾರು 500 ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಸ್ಸಾಂನ ಪ್ರವಾಹದಿಂದ ತೀವ್ರವಾಗಿ ಸಂಕಷ್ಟಕ್ಕೊಳಗಾದ ಶಿವಸಾಗರ, ಗೋಲಾಘಾಟ್, ಜೋರ್ಹಾಟ್ ಮತ್ತು ಚರಾಯ್ದೇವ್ ಜಿಲ್ಲೆಗಳ ಪ್ರವಾಹ ಪೀಡಿತ ಕುಟುಂಬಗಳಿಗೆ ಮುಖ್ಯಮಂತ್ರಿ ಡಾ ಹಿಮಂತ್ ಬಿಸ್ವ ಶರ್ಮಾ ಇಂದು ಮಧ್ಯಂತರ ಆರ್ಥಿಕ ನೆರವು ಬಿಡುಗಡೆ ಮಾಡಿದ್ದಾರೆ. ಗುವಾಹಟಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಜಿಲ್ಲೆಗಳಲ್ಲಿ ಪ್ರವಾಹದ ನೀರು ಇಳಿಮುಖವಾಗಿದ್ದು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಂತ್ರಸ್ತಗೊಂಡ ಸುಮಾರು 1,00,000 ಕುಟುಂಬಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ತಲಾ 15,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ ಎಂದು ಹೇಳಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನಾಟದಿಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ದೇವದತ್ ಪಡಿಕಲ್ ಅವರ 167 ರನ್ ಹಾಗೂ KL ರಾಹುಲ್ ಅವರ 82, ಧ್ರುವ್ ಜುರೇಲ್ ಅವರ 51 ರನ್ಗಳ ಉಪಯುಕ್ತ ನೆರವಿನಿಂದ ಭಾರತ ಬೃಹತ್ ಮೊತ್ತ ಕಲೆಹಾಕಿದೆ. ಎರಡನೇ ದಿನದ ಅಂತ್ಯದಲ್ಲಿ 9 ವಿಕೆಟ್ ಕಳೆದುಕೊಂಡಿದ್ದ ಭಾರತ ಇಂದು ಉಳಿದ 1 ವಿಕೆಟ್ ಕಳೆದುಕೊಂಡ ಬೆನ್ನಲ್ಲೇ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದು ಭೋಜನ ವಿರಾಮದ ವೇಳೆಗೆ 5 ವಿಕೆಟ್ ನಷ್ಟಕ್ಕೆ 99 ರನ್ ಗಳಿಸಿತ್ತು. ಬಳಿಕ ಆಟ ಪುನರಾರಂಭಗೊಂಡಿದ್ದು ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 5 ವಿಕೆಟ್ ನಷ್ಟಕ್ಕೆ 121 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಮಂದಿ

0: ಹಾಗೂ ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಮೂರನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ವಿಕೆಟ್ ಕಬಳಿಸಿದ ಭಾರತ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 1:25. ಇನ್ನು ಮುಂದೆ ದೇಶಭಕ್ತಿ ಗೀತೆಗೆ. ಮೊದಲಿಗೆ ವೃಂದಗಾಯನದಲ್ಲಿ ವೆಂಕರಾಜ ವಂಚಿತಾಯ ಅವರ ಗೀತೆ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನ ಕೇಳಿದಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಎಲ್ಲಾ ಕೇಳುಗರಿಗೂ ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾಡಿನಾದ್ಯಂತ ನಾಗರ ಪಂಚಮಿಯನ್ನ ಆಚರಿಸ್ತಾ ಇದ್ದಾರೆ. ಶ್ರಾವಣ ಮಾಸದ ಶುಕ್ಲಪಕ್ಷದ 5ನೇ ದಿನ ಪಂಚಮಿ ಅತ್ಯಂತ ಸಡಗರದಿಂದ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಪ್ರಕೃತಿಯ ಸಮತೋಲನ ಕಾಯುವ ರಕ್ಷಣೆ ಮತ್ತು ಶಕ್ತಿಯ ಸಂಕೇತವಾಗಿರುವ ನಾಗದೇವತೆಗಳನ್ನು ಈ ದಿನ ಸದಾಚಾರದಿಂದ ಪೂಜಿಸಲಾಗುತ್ತದೆ. ಹಾಗೆಯೇ ನಾಗರ ಪಂಚಮಿಯನ್ನು ಅಣ್ಣ ತಂಗಿಯರ ಹಬ್ಬ ಎಂದು ಕರೆಯಲಾಗುತ್ತದೆ. ಸ್ತ್ರೀಯರು ತಮ್ಮ ಸಹೋದರರ ಆರೋಗ್ಯ ಯಶಸ್ಸು ಹಾಗೂ ದೀರ್ಘಾಯುಷ್ಯಕ್ಕಾಗಿ ನಾಗದೇವರಲ್ಲಿ ಪ್ರಾರ್ಥಿಸಿ ಉಪವಾಸ ವ್ರತವನ್ನು ಇಂದು ಆಚರಿಸುತ್ತಾರೆ. ಇನ್ನು ಬೇಟೆಗಾರ ಚಿತ್ರದ ಗೀತೆ ರಚನೆ ರಮೇಶ್ ರಾವ್, ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ, ಹಾಡಿದ್ದಾರೆ ರಾಜೇಶ್ ಮತ್ತು ಉಷಾ ಗಣೇಶ್.

ನಾಗರ ಪಂಚಮಿ ಹಬ್ಬದಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಕಾಲಿ ಆಡುವುದು ವಿಶೇಷ. ನಾಗದೇವನಿಗೆ ನೈವೇದ್ಯವಾಗಿ ತಂಬಿಟ್ಟು, ಎಳ್ಳು ಚಿಗಳಿ ಮತ್ತು ಅರಿಶಿನ ಎಲೆಯ ಕಡುಬುಗಳನ್ನು ತಯಾರಿಸಲಾಗುತ್ತೆ. ನಾಗರಪಂಚಮಿಯ ದಿನದಂದು ಭೂಮಿಯನ್ನು ಅಗೆಯುವುದು, ಉಳುವುದು ಅಥವಾ ತರಕಾರಿ ಕತ್ತರಿಸುವುದನ್ನು ಮಾಡುವುದಿಲ್ಲ. ಜೀವರಾಶಿಗಳಿಗೆ ವಿಶೇಷವಾಗಿ ಹಾವಿಗೆ ತೊಂದರೆಯಾಗಬಾರದು ಎಂಬುದು ಇದರ ಹಿಂದಿರುವ ಉದ್ದೇಶ.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
1: ಕೇಳಿದರೆ, ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಹರ್ ಘರ್ ತಿರಂಗ, ಪ್ರತಿ ಮನೆಯಲ್ಲಿಯೂ ತ್ರಿವರ್ಣ ಧ್ವಜ ಎಂಬ ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಭಾರತ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ದೇಶದ ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಲು ಪ್ರೋತ್ಸಾಹಿಸುವ ಒಂದು ರಾಷ್ಟ್ರವ್ಯಾಪಿ ಜನಪ್ರಿಯ ಅಭಿಯಾನವಾಗಿದೆ. ಭಾರತ ಸರ್ಕಾರದ ಆಜಾದಿ ಕಾ ಅಮೃತ್ ಮಹೋತ್ಸವದ ಉಪಕ್ರಮದ ಅಡಿಯಲ್ಲಿ ನರೇಂದ್ರ ಮೋದಿಯವರು ಈ ಒಂದು ಅಭಿಯಾನಕ್ಕೆ ಕರೆ ನೀಡಿದರು. ಈ ಒಂದು ಅಭಿಯಾನದ ಪ್ರಮುಖ ಉದ್ದೇಶಗಳೇನೆಂದರೆ, ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶಭಕ್ತಿಯ ಭಾವನೆಯನ್ನು ಮೂಡಿಸುವುದು, ರಾಷ್ಟ್ರಧ್ವಜದೊಂದಿಗೆ ಕೇವಲ ಔಪಚಾರಿಕ ಸಂಬಂಧವನ್ನು ಹೊಂದಿರದೆ ಆಳವಾದ ವೈಯಕ್ತಿಕ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಬೆಳೆಸುವುದು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರು ಮತ್ತು ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸುವುದು.

2026ರ ಹರ್ ಘರ್ ತಿರಂಗಾ ಅಭಿಯಾನವು ಆಗಸ್ಟ್ 9ರಿಂದ ಪ್ರಾರಂಭಗೊಂಡು ಆಗಸ್ಟ್ 17ರಂದು ಅಂದರೆ ಇಂದು ಅಧಿಕೃತವಾಗಿ ಮುಕ್ತಾಯಗೊಳ್ಳುತ್ತದೆ. ಈ ಬಾರಿಯ ಅಭಿಯಾನದ ವಿಶೇಷತೆಯೇನೆಂದರೆ ವಂದೇ ಮಾತರಂ ರಾಷ್ಟ್ರಗೀತೆಯ 150ನೇ ವರ್ಷಾಚರಣೆಯ ಸ್ಫೂರ್ತಿಗೆ ಸಮರ್ಪಿತವಾಗಿದೆ. ಹರ್ ಘರ್ ತಿರಂಗ ಪ್ರತಿ ಮನೆಯಲ್ಲೂ ನಾವು ಬಾವುಟವನ್ನು ಹಾರಿಸಿದ ನಂತರ ಧ್ವಜದೊಂದಿಗೆ ತೆಗೆದ ಸೆಲ್ಫಿಯನ್ನು ಅಧಿಕೃತ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಡಿಜಿಟಲ್ ಪ್ರಮಾಣಪತ್ರವನ್ನು ಪಡೆದುಕೊಳ್ಳುವ ಅವಕಾಶವನ್ನು ನೀಡಲಾಗಿದೆ. ಹಾಗೆ ಇಂದು ಎಲ್ಲರೂ ಕೂಡ ಮರೆಯದೆ ಹರ್ ಘರ್ ತಿರಂಗ ಆಚರಣೆಯ ಕೊನೆಯ ದಿನವಾಗಿದ್ದು ಗೌರವಯುತವಾಗಿ

ಕೆಲವರು ಇಂದು ಒಂದು ವಿಶಿಷ್ಟ ದಿನವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ನಿರ್ದಿಷ್ಟ ಜನರು ಕಪ್ಪು ಬೆಕ್ಕಿನ ಮೆಚ್ಚುಗೆಯ ದಿನ ಅಂದರೆ ಅಪ್ರಿಸಿಯೇಷನ್ ಆಫ್ ಬ್ಲ್ಯಾಕ್ ಕ್ಯಾಟ್ ಅಂತ. ಅಂದರೆ ಬೆಕ್ಕು ನಮಗೆ ತರಾವರಿ ಬಣ್ಣಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಬೆಳ್ಳಗಿದ್ದರೆ ಅಥವಾ ಬೇರೆ ಬಣ್ಣದಿದ್ದರೆ ನಾವು ಹೆಚ್ಚಾಗಿ ಅದನ್ನ ಇಷ್ಟಪಡ್ತೀವಿ, ಮುದ್ದು ಮಾಡ್ತೀವಿ. ಆದರೆ ಕಪ್ಪು ಬೆಕ್ಕನ್ನು ಹೆಚ್ಚು ಜನ ತಿರಸ್ಕಾರ ಮಾಡ್ತಾರೆ. ಅವುಗಳು ಕೂಡ ಒಂದು ಪ್ರಾಣಿ, ಅವುಗಳಿಗೂ ಕೂಡ ಆ ಪ್ರೀತಿ ಸಿಗಬೇಕು, ಅವುಗಳನ್ನು ಕೂಡ ಎಲ್ಲರೂ ಬೆಕ್ಕಿನಂತೆ ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಕೆಲವರೇ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ನಾಗರಪಂಚಮಿ ಹಬ್ಬದ ಪ್ರಯುಕ್ತ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಾಗರಪಂಚಮಿ ನಾಡಿಗೆ ದೊಡ್ಡದು ಕಾರ್ಯಕ್ರಮ ಮೂಡಿಬರಲಿದೆ. 6:51 ಕೃಷಿ ರಂಗ, ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಸಮಯ ಇನ್ನೇನು 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ, ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂ

0: ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಸೂಚಿಸಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಲಾಗಿದ್ದ ನಿರ್ದೇಶನವನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ. ಮುಂಗಾರು ಮಳೆ ಕೊರತೆ ಎದುರಿಸುತ್ತಿರುವ ರಾಜ್ಯಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸಿಡಬ್ಲ್ಯೂಎಂಎ ಕರ್ನಾಟಕದಿಂದ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚಿಸಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿಲ್ಲ ಎಂದು ತಮಿಳುನಾಡು ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಿದೆ. ನಿತ್ಯ ಕೇವಲ 5-6,000 ಕ್ಯೂಸೆಕ್ನಷ್ಟು ನೀರು ಬರುತ್ತಿದ್ದು ಈವರೆಗೆ ಸುಮಾರು 13-14 ಟಿಎಂಸಿ ನೀರು ಮಾತ್ರ ಲಭಿಸಿದೆ ಎಂದು ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಎಂಎ ಆದೇಶವನ್ನು ಜಾರಿಗೊಳಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ರಾಜ್ಯದಿಂದ ಈಗಾಗಲೇ 3,500 ಕ್ಯೂಸೆಕ್ ನೀರು ಹರಿಸಲಾಗಿದೆ ಎಂದು ರಾಜ್ಯ ಸರ್ಕಾರ ವಾದ ಮಂಡಿಸಿದೆ. 12,000 ಕ್ಯೂಸೆಕ್ ಪ್ರಮಾಣದ ನೀರು ಅಲ್ಲಿ ದಾಖಲಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ತಿಳಿಸಿದೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಪರಿಸ್ಥಿತಿ ಅನಿಶ್ಚಿತವಾಗಿದ್ದು ಈ ಪ್ರಮಾಣದಲ್ಲಿ ನಿರಂತರವಾಗಿ ನೀರು ಹರಿಸುವುದು ರಾಜ್ಯಕ್ಕೆ ಕಷ್ಟವಾಗುತ್ತಿದೆ. ಆದರೂ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲು ಕರ್ನಾಟಕ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಲಾಗಿದೆ. ವಿಚಾರಣೆಯನ್ನು ನ್ಯಾಯಾಲಯ ಒಂದು ವಾರ ಮುಂದೂಡಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆಮುರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟವರ 3 ಕುಟುಂಬಗಳಿಗೂ ಹನೂರು ಶಾಸಕ ಎಂಆರ್ ಮಂಜುನಾಥ್ ಇಂದು ಪರಿಹಾರ ವಿತರಿಸಿದರು. ಕುಮಾರ್, ಆಂತೋಣಿಸಾಮಿ ಹಾಗೂ ಪೀಟರ್ ಮನೆಗೆ ತೆರಳಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಮತ್ತು ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಸೇರಿ ತಲಾ ಒಂದು ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಧರಣಿ ನಿರತರಿಗೆ ನೀಡಿದ್ದ ಭರವಸೆಯಂತೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಪಾರ್ಥಿವ ಶರೀರಗಳನ್ನು ಕುಟುಂಬಸ್ಥರು ತೋಮಿಯಾರ್ಪಾಳ್ಯದ ಚರ್ಚ್ಗೆ ತಂದಿರಿಸಿದ್ದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆಯಾದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ಚುರುಕುಗೊಳಿಸಿದ್ದು ಅಮಾಯಕರ ಮೇಲೆ ಗುಂಡಿನ ದಾಳಿ ಹಾಗೂ ಕಳ್ಳಬೇಟೆಗಾರರು ಎಂಬ 2 ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಶೂಟೌಟ್ ಪ್ರಕರಣದ ಕುರಿತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಮರುದಾಳಿ ನಡೆಸಿದ್ದು ಯಾರಿಗೂ ಹತ್ತಿರದಿಂದ ಗುಂಡು ಹಾರಿಸಿಲ್ಲ. ಘಟನೆ ಕುರಿತು ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಸಿಬ್ಬಂದಿ ತಪ್ಪಿದರೆ ಕ್ರಮ ಜರುಗಿಸಲಾಗುವುದಾಗಿ ತಿಳಿಸಿದ್ದಾರೆ. ಮುಂಜಾನೆ 5 ಗಂಟೆಯ ಸುಮಾರಿಗೆ ಅರಣ್ಯದ ಬಂಡೆಯೊಂದರ ಬಳಿ ಬ್ಯಾಟರಿ ಬೆಳಕು ಕಂಡುಬಂದಿದೆ. ಸಿಬ್ಬಂದಿ ಅವರನ್ನು ಶರಣಾಗುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಬೇಟೆಗಾರರ ಕಡೆಯಿಂದ ಸಿಬ್ಬಂದಿಯತ್ತ ಗುಂಡಿನ ದಾಳಿ ನಡೆದಿದ್ದು ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿ ಪ್ರತಿದಾಳಿ ನಡೆಸಿದ್ದಾರೆ. ಗುಂಡಿನ ದಾಳಿ ನಿಂತ ಬಳಿಕ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದಾಗ ಮೂವರಿಗೆ ಗುಂಡು ತಗುಲಿರುವುದು ಕಂಡುಬಂದಿದೆ. ಆಸ್ಪತ್ರೆಗೆ ಸ್ಥಳಾಂತರಿಸಿದಾಗ ಅವರು ಮೃತಪಟ್ಟಿರುವುದನ್ನು ವೈದ್ಯರು ಖಚಿತಪಡಿಸಿದ್ದು ಮೃತದೇಹಗಳನ್ನು ಮೈಸೂರಿಗೆ ರವಾನಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ಅರಣ್ಯವನ್ನು ಉಳಿಸುವುದು ಇಲಾಖೆಯ ಕರ್ತವ್ಯ. ಅರಣ್ಯ ಕಾಯ್ದೆಯಡಿ ಈಗಾಗಲೇ ಪ್ರಕರಣ ದಾಖಲಿಸಲಾಗಿದೆ. ಒಂದು ವೇಳೆ ತನಿಖೆಯಲ್ಲಿ ಸಿಬ್ಬಂದಿ ತಪ್ಪು ಮಾಡಿದ್ದರೆ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಈ ಘಟನೆ ರಾಜ್ಯವನ್ನು ಆಘಾತಗೊಳಿಸಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ಅವಧಿಯನ್ನು ಮುಂದೂಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿರೋಧ ಪಕ್ಷ ಸದನದಲ್ಲಿ ವಿಷಯ ಪ್ರಸ್ತಾಪಿಸುವ ಮೊದಲು ನೋಟಿಸ್ ನೀಡಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹನೂರು ಶೂಟೌಟ್ ಪ್ರಕರಣ ಮೇಲ್ಮನೆಯಲ್ಲೂ ಇಂದು ಸದ್ದು ಮಾಡಿತು. ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹನೂರು ಘಟನೆಯನ್ನು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಸಮರ್ಥಿಸಿಕೊಂಡರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಪಕ್ಷ ಸದಸ್ಯರು ಸರ್ಕಾರದ ವಿರುದ್ದ ಏರುದನಿಯಲ್ಲಿ ವಾಗ್ದಾಳಿ ನಡೆಸಿದರು. ಈ ಹಂತದಲ್ಲಿ ಸಚಿವರಾದ ಯುಟಿ ಖಾದರ್, ಬಸವರಾಜ ರಾಯರೆಡ್ಡಿ ಸರ್ಕಾರದ ಪರವಾಗಿ ಸ್ಪಷ್ಟನೆ ನೀಡಲು ಮುಂದಾದರು. ಅತ್ಯಂತ ಕಡಿಮೆ ಅಂತರದಿಂದ 3 ವ್ಯಕ್ತಿಗಳ ಮೇಲೆ ಗುಂಡು ಹಾರಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ.

0: ಎಂದು ಜೆಡಿಎಸ್ ಸದಸ್ಯರು ಆರೋಪಿಸಿದರು. ಈ ನಡುವೆ ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ, ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಲೇಬೇಕು ಎಂದು ಒತ್ತಾಯಿಸಿ ಮೇಲ್ಮನೆಯಲ್ಲಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಚಿವ ಬಿ ನಾಗೇಂದ್ರ ವಿರುದ್ಧ ತನಿಖೆ ನಡೆದು ಆರೋಪ ಪಟ್ಟಿಯೂ ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉತ್ತರಿಸಿ ಸರ್ಕಾರ ಈ ಬಗ್ಗೆ ಚರ್ಚೆ ನಡೆಸಲು ಸಿದ್ದವಿದೆ ಎಂದು ಹೇಳಿದರು. ಇದಕ್ಕೆ ತೃಪ್ತರಾಗದ ವಿಪಕ್ಷ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳ ವೈದ್ಯ ಅವರ ಹೆಸರು ಸೂಚಿಸಿ ಸಭಾನಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಸಚಿವರಾದ ಲಕ್ಷ್ಮಣ್ ಸವದಿ, ಬಾಲಕೃಷ್ಣ, ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ನಡುವೆ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನು ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮೇಲ್ಮನೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಶ್ರಾವಣ ಮಾಸದ ಮೊದಲ ಸಾಂಪ್ರದಾಯಿಕ ಹಬ್ಬವಾದ ನಾಗರ ಪಂಚಮಿಯನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಇಂದು ಸಡಗರ ಮತ್ತು ಭಕ್ತಿ ಶ್ರದ್ದೆಯಿಂದ ಆಚರಿಸಲಾಯಿತು. ಹರಿಹರ, ಹೊನ್ನಾಳಿ, ಚನ್ನಗಿರಿ, ಜಗಳೂರು ಹಾಗೂ ಮಲೆಬೆನ್ನೂರು ವ್ಯಾಪ್ತಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ನಾಗದೇವತೆಯನ್ನು ಪೂಜಿಸಲಾಯಿತು. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಮರದ ಕೊಂಬೆಗಳಿಗೆ ಜೋಕಾಲಿ ಕಟ್ಟಿ ಜೀಕುಟ್ಟಾ ಸಂಭ್ರಮಿಸಿದರು. ನಾಗರ ಪಂಚಮಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಪುಣ್ಯಕ್ಷೇತ್ರದಲ್ಲಿ ನಾಗರ ಕಲ್ಲುಗಳಿಗೆ ಭಕ್ತರು ಹಾಲೆರೆದು ಪೂಜೆ ಸಲ್ಲಿಸಿದರು. ಈ ಭಾಗದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವುದು ಹಾಗೂ ವರ್ಷಪೂರ್ತಿ ಕೆಲಸ ಮಾಡುವ ರೈತಾಪಿ ಜನರಿಗೆ ಹಾವು ಕಚ್ಚಬಾರದು ಎನ್ನುವ ನಂಬಿಕೆಯಿಂದ ಹಾಲು ಎರೆದು ಪೂಜಿಸುವುದು ವಿಶೇಷತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾಗರ ಪಂಚಮಿಯನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಭೇಟಿ ನೀಡಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಹಲವೆಡೆ ನಾಗವನದಲ್ಲಿ ಹಾಲೆರೆಯಲಾಗುತ್ತಿದೆ. ಮಂಗಳೂರಿನ ಕುಡುಪು, ಅನಂತ ಪದ್ಮನಾಭ ದೇವಸ್ಥಾನಗಳಲ್ಲೂ ಜನಸಾಗರ ಕಂಡುಬಂತು. ಇನ್ನೊಂದೆಡೆ ನಾಗರ ಪಂಚಮಿ ಹಬ್ಬವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭ್ರಮ ಹಾಗೂ ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ವಿವಿಧ ನಾಗರ ಕಟ್ಟೆಗಳು ಹಾಗೂ ನಾಗದೇವರ ವಿಗ್ರಹಗಳ ಬಳಿ ಭಕ್ತರು ತೆರಳಿ ಹಾಲಿನ ಅಭಿಷೇಕ, ವಿಶೇಷ ಪೂಜೆ ಹಾಗೂ ನೈವೇದ್ಯ ಸಮರ್ಪಿಸಿದರು. ಕೇಂದ್ರ ಸರ್ಕಾರದಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಎಂಬುದು ನಕಲಿ ಸಂದೇಶವಾಗಿದ್ದು ಸಾರ್ವಜನಿಕರು ಇದನ್ನು ನಂಬಿ ಮೋಸ ಹೋಗಬಾರದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಹೆಸರಿನಲ್ಲಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಸುದ್ದಿ ಸಂದೇಶಗಳನ್ನು ಬಿತ್ತರಿಸಲಾಗುತ್ತಿದೆ. ಈ ಬಗ್ಗೆ ನಾಗರಿಕರು ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಲಾಖೆಯಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಯೋಜನೆಯನ್ನು ಪರಿಚಯಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ತೆರೆಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಸಂಧ್ಯಾ ಜವಳಿ.
1: ನಮಸ್ತೆ ಗುರುಗಳೇ. ನಮಸ್ತೆ ಅಧ್ಯಾಪಿಕಾ ಜೀ.
2: ನಮಸ್ತೆ, ಆಯೇ ಬೈಠಿಯೇ. ಬಚ್ಚೋ, ಆಜ್ ಕಿಸ್ ಬಾತ್ ಕೋ ಲೇಕರ್ ಇತ್ನಿ ಚರ್ಚಾ ಹೋ ರಹಿ ಹೈ?
1: ನಮ್ಮ ಶಾಲೆಯಲ್ಲಿ ಡಿಬೇಟ್ ಇದೆ ಗುರುಗಳೇ. ನಮಗೆ ಜಾಸ್ತಿ ಪಾಯಿಂಟ್ಸ್ ನೇ ಸಿಗ್ತಾ ಇಲ್ಲ.
2: ಟಾಪಿಕ್ ಏನ್ ಕೊಟ್ಟಿದ್ದಾರೆ, ಯಾಕೆ ಪಾಯಿಂಟ್ ಸಿಗ್ತಾ ಇಲ್ಲ?
1: ಟಾಪಿಕ್ ಇದೆ ಇವತ್ತಿನ ವಿದ್ಯಾರ್ಥಿ ಮೇಲೆ ಬದಲಾಗುತ್ತಿರುವ ಪರಿಸ್ಥಿತಿಯ ಪರಿಣಾಮ.
3: ಆಜ್ ಕೆ ಪರಿವೇಶ್ ಮೇ ವಿದ್ಯಾರ್ಥಿ.
2: ಅಚ್ಚಾ, ಐಸಾ ಕುಚ್ ಕಿ ಬದಲ್ತೆ ಪರಿವೇಶ್ ಮೇ ವಿದ್ಯಾರ್ಥಿ.
1: ಹಾ ಹಾ, ಯಹಿ ವಿಷಯ ಹೈ. ಹಮೇ ಕುಚ್ ಪಾಯಿಂಟ್ಸ್ ಮಿಲೇ ಹೈ.
2: ಜೈಸೆ ಕಿ
1: ಬದಲಾರ್ದ ವಿದ್ಯಾರ್ಥಿಯಲ್ಲಿ ಕಂಪ್ಯೂಟರ್ ಶಿಕ್ಷಣ, ಜಾಸ್ತಿ ಆಗ್ತಾ ಇರೋ ಆರ್ಥಿಕ ಸಮಸ್ಯೆ, ಪಾಠ್ಯ ಪುಸ್ತಕ ಮತ್ತು ವಿಷಯಗಳು.
2: ದೇಖೋ ಬಚ್ಚೋ, ಆಪ್ಕೋ ಯಹ ಡಿಬೇಟ್ ಯಾನಿ ವಾದ್ ವಿವಾದ ಸ್ಪರ್ಧಾ ಹಿಂದಿ ಮೇ ಕರ್ನಿ ಹೈ ನಾ?
1: ಹೌದು ಗುರುಗಳೇ.
2: ಆದ್ರೆ ನೀವು ಕನ್ನಡ ಇಂಗ್ಲಿಷ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ, ಶಬ್ದ ಜ್ಞಾನ ಬೆಳೆಯೋದಕ್ಕೆ ಹಿಂದಿನಲ್ಲಿನೂ ಚರ್ಚೆ ಮಾಡಿ.
1: ಹೌದು, ನಿಜ.
2: ಅವ್ರ ಈಗ ಬಾತ್ ಆಪ್ ಲೋಗ್ ವಿದ್ಯಾರ್ಥಿ ಹೋ, ಆಜ್ಕಲ್ ಕಾ ಪರಿವೇಶ್ ಕೈಸೆ ತೇಜಿ ಸೆ ಬದಲ್ ರಹಾ ಹೈ ಜಾನ್ತೆ ಹೋ, ತೋ ಏಕ್ ಏಕ್ ಪಾಯಿಂಟ್ ಯಾನಿ ಮುದ್ದೆ ಕೋ ಲೇಕರ್ ಉಸೆ ಬಢಾತೆ ಜಾಓ.
1: ಹಾ, ಸಮಜ್ ಮೇ ಆಯಾ. ಏಕ್ ಏಕ್ ಪಾಯಿಂಟ್ ಯಾನಿ ಪಾಲಿಟಿಕ್ಸ್ ಕೆ ಕಾರಣ ವಿದ್ಯಾರ್ಥಿ ಜೀವನ ಮೇ ಬದಲ್ ಯಾ ವೆಸ್ಟರ್ನ್ ಕಲ್ಚರ್ ಕೆ ಕಾರಣ.
3: ಹಾ, ಯಹ ಸಹಿ ರಹೇಗಾ.
2: ಏಕ್ದಮ್ ಠೀಕ್. ಲೇಕಿನ್ ಐಸೆ ಹಿ ಔರ್ ಮುದ್ದೋ ಪರ್ ಸೋಚೋ. ಪಾಶ್ಚಾತ್ಯ ಪ್ರಭಾವ ಠೀಕ್ ಹೈ, ಲೇಕಿನ್ ರಾಜನೀತಿ ಕೋ ಅಂತ ಮೇ ರಖೇಂಗೆ.
1: ಠೀಕ್ ಹೈ, ತೋ ಸಬ್ಸೆ ಪೆಹ್ಲೆ ಹಮ್ ದೇಖೇಂಗೆ
2: ಶಿಕ್ಷಾ ಕೆ ಪ್ರತಿ ಲೋಗೋ ಕಿ ಜಾಗರೂಕತಾ.
1: ಜಾಗರೂಕತಾ ಯಾನಿ?
2: ಜಾಗರೂಕತಾ ಯಾನಿ ಅವೇರ್ನೆಸ್. ಆಜ್ ಹರ್ ಕೋಯಿ, ಸ್ತ್ರೀ ಪುರುಷ್, ಶಹರ್ ವಾಲೆ, ಗಾಂವ್ ವಾಲೆ ಶಿಕ್ಷಾ ಕೆ ಪ್ರತಿ ಜಾಗರೂಕ್ ಹೈ.
1: ಯಾನಿ ಹರ್ ಕೋಯಿ ಅಪ್ನೆ ಬಚ್ಚನ್ ಕೋ ಸ್ಕೂಲ್ ಭೇಜನಾ ಚಾಹತಾ ಹೈ, ಶಿಕ್ಷಾ ದೇನಾ ಚಾಹತಾ ಹೈ.
3: ಲಡ್ಕಾ ಹೋ ಯಾ ಲಡ್ಕಿ, ಸಭಿ ಗಾಂವೋ ಮೇ ಛೋಟೆ ಛೋಟೆ ಗಾಂವೋ ಮೇ ಭೀ ಸ್ಕೂಲ್ ಖುಲೇ ಹೈ. ಶಿಕ್ಷಾ ಕೆ ಪ್ರತಿ ಯಹ ಜಾಗರೂಕತಾ ಬಹುತ್ ಅಚ್ಚಿ ಬಾತ್ ಹೈ. ಅಗಲೇ ಕುಚ್ ಸಾಲೋ ಮೇ ಭಾರತ್ ಕಾ ಹರ್ ಏಕ್ ಬಚ್ಚಾ ಶಿಕ್ಷಿತ ಹೋಗಾ,
1: ದೇಶ ಮುಂದೆ ಬರುತ್ತೆ. ನಮ್ಮ ದೇಶ ಕೂಡ ಅಮೆರಿಕಾ ತರ ಉನ್ನತವಾಗಿ ಬೆಳೆಯುತ್ತದೆ.
2: ಹಾ, ಶಿಕ್ಷಾ ಕೆ ಪ್ರಚಾರ ಪ್ರಸಾರ ಸೆ ಏಕ್ ಮಜದೂರ್ ಕಾಮ್ ವಾಲಿ ಬಾಯಿ ಭೀ ಅಪ್ನೆ ಬಚ್ಚೆ ಕೋ ಸ್ಕೂಲ್ ಭೇಜ್ ರಹಿ ಹೈ. ಲೇಕಿನ್ ಹರ್ ಗಾಂವ್ ಶಹರ್ ಮೇ ಸ್ಕೂಲೋ ಕಿ ಸಂಖ್ಯಾ ಕಿತ್ನಿ ಹೈ, ಪಢಾನೆ ವಾಲೆ ಅಚ್ಛೆ ಅಧ್ಯಾಪಕ ಕಿತ್ನೆ ಹೈ.
1: ಇಸ್ಲಿಯೇ ಹರ್ ಸ್ಕೂಲ್ ಮೇ ಕಕ್ಷಾಯೆ ಬಡ್ ರಹಿ ಹೈ, ಸ್ಕೂಲೋ ಕಾ ವಿಸ್ತಾರ ಹೋ ರಹಾ ಹೈ.
3: ಹರ್ ಕ್ಲಾಸ್ ಮೇ 50 ಸೆ 70 ಬಚ್ಚೆ ಪಡ್ ರಹೆ ಹೈ, ಹರ್ ಗಲಿ ಸ್ಕೂಲ್ ಕಿ ಸಂಖ್ಯಾ ಬಡ್ ರಹಿ ಹೈ.
2: ಇಸ್ಸೆ ಶಿಕ್ಷಾ ಕಾ ಸ್ತರ್ ಘಟ್ ರಹಾ ಹೈ. ಜಾನ್ತೆ ಹೋ ನಾ, ಸಾರೇ ಬಚ್ಚೆ ತೋ ಇತ್ನೆ ನಸೀಬ್ವಾನ್ ನಹೀ ಹೋತೆ ಕಿ ಐಸೆ ಸ್ಕೂಲ್ ಮೇ ಪಡೆ ಜಹಾ ಕಮ್ ಬಚ್ಚೆ ಹೋ, ಫೀಸ್ ಬಹುತ್ ಜ್ಯಾದಾ ಹೋ. ಔರ್ ಏಕ್ ಬರಹ ಅಹಮ್ ಬಾತ್ ಹೈ,
1: ಅಡ್ಮಿಷನ್ ನಾ. ಹಾ, ಜನವರಿ ಫರ್ವರಿ ಸೆ ಹಿ ಪೇರೆಂಟ್ಸ್ ಫಾರ್ಮ್ ಕೆ ಲಿಯೆ ಲೈನ್ ಮೇ ರಾತ್ ಭರ್ ಖಡೆ ರಹತೆ ಹೈ,
3: ಫಿರ್ ಭೀ ಅಡ್ಮಿಷನ್ ಮಿಲ್ನೆ ಕಿ ಗ್ಯಾರಂಟಿ ನಹೀ ರಹತಿ.
2: ಹಾ, ಯೇ ಬಾತ್ ತೋ ಸಚ್ ಹೈ. ಹರ್ ಮಾ ಬಾಪ್ ಚಾಹತೆ ಹೈ ಕಿ ಉನ್ಕಾ ಬಚ್ಚಾ ಅಚ್ಚೆ ಸ್ಕೂಲ್ ಮೇ ಪಡೆ, ಅಚ್ಚಿ ಶಿಕ್ಷಾ ಪಾಯೆ. ಲೇಕಿನ್ ಕಿತ್ನೆ ಬಚ್ಚೋ ಕೋ ಅಚ್ಚೆ ಸ್ಕೂಲೋ ಮೇ ದಾಖಿಲಾ ಮಿಲ್ತಾ ಹೈ ಬೋಲೋ? ಕಿತ್ನೆ ಮಾ ಬಾಪ್ ಪೈಸೆ ದೇಕರ್ ಅಪ್ನೆ ಬಚ್ಚೋ ಕೋ ಪಡಾ ಸಕ್ತೆ ಹೈ?
1: ಡೊನೇಷನ್ ನಾ, ಮೈನೆ ತೋ ಸುನಾ ಹೈ ಕಿ ಕುಚ್ ಮಾ ಬಾಪ್ ಕರ್ಜಾ ಲೇಕರ್ ಡೊನೇಷನ್ ದೇತೆ ಹೈ,
3: ಫಿರ್ ಯೂನಿಫಾರ್ಮ್, ಕಿತಾಬೋ ಕೆ ಪೈಸೆ, ಪಿಕ್ನಿಕ್, ಟ್ರಿಪ್.
2: ಲೇಕಿನ್ ಆಜ್ ಕೆ ಔರ್ ಏಕ್ ಮುಖ್ಯ ಸಮಸ್ಯಾ ತೋ ಆಪ್ ಭೂಲ್ ರಹೆ ಹೋ. ಆಪ್ನೆ ಜೋ ಕುಚ್ ಭೀ ಅಭಿ ಕಹಾ, ಯೂನಿಫಾರ್ಮ್, ಕಿತಾಬ್ ಕೆ ಪೈಸೆ, ಪಿಕ್ನಿಕ್, ಯೇ ಸಬ್ ಠೀಕ್ ಹೈ, ಲೇಕಿನ್ ಸ್ಕೂಲ್ ಪಹುಂಚನೆ ಕೆ ಲಿಯೆ ಆಜ್ಕಲ್ ಬಚ್ಚೋ ಕೋ ಕಿತ್ನಾ ಮುಶ್ಕಿಲ್ ಹೋ ರಹಾ ಹೈ.
1: ಹೌದು, ಟ್ರಾಫಿಕ್ ಪ್ರಾಬ್ಲಮ್. 8 o'clock ಸ್ಕೂಲ್ ಇದ್ರೆ ಮಗು 6 ಗಂಟೆಗೆನೆ ಮನೆ ಬಿಡಬೇಕಾಗುತ್ತೆ.
3: ದಾರಿನಲ್ಲಿ ಎಷ್ಟು ವಾಹನಗಳು, ಎಷ್ಟು ಪೊಲ್ಯೂಷನ್.
2: ಹಾ, ಸಹಿ ಕಹ ರಹೆ ಹೋ. ಸ್ಕೂಲ್ ದೂರ್ ಹೋ ಯಾ ಪಾಸ್, ರಾಸ್ತೆ ಪರ್ ಇತ್ನೆ ತರಹ ತರಹ ಕೆ ವಾಹನ ಹೋತೆ ಹೈ ಕಿ ಬಚ್ಚಾ ಬಡಿ ಮುಶ್ಕಿಲ್ ಸೆ ಸ್ಕೂಲ್ ಸೆ ಘರ್ ಔರ್ ಘರ್ ಸೆ ಸ್ಕೂಲ್ ಪಹುಂಚ್ತಾ ಹೈ. ಯಹ ಸಭಿ ಬದಲ್ತೆ ಪರಿವೇಶ್ ಕಾ ಹಿ ಪರಿಣಾಮ ಹೈ. ಪಹಲೆ ಜಮಾನೆ ಮೇ ಅಲಗ್ ಥಾ, ಬಹುತ್ ಅಚ್ಚಾ ಥಾ ನಾ, ಗುರುಕುಲ್ ಪ್ರಥಾ ಥಿ, ಖುಲಿ ಸ್ವಸ್ಥ ಹವಾ ಮೇ ಬಚ್ಚೆ ಪಡ್ತೆ ಥೆ. ಆಜ್ಕಲ್ ದೇಖೋ, ಬಂದ್ ಕಮರೆ ಮೇ 60-70 ಬಚ್ಚೋ ಕೆ ಬೀಚ್ ಬಚ್ಚಾ ಪಡ್ತಾ ಹೈ.
1: ಪಹಲೆ ತೋ ಕಾಂಪಿಟಿಷನ್ ಭೀ ಇತ್ನಾ ನಹೀ ಥಾ. ಆಜ್ಕಲ್ ಬಚ್ಚೋ ಕೋ 80-90% ಲೇನೆ ಕಾ ಟೆನ್ಷನ್ ಹೋತಾ ಹೈ. ಊಪರ್ ಸೆ ದೂಸರೆ ಕೈ ಕ್ಲಾಸಸ್ ಭೀ ಅಟೆಂಡ್ ಕರ್ನೆ ಹೋತೆ ಹೈ.
2: ಯಹ ಭೀ ಬದಲ್ತೆ ಪರಿವೇಶ್ ಕಾ ಹಿ ಕಾರಣ ಹೈ ಕಿ ಆಜ್ ಬಚ್ಚೋ ಕೋ ಮಾನಸಿಕ ತನಾವ್ ಸೆ ಗುಜರ್ನಾ ಪಡ್ ರಹಾ ಹೈ. ಅಚ್ಚೆ ಸ್ಕೂಲ್ ಮೇ ದಾಖಿಲಾ ಮಿಲ್ನಾ ಹಿ ಕಾಫಿ ನಹೀ, ಉಸೆ 7% ಅಂಕ ಭೀ ಲೇನೆ ಹೋತೆ ಹೈ, ದೂಸರೆ ಕಿಸಿ ಮೇ ಅಪ್ನಾ ಹುನರ್ ಭೀ ದಿಖಾನಾ ಹೋತಾ ಹೈ.
1: ಹಾ, ಆಜ್ಕಲ್ ಕೆ ಬಚ್ಚೆ ಕೋಯಿ ಕರಾಟೆ ಸಿಕ್ತಾ ಹೈ, ಕೋಯಿ ಮಾರ್ಷಲ್ ಆರ್ಟ್, ಕಂಪ್ಯೂಟರ್, ಡಾನ್ಸ್, ಗಾನಾ, ಕುಚ್ ನಾ ಕುಚ್ ಸಿಕ್ತೆ ಹಿ ಹೈ ನಾ?
2: ಹಾ, ಆಜ್ಕಲ್ ಕೆ ಮಾತಾ ಪಿತಾ ಕೆ ಅಪೇಕ್ಷಾಯೇ ಭೀ ಬಡ್ ರಹಿ ಹೈ. ವಹ ಹರ್

0: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:01:25.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆ

0: ಅನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
1: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
2: ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು, ಇದೇ August 20 ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
6: ಇದೀಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:31:30.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದೀಗ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ರತ್ನಮಂಜರಿ ಚಿತ್ರಕ್ಕಾಗಿ ನಾಗೇಶ್ವರ ರಾವ್ ಹಾಗೂ ಸುಮಂಗಲ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ.

0: ಏನ್ರಿ ಮದ್ವೆಯಾಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಭಾಗ್ಯಜ್ಯೋತಿ ಚಿತ್ರಕ್ಕಾಗಿ ಕಸ್ತೂರಿ ಶಂಕರ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ವಿಜಯ್ ಭಾಸ್ಕರ್, ಸಾಹಿತ್ಯ ವಿಜಯ ನರಸಿಂಹ.

ಇನ್ನು ಮುಂದೆ ಕೇಳಿ, ಬಿಳಿ ಹೆಂಡತಿ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ವಿಜಯ್ ಭಾಸ್ಕರ್, ಸಾಹಿತ್ಯ ವಿಜಯ ನಾರಸಿಂಹ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 4:44. ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಧರ್ಮಸರೆ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಉಪೇಂದ್ರ ಕುಮಾರ್, ಸಾಹಿತ್ಯ ವಿಜಯ ನರಸಿಂಹ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ದಾರಿ ತಪ್ಪಿದ ಮಗ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ, ಗೀತೆಗೆ ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್.

0: ಇದುವರೆಗೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-901282.
7: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
8: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 year ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 years ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
9: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
10: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
12: ಅಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
5: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ August 20 ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಒಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
12: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
0: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
13: ಆಕಾಶವಾಣಿ ಮಡಿಕೇರಿ

ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಕೇಳುಗರೆ, ತಮಗೆಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳನ್ನು ಕೋರುತ್ತಾ ಈ ಪ್ರಯುಕ್ತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ನಾಗರ ಪಂಚಮಿ ನಾಡಿಗೆ ದೊಡ್ಡದು.

ಆಹಾ, ಈ ಭಜನೆ ಸಾಲುಗಳು ರೇಡಿಯೋದಲ್ಲಿ ಪ್ರಸಾರವಾಗ್ತಿದ್ದ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಕೇಳಿ ಬೆಳೆದವರು ನಾವು. ರೇಡಿಯೋಗೆ ಈಗ 90 ಹರಯ. 9 ಮಕ್ಕಳಿಂದ ಹಿಡಿದು ವಯೋವೃದ್ಧರಾದಿಯಾಗಿ ಎಲ್ಲರನ್ನೂ ರಂಜಿಸುವ ಏಕೈಕ ಮಾಧ್ಯಮ ರೇಡಿಯೋ. ಇನ್ನು ಇಂದಿನ ನಾಗರ ಪಂಚಮಿ ವಿಶೇಷ. ಚೌತಿ ದಿನದಿಂದಲೇ ಹಬ್ಬ ಆರಂಭ. ಮನೆಯ ಹಿರಿಯರು ಚೌತಿ ತನಿಯೆರೆದು ಉಪ್ಪಿಲ್ಲದ ಫಲಹಾರ ಸೇವಿಸಿ ಆಚರಿಸುತ್ತಾರೆ. ಪಂಚಮಿಯ ದಿವಸ ಮಡಿಯುಟ್ಟು ಪೂಜೆಗೆ ಅಣಿಮಾಡಿ ಅಕ್ಕಿ ಹಿಟ್ಟಿಗೆ ಚಿಟಿಕೆ ಅರಿಶಿಣ ಬೆರೆಸಿ ಕಲಸಿ ನಾಗಪ್ಪ ತೊಟ್ಟಿಲು ಬಟ್ಟಿಲುಗಳನ್ನು ಮಾಡಿ ತಟ್ಟೆಯಲ್ಲಿ ನಾಗಪ್ಪನ ವಿಗ್ರಹದ ಜೊತೆಗೇ ಇಟ್ಟು ನೀರು ಹಾಲು ಬೆಣ್ಣೆ ಅರಿಶಿಣ ಕುಂಕುಮ ಹೂವು ಮಂತ್ರಾಕ್ಷತೆಗೆ ಬದಲಾಗಿ ಅರಳಿನಿಂದ ಅರ್ಚಿಸಿ ಕಾಯಿ ಕಡುಬು ಉದ್ದಿನ ಕಡುಬನ್ನು ನೈವೇದ್ಯ ಮಾಡಿ ಒಡಹುಟ್ಟಿದವರಿಗೆ ನಾಗತನಿಯನ್ನು ಹಚ್ಚಿ ತೌರು ಮನೆ ಅಭಿವೃದ್ಧಿಯಾಗಲಿ ಎಂದು ಹಾರೈಸುವುದು ಈ ಹಬ್ಬದ

0: ಅನಂತಂ ವಾಸುಕೀಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಕಾಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನಾಂ ಸಾಯಂಕಾಲೇ ಪಟೇ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಈ ಒಂಬತ್ತು ಮಹಾತ್ಮರಾದ ನಾಗಗಳ ಹೆಸರನ್ನು ನಿತ್ಯವೂ ಬೆಳಗ್ಗೆ ಮತ್ತು ಸಂಜೆ ಪಠಿಸುವವರಿಗೆ ಯಾವುದೇ ವಿಷದ ಭಯವಿರುವುದಿಲ್ಲ ಮತ್ತು ಅವರು ಜೀವನದ ಎಲ್ಲ ರಂಗಗಳಲ್ಲೂ ವಿಜಯಶಾಲಿಯಾಗುತ್ತಾರೆ ಎಂಬ ನಂಬಿಕೆ.
1: ನಾಗರ ಪಂಚಮಿಯಂದು ಭೂಮಂಡಲವನ್ನು ಹೊತ್ತಿರುವ ಆದಿಶೇಷನಿಗಾಗಲಿ ಮಹಾದೇವನ ಕೊರಳನ್ನು ಅಲಂಕರಿಸುವ ವಾಸುಕಿಗಾಗಲಿ ಅಲ್ಲದೆ ಪಾರ್ವತಿ ಪರಮೇಶ್ವರರ ಪುತ್ರನಾದ ಸುಬ್ರಹ್ಮಣ್ಯನಿಗೆ ನಾಗನ ರೂಪಿನಲ್ಲಿ ಹುತ್ತಕ್ಕೆ ಪೂಜೆ. ಕೊಡವರು ಸುಬ್ರಹ್ಮಣ್ಯ ಷಷ್ಠಿಯಂದು ಹುತ್ತಕ್ಕೆ ಹಾಲಭಿಷೇಕ ಮಾಡಿ ಮೃತ್ತಿಕೆಯನ್ನು ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಹಿಂದೆ ಒಂದು ಮನೆತನದ ಕೊಡವರು ಒಟ್ಟಾಗಿ ವಾಸಿಸುತ್ತಿದ್ದ ದೊಡ್ಡ ಮನೆಯ ಓಣಿಯಲ್ಲಿ ನಾಥನ ಕಲ್ಲು ಅಥವಾ ನಾಗನ ಕಲ್ಲಿರುತ್ತದೆ. ಕೊಡವತಿಯರ ಕರಿಮಣಿ ಪತ್ತಾಕಿನಲ್ಲಿ ಕೊಕ್ಕೆತಾತಿಯಲ್ಲಿ ನಾಗನ ಮುದ್ರೆ ಇರುತ್ತದೆ. ನಾಗಾರಾಧನೆ ಕೊಡಗಿನ ಪ್ರಾಚೀನ ಸಂಸ್ಕೃತಿಯ ಸಂಪ್ರದಾಯವಾಗಿದೆ.

0: ನಾಗರ ಪಂಚಮಿಯ ದಿವಸ ನಾಗನಿಗೆ ಪಂಚಾಮೃತ ಅಭಿಷೇಕ ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿ ಮತ್ತು ಭೂಮಿಯಲ್ಲಿ ನಾಗನನ್ನು ಕೊಂದ ದೋಷ ಮತ್ತು ನಾಗನ ಹುತ್ತವನ್ನು ತೆಗೆದ ದೋಷಗಳು ಪರಿಹಾರವಾಗುತ್ತದೆ. ಜಾತಕದಲ್ಲಿ ಕುಜದೋಷ, ಕಾಳಸರ್ಪದೋಷ, ರಾಹುದೆಸೆಯ ದೋಷಗಳಿದ್ದರೆ ಪರಿಹಾರವಾಗುತ್ತದೆ ಎಂದು ನಂಬಿಕೆ. ಮದುವೆಯಾಗಿ ಸಂತಾನ ಭಾಗಿಯಾಗದವರು ನಾಗನ ಸೇವೆಯನ್ನು ಮಾಡಿ ಹರಕೆ ಹೊರುತ್ತಾರೆ. ಹುತ್ತದ ಮೃತ್ತಿಕೆ ಲೇಪನ ಮಾಡಿದರೆ ಚರ್ಮವ್ಯಾಧಿ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಪೂಜೆ ವಿಧಾನಗಳನ್ನು ಈಗಲೂ ನಡೆಸುವ ರೂಢಿಯಿದೆ.
1: ಸನಾತನ ಧರ್ಮದಲ್ಲಿ ನಾಗನಿಗೆ ವಿಶೇಷ ಸ್ಥಾನವಿದೆ. ಹರಿಯು ಶೇಷಶಯನನಾದರೆ ಹರನು ನಾಗಾಭರಣನು. ಸುಬ್ರಹ್ಮಣ್ಯನು ನಾಗನ ಸ್ವರೂಪವಾಗಿ ಕಾಣಿಸಿಕೊಳ್ಳುತ್ತಾನೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಯಮುನೆಯಲ್ಲಿ ಶ್ರೀಕೃಷ್ಣನು ಕಾಳಿಂಗಮರ್ದನ ಮಾಡಿದ ದಿನ. ಜನಮೇಜಯ ರಾಜನು ತಂದೆ ಪರೀಕ್ಷಿತ ಮಹಾರಾಜನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಸರ್ಪಯಾಗ ಮಾಡಿದಾಗ ಜರತ್ಕಾರುವಿನ ಮಗನಾದ ಆಸ್ತಿಕ ಮುನಿಯು ಯಾಗವನ್ನು ತಡೆದ ದಿನ. ಅರ್ಜುನ ಕಾಂಡವ ದಹನದಲ್ಲಿ ಭಸ್ಮೀಭೂತವಾದ ಸರ್ಪಗಳ ದೋಷ ಪರಿಹಾರ್ಥವಾಗಿ ನಾಗಾರಾಧನೆ ಮಾಡಿದ ದಿನ. ಪರಶುರಾಮರು ಸಮುದ್ರದಿಂದ ಭೂಮಿಯನ್ನು ಸೃಷ್ಟಿಸಿ ತುಳುನಾಡನ್ನು ಸ್ಥಾಪಿಸಿದ ದಿನವೇ ನಾಗರ ಪಂಚಮಿ ಎಂದು ಹೇಳಲಾಗುತ್ತಿದೆ. ತುಳುನಾಡಿನಲ್ಲಿ ನಾಗಬನಗಳು ಎಲ್ಲೆಡೆಯೂ ಕಾಣಸಿಗುತ್ತವೆ. ತನು ಮೈಪಾವಡು ತಂಬಿಲ ಕಟ್ಟಾವಡು ಎಂಬ ನಾಣ್ಣುಡಿ ಪ್ರಚಲಿತದಲ್ಲಿದೆ.

0: ನಾಗರ ಪಂಚಮಿ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಪ್ರಕೃತಿಯೊಂದಿಗೆ ಮಾನವನ ಸಹಜೀವನ, ಜೀವಜಾಲದ ಸಂರಕ್ಷಣೆ ಮತ್ತು ಭೂಮಿಯ ಮೇಲಿನ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಹಬ್ಬ. ಭೂಗರ್ಭದ ಜಲ ಸಂಪತ್ತಿನ ರಕ್ಷಕರಾಗಿ ಪರಿಗಣಿಸಲ್ಪಡುವ ನಾಗದೇವರಿಗೆ ಅವರಿಗಿಷ್ಟವಾದ ನೈವೇದ್ಯಗಳನ್ನು ಮಂಗಳ ದ್ರವ್ಯಗಳೊಂದಿಗೆ ಸಮರ್ಪಿಸುವುದರ ಮೂಲಕ ನಾವು ಈ ಹಬ್ಬವನ್ನು ಭಕ್ತಿಪೂರ್ವಕವಾಗಿ ಆಚರಿಸುತ್ತೇವೆ.
1: ನಾಗರ ಪಂಚಮಿ ನಾಗದೇವರಿಗೆ ಸಂಬಂಧಿಸಿದ ಹಬ್ಬ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆಚರಿಸುತ್ತೇವೆ. ನಾಗದೇವರು ಭೂಮಿ ಬೆಳೆ ಫಸಲಿಗೆ ರಕ್ಷಕ ಅನ್ನೋ ನಂಬಿಕೆ, ರೈತರಿಗೆ ಸಂಬಂಧಿಸಿದ ಹಬ್ಬ ಇದು. ಜೊತೆಗೆ ಪ್ರಕೃತಿಯಲ್ಲಿನ ಎಲ್ಲ ಜೀವಿಗಳನ್ನು ಗೌರವಿಸಬೇಕು ಅನ್ನೋ ಸಂದೇಶವೂ ಇದೆ. ನಿಮ್ಮ ಮನೆಗಳಲ್ಲೂ ವಿವಿಧ ರೀತಿಯಲ್ಲಿ ಪೂಜೆಗಳನ್ನು ಮಾಡ್ತಾ ಇದ್ದೀರಲ್ವಾ?

ನಾಗರ ಪಂಚಮಿಯು ಹೆಣ್ಣು ಮಕ್ಕಳು ಸಂಭ್ರಮದಿಂದ ಆಚರಿಸುವ ಹಬ್ಬ. ನಾಗರ ಪಂಚಮಿಯನ್ನು ಅಣ್ಣ ತಂಗಿಯರ ಹಬ್ಬ, ಗರುಡ ಪಂಚಮಿ ಹಬ್ಬ ಎಂದೂ ಸಹ ಕರೆಯುತ್ತಾರೆ. ಸಂಪತ್ತು ವೃದ್ಧಿಸಲಿ, ಮರಣಾನಂತರ ಸ್ವರ್ಗ ಪ್ರಾಪ್ತಿಯಾಗಲಿ ಎಂದು ಆಶಿಸಿ ಈ ಹಬ್ಬವನ್ನು ಆಚರಿಸುತ್ತಾರೆ. ನಾಗರ ಪಂಚಮಿಯಂದು ದೇವರ ಮನೆಯಲ್ಲಿ ನಾಗರ ಪ್ರತಿಮೆ ಇಟ್ಟು ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ಎಂಬ ಮಂತ್ರ ಹೇಳುತ್ತಾ ಹಾಲು ಎರೆಯಬೇಕು. ಗರಿಕೆ ಗಂಧ ಅರಳು ಹಾಕಿ ಪೂಜೆ ಮಾಡಬೇಕು. ನಂತರ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ ಸ್ಥಳದಲ್ಲಿ ನಾಗರ ಕಲ್ಲಿಗೆ ಅರಿಶಿನವನ್ನು ಲೇಪಿಸಿ ಅರ್ಚಿಸಬೇಕು. ನಾಗರ ಪಂಚಮಿಯಂದು ನಾಗರ ಕಲ್ಲಿಗೆ ಹಾಲು ಎರೆಯುವುದರಿಂದ ತಾಯಿಯ ಋಣವನ್ನು ತೀರಿಸಿದ ಹಾಗೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ.

0: ದೀನ. ನಮ್ಮ ಎಸ್ ಜಾನಕಿಯವರ ಗಾನ ಮಾಧುರ್ಯದ ಈ ಗೀತೆಯನ್ನು ಮರೆಯಲು ಸಾಧ್ಯವೇ?
1: ಇತಿಹಾಸ ಮತ್ತು ಶಾಸನಗಳ ಪ್ರಕಾರ ನಾಗರು ಒಂದು ಪ್ರಮುಖ ಜನಾಂಗದವರಾಗಿದ್ದರು. ನಾಗರು ಹಾವನ್ನು ತಮ್ಮ ಕುಲದೇವತೆಯಾಗಿ ಪೂಜಿಸುತ್ತಿದ್ದರು. ಈ ಪದ್ಧತಿಯು ಹಿಂದೂ ಧರ್ಮದ ಆಚರಣೆಯೊಂದಿಗೆ ಬೆರೆತು ಹೋಗಿದೆ. ಕ್ರಿಸ್ತಪೂರ್ವ ಕಾಲದಲ್ಲಿ ಕೂಡ ಮುದ್ರೆಗಳು ಕಲ್ಲಿನ

0: ಕೆತ್ತಿದ ಕಲಾಕೃತಿಗಳಲ್ಲಿ ಕೂಡ ಹಾವಿನ ಚಿಹ್ನೆಗಳಿವೆ. ಇದರಿಂದ ಹಾವುಗಳಿಗೆ ವಿಶೇಷ ಸ್ಥಾನವಿದೆ ಎಂದು ತಿಳಿದು ಬರುತ್ತದೆ ಅಲ್ಲವೇ? ಇಂದಿನ ನಾಗರ ಪಂಚಮಿಯ ಆಚರಣೆಯಲ್ಲಿ ಇತಿಹಾಸ, ಪ್ರಾಚೀನ ಭಾರತೀಯ ಸಂಪ್ರದಾಯ, ಜನಪದ ಹಾಗೂ ಪುರಾಣ ಈ ಮೂರು ಅಂಶಗಳನ್ನೊಳಗೊಂಡ ಹಬ್ಬವಾಗಿದೆ
1: ಪಂಚಮಿ ಹಬ್ಬ.

ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಕ ಮೈಕ ವಿನುತನ ಪರಮನು ರಾಗದಲ್ಲಿ ದ್ವಿಸಹಸ್ರ ಜಿಹ್ವೆಗಳಿಂದ ವರ್ಣಿಸುವ ಭೂ ಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪ ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೋಳನವರತ ಮನದೋಳನವರತ. ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಈ ಶ್ಲೋಕದೊಂದಿಗೆ ನಾಗರ ಪಂಚಮಿಯನ್ನು ಸಂಭ್ರಮಿಸೋಣ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿಯ ಆಚರಣೆ ವಿಶೇಷ. ಮದುವೆಯಾದ ಮೊದಲ ವರ್ಷ ಹೆಣ್ಣು ಮಕ್ಕಳನ್ನು ತೌರಿಗೆ ಕರೆಸಿ ಸಂಭ್ರಮದಿಂದ ಹಬ್ಬ ಆಚರಿಸುತ್ತಾರೆ. ತಂಬಿಟ್ಟು ಅವಲಕ್ಕಿಯಿಂದ ಸಿಹಿ ತಿನಿಸುಗಳನ್ನು ಮಾಡಿ ಮನೆ ಮಂದಿ ಗೆಳೆಯ ಗೆಳತಿಯರೊಟ್ಟಿಗೆ ನಾಗಾರಾಧನೆ ಮಾಡುತ್ತಾರೆ. ಉಯ್ಯಾಲೆ ಆಡುವ ಪದ್ಧತಿಯೂ ರೂಢಿಯಲ್ಲಿದೆ. ಎಲ್ರೂ ಸಂಭ್ರಮದಿಂದ ನಾಗರ ಪಂಚಮಿ ಆಚರಿಸ್ರಿ ಅವ್ವ. ಉಯ್ಯಾಲೆ ಜಿಕ್ಕೋತಾ ಜಿಕ್ಕೋತಾ.

ಶ್ರೋತೃಗಳೇ, ಇದುವರೆಗೆ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ನಾಗರ ಪಂಚಮಿ ನಾಡಿಗೆ ದೊಡ್ಡದು ವಿಶೇಷ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ವತ್ಸಲ ನಾರಾಯಣ್, ಕಳ್ಳಂಗಡ ಸುಧಾ ಪ್ರಸಾದ್, ಚಂದ್ರಕಲಾ ಮೂರ್ತಿ, ಸವಿತಾ ಯೋಗೀಶ್, ರೇಖಾ ಶ್ರೀಧರ್, ಇಂದಿರಾ ಪಾರೆಬೈಲ್, ಸಂಧ್ಯಾ ಕೇಶವ ಕಾಮತ್, ಧನಲಕ್ಷ್ಮೀ ರಾಧಾಕೃಷ್ಣ ಹಾಗೂ ಮೂಡೇರ ಮುತ್ತಮ್ಮ ದೇವಯ್ಯ. ಹಾರ್ಮೋನಿಯಂ ನುಡಿಸಿದವರು ಜಯಶ್ರೀ ಬಿಬಿ, ಖಂಜರ ರೇಖಾ ಶ್ರೀಧರ್. ಕಾರ್ಯಕ್ರಮವನ್ನು ಸಿದ್ಧಪಡಿಸಿದವರು ವತ್ಸಲ ನಾರಾಯಣ್ ಬಾಳೆಲೆ. ಇದಾಗಿತ್ತು ಇಂದಿನ ಮಹಿಳಾ ಲೋಕ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ. ಅದುವರೆಗೆಲ್ಲರಿಗೂ ನಮಸ್ಕಾರ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಹಾಲು ಜೇನು ಒಂದಾದ ಹಾಗೆ.
4: ರೀ ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬಾ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತ

ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ ಸದಾ ಕಾಡುವ ನೆನಪುಗಳ ಉಗಮ ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ತಂದೆ
1: ನಿರೀಕ್ಷಿಸಿ
0: ಬಾಳು ಬೆಳಕಾಯಿತು.
1: ಆಕಾಶವಾಣಿ ಮಡಿಕೇರಿ. ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಕಾವೇರಿ ಕಾವೇರಿ
2: ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿಗೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರು ಕರೆ ಮಾಡಲು ಸಂಖ್ಯೆ 0827 7228 558. ಸಂಖ್ಯೆ ಮತ್ತೊಮ್ಮೆ 0827 7228 558.

ಕಾರ್ಯಕ್ರಮದ ಮೊದಲ ಕರೆ. ನಮಸ್ಕಾರ. ನಮಸ್ತೆ. ಹಲೋ. ನಮಸ್ತೆ. ಕರೆ ಕಡಿತಗೊಂಡಿದೆ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಚೀರಂಬಾಣಿ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗೊಮ್ಮೆ.
0: ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ನನಗೆ ಜೀವನ ಚಕ್ರದಿಂದ ನನ್ನವರು ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ.
0: ಆಯಿತು, ಪ್ರಸಾರ ಮಾಡ್ತೀವಿ. ಒಂದು ಪ್ರಶ್ನೆಯನ್ನು ಕೇಳ್ಬಿಡ್ತೇನೆ, ಸುಲಭ ಇದೆ.
1: ಆಯಿತು.
0: ಪುರಂದರದಾಸರ ಅಂಕಿತ ನಾಮ ಯಾವುದು ಅಂತ ಹೇಳಬೇಕು?
1: ಪುರಂದರ ವಿಠಲ.
0: ಪುರಂದರ ವಿಠಲ, ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತದೆ ಕೇಳಿ. ನಮಸ್ಕಾರ.

0: ನಮಸ್ಕಾರ ಸರ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
0: ನಾನು ಪುತ್ತೂರಿನಿಂದ ಪುಷ್ಪ.
1: ಪುತ್ತೂರಿನಿಂದ ಪುಷ್ಪ ಅವರು, ಏನು ಮಾಡ್ಕೊಂಡಿರೋದು ಪುಷ್ಪ ಅವರು?
0: ಮನೆಯಲ್ಲ ಸರ್, ಬೀದಿ.
1: ಸರಿ, ಯಾವ ಚಿತ್ರದ ಗೀತೆ ಬೇಕು ತಮಗೆ?
0: ಚಿನ್ನಾರಿ ಮುತ್ತದ್ದು ಮಣ್ಣಲ್ಲಿ ಬಿದ್ದಾನು ಮುಗಿಲಲ್ಲಿ.
1: ಆಯಿತು, ಪ್ರಸಾರ ಮಾಡ್ತೀವಿ. ಒಂದು ಪ್ರಶ್ನೆಯನ್ನು ಕೇಳ್ಬಿಡ್ತೇನೆ. ಹಿಮಾಚಲ ಪ್ರದೇಶ ರಾಜ್ಯದ ರಾಜಧಾನಿ ಯಾವುದು ಅಂತ ಹೇಳಬೇಕು. ಹಿಮಾಚಲ ಪ್ರದೇಶದ ರಾಜಧಾನಿ ಗೊತ್ತಾಗ್ತಲ್ವಾ? ಸರಿ, ಉತ್ತರವನ್ನು ನಾನೇ ಹೇಳ್ತೇನೆ, ಅದು ಸಿಮ್ಲಾ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ, ನಮಸ್ಕಾರ.

ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು? ನಿಮ್ಮ ಧ್ವನಿ ತುಂಬ ಕಡಿಮೆ ಕೇಳಿಸ್ತಾ ಇದೆ. ಹೆಸರೇನಂದ್ರಿ? ಸೌಮ್ಯ ಅವರು, ಬನ್ನಿಕುಪ್ಪೆಯಿಂದ. ಯಾವ ಚಿತ್ರದ ಗೀತೆ ಬೇಕು ತಮಗೆ? ಆಯಿತು, ಪ್ರಸಾರ ಅದರಲ್ಲಿ ಯಾವುದು? ಆಯಿತು, ಪ್ರಸಾರ ಮಾಡ್ತೀವಿ. ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೇನೆ. ದಕ್ಷಿಣ ಗಂಗೆ ಅಂತ ಯಾವ ನದಿಯನ್ನು ಕರೆಯುತ್ತಾರೆ ಅಂತ ಹೇಳಬೇಕು. ಗೊತ್ತಾಯ್ತಾ? ಹಲೋ, ತುಂಬ ಸುಲಭ ಇದೆ ಉತ್ತರ. ಅಲ್ಲ, ದಕ್ಷಿಣ ಗಂಗೆ ಅಂತ. ಕೊಡಗಿನಲ್ಲಿ ಯಾವ ನದಿ ಹುಟ್ಟುತ್ತೆ? ಕಾವೇರಿ ನದಿಯನ್ನು ಕರೆಯುತ್ತಾರೆ. ದಕ್ಷಿಣ ಗಂಗೆ ಅಂತ ಕಾವೇರಿ ನದಿಯನ್ನು ಕರೆಯುತ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತದೆ ಕೇಳಿ. ನಮಸ್ಕಾರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ, ಇದರಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ, ಈ ಕುರಿತು ಡಾ ಎಸ್ಜೆ ಅಂಕೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಮತ್ತು ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ವಿಧಾನಮಂಡಲದಲ್ಲಿ ಇಂದು, 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ, 9:15 ಭಾವಗೀತೆಗಳು, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ರೂಪಕಲಾ ಎಂಎಸ್ ಹಾಗೂ ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. 10:00 ಗೀತ ಚಂದ್ರಿಕಾ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವಿರಿ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಕಡ್ಲೇರ ತುಳಸಿ ಮೋಹನ್. 6:35 ರೈತರಿಗೆ ಸಲಹೆ, 6:45 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ. 7:15 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:35 ಕನ್ನಡ ಚಿತ್ರಗೀತೆಗಳು, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು, 9:30 ಚಿತ್ರಚಿತ್ತಾರ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆ, 10:30 ಗಾನ ಭಜನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಗಾನ ಡಂಗುರ, ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಮಾಲಾ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಕೇಳುವಿರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ನಶಾ ಮುಕ್ತ ಭಾರತ, ಈ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ನಂತರ ಅಸ್ಥಿ ಸಂಧಿವಾತ, ಈ ಕುರಿತು ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. 1:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ, 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು. ಸಂಜೆ 4:00 ನಮ್ಮ ನಿಲಯದಿಂದ ಅರೆಭಾಷೆ ಐಸಿರಿಯಲ್ಲಿ ಸ್ವಾತಂತ್ರ್ಯದ ಹಿನ್ನೆಲೆ ಬಗ್ಗೆ ಮಾತನಾಡುತ್ತಾರೆ ಉಪನ್ಯಾಸಕ ಪಟ್ಟಡ ಶಿವಕುಮಾರ್. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಡೆಂಗ್ಯು ಜ್ವರ ಮತ್ತು ನಿಯಂತ್ರಣ, ಈ ಕುರಿತು ಕೊಡಗು ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆಎಂ ಸತೀಶ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ರೈತ ಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಏಲಕ್ಕಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ, ಈ ಕುರಿತು ಡಾಕ್ಟರ್ ತಾರ

ಪೂರ್ಣಚ್ಚ ಅವರೊಂದಿಗೆ ನಡೆಸಿದ ಸಂದರ್ಶನ, ನಂತರ ರಬ್ಬರ್ ಕೃಷಿ ಕುರಿತು ಡಾಕ್ಟರ್ ದೇವರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. 7:20 ಸುದ್ದಿ ಜಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ವಿಧಾನಮಂಡಲದಲ್ಲಿ ಇಂದು 8:00 ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಭಾವಗೀತೆಗಳನ್ನು ಆಲಿಸುವಿರಿ. 9:30 ಬೆಂಗಳೂರು ಕೇಂದ್ರದಿಂದ ಮನಿ ಟಾಕ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ. 10:30 ಗೀತಚಂದ್ರಿಕಾ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: Prahlad Joshi today held a meeting with the Secretary, Department of Higher Education, DG of National Testing Agency, NTA, and other senior officials in New Delhi. During the meeting, the minister directed that strict compliance be ensured of the established exam protocols. He also directed that a complete overhaul of confidential operations architecture, secluded rooms, air-gapped systems, device deposit protocols be implemented on a war footing. The agency has been further directed to conduct a thorough audit of all exam processes and submit a report on corrective action taken. The Qatar India Remittance Service based on post-transfer powered by UPI is now available. It enables customers in Qatar to send funds directly to UPI-enabled bank accounts in India through Qatar Post outlets. The Communications Ministry said that the service offers an instant, secure, convenient and accessible channel for cross-border remittances, particularly benefiting the large Indian community in Qatar and their families in India. The initiative combines the extensive reach of postal networks with India's digital public infrastructure to provide an efficient and convenient channel for cross-border remittances. In men's cricket, Indian bowlers restricted host Sri Lanka at 284 in their first innings, taking a lead of 178 runs at stumps on day 3 of the first test in Galle. Manasuthar led the wickets column for India with 4 scalps, while Ravindra Jadeja picked up 3. Jadeja became only the 4th player in test cricket history to reach the milestone of 350 wickets and 4,000 runs. He's also the first Indian left-arm bowler to achieve the haul. In badminton, Teresa Joly and Gayatri Gopichand have won their first round clash against Paola Lopez and Lucia Rodriguez of Spain at BWF World Championships 2026 in New Delhi. And that is the end of this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:20.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
5: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಇವರಿನ ರಕ್ತ ತರ ಇವರಿನ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
13: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
14: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
15: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?

0: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
2: ಎಷ್ಟೊತ್ತಿನಿಂದ
0: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ರೀ, ಇದೇ 20ನೇ ತಾರೀಕು ಗುರುವಾರ, ವಿರಾಜಪೇಟೆ ಹೋಗಿ ಬರೋಣವಾ?
0: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
1: ಹಾ, ಒಂಥರ ಫಂಕ್ಷನ್. August 20ಕ್ಕೆ ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
0: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
5: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
1: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden chairs 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್, ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಗೋಣಿಕೊಪ್ಪದ ಕರಂಬಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ NEB ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026ರ September 6ರಂದು ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010990706 ಅಥವಾ 9010990708.
1: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು ರೀ?
0: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. August 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರೋತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ ತಂದ್ಬಿಡೋಣ
1: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್ ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
7: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
0: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
1: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
0: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
1: ವಿಲ್ಕೋ ಗೋಲ್ಡ್, ಕುಶಾಲನಗರ.
8: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಎಷ್ಟೊತ್ತಿನಿಂದ
0: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ

0: ಬಾ ಅಕ್ಕನ್ ಜೊತೆ ಮಾತಾಡ್ತಾ ಇದ್ದೆ, ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಕೈಂಜ ನಾಳಂಕೆ ಇಟ್ಟಾಲ ಮರಣಪಟ್ಟು ಬುಳ್ಳುಮಾಡು ಗ್ರಾಮತ್ರ ಕಳ್ಳಿರ ಮುತ್ತಮ್ಮ ಚಂದ್ರ ಐಂಡ ಮಾದಕಾರ್ಯತ್ನ ಇದೇ ನಾಳಂಕೆ 19:15 ಪೌಲು 12 ಗಂಟೆಗೆ ಬುಳ್ಳುಮಾಡಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡೆದುಕ್ಕೆ ಏರ್ಪಾಡು ಮಾಡಿತ್ತು. ಅದನ್ನ ಉಂಡು ಊರು ಕೇರಿಕಾರ ಬಿಂದು ಚಂಗಾದಿಯ ಒಕ್ಕಕಾರ ಪಿಂಜ ಕಾಗದ ಹೆಚ್ಚಿತು ಎತ್ತವು ಇದನ್ನೇ ತಂಗಳ ತಕ್ಕಾರ ಅಂದ್ರೆ ಗ್ಯಾನ ಮಾಡಿ ಬಂದಿತ್ತು. ಸಾಕಾರ ತರನೊಂದು ವಡಿಯ ಕಳ್ಳಿರ ರವಿ ಸುಬ್ಬಯ್ಯ ಮಕ್ಕ ಮೈಮೋ ಪಿಂಜ ಒಕ್ಕಕಾರ ಕಟ್ಟಿತ್ತು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, UPS, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ವಿಂಡೋಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದ 9844-8199.
9: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
10: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
9: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
10: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
9: ಟೋಲ್ ಫ್ರೀ 1-800-420-2233.
11: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
12: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
12: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
14: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್, ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
15: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
16: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
17: ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
9: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
10: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
9: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
10: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
9: ಟೋಲ್ ಫ್ರೀ 1-800-420-2233.
12: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
1: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ ಆಗಸ್ಟ್ 20 ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ.

0: ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ, ಅಲ್ಲಿಂದ ತಗೊಳ್ಳೋಣ. ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ. ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
0: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
0: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್. ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

0: ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್ ಅತ್ಯಧಿಕ ಸೇವಿಂಗ್ಸ್ ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
2: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
3: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
0: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
3: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
2: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
0: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
4: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ ಆಗಸ್ಟ್ 20ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
0: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
1: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1800-420-2233.
8: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನಿರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.35, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.45, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ ಶೇಕಡ 7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ ಶೇಕಡ 0.5 ಹಾಗೂ ಸೈನಿಕರಿಗೆ ಶೇಕಡ 0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನಿರಕು ಠೇವಣಿಗಳಿಗೆ ಶೇಕಡ 7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
9: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
3: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್

0: ಮಡಿಕೇರಿ.
1: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗುಪ್ಪಲ್, ಕುಶಾಲನಗರ, ಸೋಮಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್. ಗ್ರಾಹಕರ ಉತ್ತಮ ಪ್ರತಿ 100% ಆಫ್ ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು. ಅಪ್ರತಿಮ ಹೋರಾಟಗಾರರು, ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿರುವ ಜಿಲ್ಲೆಯು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಸಂದೇಶ ನೀಡಿದರು. ಕಿತ್ತೂರಿನ ವೀರರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತು. ಕಿತ್ತೂರು ಸಂಸ್ಥಾನದಲ್ಲಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಬಾಲನಾಯಕ್, ಕಲಬಸಪ್ಪ, ಭೀಮ ಜಿಡ್ಡಿಮನಿ, ಅಪ್ಪಾಜಿ ಕೆಂಚಾನಾಯಕ್, ಬಸವಲಿಂಗಪ್ಪ ಮತ್ತು ಕೆಂಚಪ್ಪ, ಈ 7 ಜನ ಆಂಗ್ಲರ ವಿರುದ್ಧ ಸಮರ ಸಾರಿದರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ನಂದಗಡದಲ್ಲಿ ಬ್ರಿಟಿಷರಿಂದ ದೇಶದ್ರೋಹದ ಆಪಾದನೆಗೆ ಗುರಿಯಾಗಿ ಒಂದೇ ದಿನ ನೇಣುಗಂಬಕ್ಕೆ ಕೊರಳೊಡ್ಡಿದರು. ಸಂಗೊಳ್ಳಿ ರಾಯಣ್ಣ ಜನ್ಮತಾಳಿದ್ದು ಆಗಸ್ಟ್ 15 ಎಂದು ಅವರು ಸ್ಮರಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಗೆ ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಅಮೃತ ಯೋಜನೆ ಅಡಿ 38,95,00,000 ರೂಪಾಯಿ ಅನುದಾನ ಲಭ್ಯವಾಗಿದೆ. ಈ ಯೋಜನೆ ಅಡಿ 7 ಕೆರೆಗಳ ಪುನಶ್ಚೇತನ ಹಾಗೂ 7 ಉದ್ಯಾನಗಳ ಸುಧಾರಣೆಗೆ ಜಿಲ್ಲಾಡಳಿತ ಒತ್ತು ನೀಡಿದ್ದು, ಈ ಪೈಕಿ ಕೋಟೆಕೆರೆ ಅಭಿವೃದ್ಧಿ ಹಾಗೂ ಪುನಶ್ಚೇತನಕ್ಕಾಗಿ 9,20,00,000 ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿಗೆ ಕಾರ್ಯಾದೇಶ ನೀಡಲಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ತಡವಾದರೂ ಸವದತ್ತಿ, ರಾಮದುರ್ಗ ತಾಲೂಕುಗಳನ್ನು ಹೊರತುಪಡಿಸಿ ವಾಡಿಕೆ ಪ್ರಮಾಣಕ್ಕಿಂತ ಅಧಿಕ ಮಳೆಯಾಗಿದೆ. ಜಿಲ್ಲೆಯ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ಸೇರಿದಂತೆ ಎಲ್ಲ ನದಿಗಳು ಮೈದುಂಬಿದ್ದು ಜಲಾಶಯಗಳು ಭರ್ತಿಯಾಗಿವೆ. ಜಿಲ್ಲೆಯಾದ್ಯಂತ ಪ್ರಸಕ್ತ ಮುಂಗಾರಿನಲ್ಲಿ ಒಟ್ಟು 7,52,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಕೃಷಿ ಇಲಾಖೆ ಬಿತ್ತನೆ ಗುರಿ ಹೊಂದಿತ್ತು. ಇಲ್ಲಿಯವರೆಗೆ ಒಟ್ಟು 7,16,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಕಡ 95% ಬಿತ್ತನೆಯಾಗಿದೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದ ಬೆಳೆಗಳು ನೆಲಕಚ್ಚಿವೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಉಂಟಾಗಿದೆ. ಆದರೆ ಗ್ರಾಮೀಣ ಭಾಗದ ಜನ ಉದ್ಯೋಗ ಅರಸಿ ಅನ್ಯ ಊರುಗಳಿಗೆ ಗುಳೆ ಹೋಗದಂತೆ ದುಡಿಯುವ ಕೈಗಳಿಗೆ ಕೆಲಸ ನೀಡಲು ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮಾನವ ದಿನಗಳನ್ನು ಸೃಜಿಸಿ ಶಾಶ್ವತ ಆಸ್ತಿಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಗ್ರಾಮಗಳಿಗೆ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳೊಂದಿಗೆ ತೆರಳಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಸಚಿವರು ಬೆಳೆಹಾನಿಯ ವಿಸ್ತೃತ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದರು. ದುಡಿಯುವ ಕೈಗಳಿಗೆ ಸಕಾಲಿಕವಾಗಿ ಕೆಲಸ ಕೊಡಲು ತಮ್ಮ ಇಲಾಖೆ ಬದ್ಧವಾಗಿದೆ. ಈಗಾಗಲೇ ಜಿಲ್ಲೆಗೆ 48,00,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಇಲ್ಲಿಯವರೆಗೆ ಉದ್ಯೋಗ ಚೀಟಿ ಹೊಂದಿದ 3,00,000 ಜನರಿಗೆ ಕೂಲಿ ಕೆಲಸ ಒದಗಿಸಲಾಗಿದೆ ಎಂದರು. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಬ್ರಿಮ್ಸ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ

0: ಮಂಡಳಿ ಅನುದಾನದಡಿ 1,25,00,000 ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಎಲುವು ಕೀಲು ಶಸ್ತ್ರಚಿಕಿತ್ಸೆ ಸೌಲಭ್ಯ ಕಲ್ಪಿಸಲಾಗಿದೆ. ಹೈದರಾಬಾದ್, ಬೆಂಗಳೂರು ಹಾಗೂ ಸೋಲಾಪುರ್ ಮಾದರಿಯಲ್ಲಿ ಶಸ್ತ್ರಚಿಕಿತ್ಸೆ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಎಂದರು. ಹೊಸ ದಿಲ್ಲಿಯ ರಾಷ್ಟೀಯ ನಾಟಕ ಶಾಲೆ ಬೀದರ್ನಲ್ಲಿ 30 ದಿನಗಳ ರಂಗ ತರಬೇತಿ ಶಿಬಿರ, ಕಾರ್ಯಾಗಾರ ಹಾಗೂ ಪ್ರದರ್ಶನ ಆಯೋಜಿಸಿದೆ. ನಗರದ ಕರ್ನಾಟಕ ಕಾಲೇಜು ಆವರಣದಲ್ಲಿ ರಂಗ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿದ ಕರ್ನಾಟಕ ರಾಷ್ಟೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್ ರಂಗ ತರಬೇತಿಯಿಂದ ಯುವಜನರಲ್ಲಿ ವ್ಯಕ್ತಿತ್ವ ವಿಕಸನವಾಗಲಿದೆ ಎಂದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಚಂದನ್ ಕೆಎಲ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಡಿಕೇರಿ.
2: 80ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸುಳ್ಯದ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಗಸ್ಟ್ 15 ರಿಂದ 31 ರವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಒಳರೋಗಿಗಳಿಗೆ ಜನರಲ್ ವಾರ್ಡ್ನಲ್ಲಿ ಉಚಿತ ಬೆಡ್, ಊಟ, ತಿಂಡಿ, ನಿಗದಿತ ಔಷಧಿಗಳು ಲಭ್ಯ. ಜನರಲ್ ವಾರ್ಡ್ನಲ್ಲಿ ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ ಚಿಕಿತ್ಸೆಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ಹೊರರೋಗಿಗಳಿಗೆ ನಿಗದಿತ ಔಷಧಗಳು, ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿ ಲಭ್ಯ. ವೈದ್ಯರುಗಳ ಸಮಾಲೋಚನೆ ಶುಲ್ಕ ಯಾವಾಗಲೂ ಉಚಿತ. ಕೆವಿಜಿ ಮೆಡಿಕಲ್ ಕಾಲೇಜು ಶ್ವಾಸಕೋಶ ವಿಭಾಗದಲ್ಲಿ ಅಲರ್ಜಿ ಕೇಂದ್ರವನ್ನು ಸ್ಥಾಪಿಸಿದ್ದು ಅತ್ಯಾಧುನಿಕ ಸ್ಕಿನ್ ಪ್ರಿಕ್ಸ್ ಟೆಸ್ಟ್ ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು ಹಾಗೂ ಅಲರ್ಜಿಗೆ ಸರಿಯಾದ ಪರಿಹಾರ ತಿಳಿಸಲಾಗುವುದು. ಹಾಗೂ ಹೃದಯ ತಪಾಸಣೆ ಕೇಂದ್ರವನ್ನು ಸ್ಥಾಪಿಸಿದ್ದು ನುರಿತ ನೋಂದಾಯಿತ ವೈದ್ಯರಿಂದ ಇಸಿಜಿ ಮುಖಾಂತರ ಹೃದಯ ತಪಾಸಣೆ, ಬಿಪಿ, ಬ್ಲಡ್ ಶುಗರ್ ಟೆಸ್ಟ್ ಮಾಡಿಕೊಳ್ಳಲಾಗುವುದು. ಸಾರ್ವಜನಿಕರು ಈ ಆರೋಗ್ಯ ಮೇಳದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಮಾಹಿತಿಗಾಗಿ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ ಕಾಲ್ 08257230316 ಅಥವಾ ಮೊಬೈಲ್ ಸಂಖ್ಯೆ 7353752233.
3: The number you've dialed is currently busy. Kindly
4: try after the call. ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900091282.
6: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು ರೀ?
7: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. August 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರೋ ತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ಸ್ ತಂದು ಬಿಡೋಣ
6: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್, ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
8: ಪ್ರಕೃತಿ ಕಾಫಿ ವರ್ಕ್ಸ್ ಗುಡ್ಡ ಹೊಸೂರು ಕುಶಾಲನಗರ. ಗುಣಮಟ್ಟದ ಕಾಫಿ ಹುಡಿಕೊಳ್ಳಲು ಹಾಗೂ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಾಫಿ ಹುಡಿ ಮಾಡಿಸಲು ಗುಡ್ಡ ಹೊಸೂರು ಕುಶಾಲನಗರ ಮುಖ್ಯ ರಸ್ತೆಯಲ್ಲಿರುವ ಪ್ರಕೃತಿ ಕಾಫಿ ವರ್ಕ್ಸ್ಗೆ ಭೇಟಿ ನೀಡಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ
9: ಆಕಾಶವಾಣಿ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.

0: ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
1: ಸೊ ಗರ್ಲ್, ಏನ್ ಮಾಡ್ತಿದ್ದೀರಾ?
3: ಬಿಲ್ ಮಾಡ್ತಿರ್ತಾರೆ.
1: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
4: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಹಾ, ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತ?
4: ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ
6: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕೀಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಹಾಗೂ ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದೆಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಹನೂರು ಶೂಟೌಟ್ ಪ್ರಕರಣ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಿತು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಆಗ್ರಹಿಸಿದರು. ಈ ವೇಳೆ ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ಉತ್ತರ ನೀಡಲು ಸರ್ಕಾರ ಸಿದ್ದವಿದೆ. ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಈ ಕುರಿತಂತೆ ಚರ್ಚೆ ನಡೆಸಿ ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಕಲಾಪವನ್ನು ಮುಂದೂಡಿದರು. ಬಳಿಕ ಸದನ ಸೇರಿದರು ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದರು. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳು, ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದೆಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು. ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗುವುದೆಂದು ಹೇಳಿದ್ದಾರೆ. ಇದೇ ವೇಳೆ ಪಾನ್, ಗುಟ್ಕಾ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಆದೇಶ ಹಿಂಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಿಷೇಧ ಮಾಡಿದರೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ನೈಸ್ ಕಂಪನಿಯಿಂದ ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಹೋರಾಟ ಮುಂದುವರಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದ್ದು ಇದೊಂದು ದೊಡ್ಡ ಹಗರಣ ಎಂದು ದೂರಿದ್ದಾರೆ. ನೈಸ್ ಸಮೀಪವಿರುವ ಬೆಲೆಬಾಳುವ ಭೂಮಿಯನ್ನು ಒತ್ತುವರಿ ಮಾಡಲು ಎಲ್ಲರೂ ಒಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ವಂದೇ ಮಾತರಂ ದೇಶಭಕ್ತಿ ಗೀತೆ ನಿಲ್ಲಿಸಲು ಹೇಳಿದ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ವಿರುದ್ದ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ

0: ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿಯ ಸರೋವರದಲ್ಲಿ ಮೀನುಗಳ ಸಾವುಗಳ ಕುರಿತು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ರಾಜ್ಯ ಸರ್ಕಾರ ಮತ್ತು ಇತರ ನಾಲ್ಕು ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಕೋರಿದೆ. ಜನವರಿ 29ರಂದು ನಡೆದ ಈ ಘಟನೆಯಲ್ಲಿ ಕೊಳಚೆ ನೀರು ಪುರಸಭೆಯ ತ್ಯಾಜ್ಯದಿಂದ ನೀರು ಕಲುಷಿತಗೊಂಡು ಆಮ್ಲಜನಕ ಕ್ಷೀಣಿಸಿದ ಪರಿಣಾಮ ಮೀನುಗಳು ಸಾವನ್ನಪ್ಪಿವೆ ಎಂದು ಅರ್ಜಿದಾರರು ಆರೋಪಿಸಿದ್ದಾರೆ. ಈ ಆರೋಪಗಳು ಪರಿಸರಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಭಿಪ್ರಾಯಪಟ್ಟಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆಯ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಚ್ಎಂಟಿ ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಹಾಗೂ ಗೌರವವಿದೆ. ಎಚ್ಎಂಟಿ ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತು CWMA ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ನೂರಾರು ರೈತರು, ಕನ್ನಡಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹೋರಾಟ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚುವ ವಿಚಾರದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ತಳ್ಳಾಟ ನಡೆದಿದೆ. ಈ ವೇಳೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮಣಿ ಎಂಬುವರ ಕೈಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಂದೆಡೆ ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳು ಸುಪ್ರೀಂಕೋರ್ಟ್ನಲ್ಲಿ ಸಮರ್ಥ ವಾದ ಮಂಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದೆಂದು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಹೈಕಮಾಂಡ್ ಪಾತ್ರವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ನೇಮಿಸಿದ ಎಸ್ಐಟಿ ತನಿಖೆಯಲ್ಲಿ ಹಣ ದುರುಪಯೋಗ ಸಾಬೀತಾಗಿದೆ. ಆದರೂ ಮತ್ತೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುತ್ತಿದ್ದ ಉದ್ದೇಶ ಏನು ಎಂದು ಪ್ರಶ್ನಿಸಿದ್ದಾರೆ. ಈ ಹಣ ತೆಲಂಗಾಣ ಚುನಾವಣೆ ಹಾಗೂ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಎಂದು ಆಪಾದಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರತಿಕ್ರಿಯೆಯ ಫಲಿತಾಂಶ ಆಘಾತಕಾರಿಯಾಗಿದೆ ಎಂದು ರಾಜ್ಯದ ವಿವಿಧ ನಾಗರಿಕ ಸಂಘಟನೆಗಳು ಹಾಗೂ ಒಕ್ಕೂಟಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿವೆ. ಪತ್ರದಲ್ಲಿ ರಾಜ್ಯದಲ್ಲಿ 1,09,00,000 ಮತದಾರರು ASDDO ಪಟ್ಟಿಯಲ್ಲಿದ್ದಾರೆ. ರಾಜ್ಯದ 3,000 ಬೂತ್ಗಳಲ್ಲಿ ಹೆಸರು ಅಳಿಸಿ ಹಾಕಿದ ಪ್ರಮಾಣ ಶೇಕಡ 60ಕ್ಕಿಂತ ಹೆಚ್ಚಿದೆ. ಇದು ರಾಜ್ಯದ ಜನರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಪತ್ರದಲ್ಲಿ ದೂರಿದೆ. ರಾಜ್ಯದಲ್ಲಿ ಇಂತಹ ಅನ್ಯಾಯ ನಡೆಯಲು ಅವಕಾಶ ನೀಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದೆ. ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ರಾಷ್ಟೀಯ ಪದಾಧಿಕಾರಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಷ್ಟೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಅವರನ್ನು ಮುಂದುವರೆಸಲಾಗಿದೆ. ಸ್ಮೃತಿ ಇರಾನಿ ಅವರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಗುಂದ್ಕಲ್ ಚಿಕ್ಕಜಾಜೂರು ರೈಲಿನ ನಿಲುಗಡೆಯನ್ನು ಚಿತ್ರದುರ್ಗ ಜಿಲ್ಲೆಯ ತಳಕು ರೈಲ್ವೆ ನಿಲ್ದಾಣದಲ್ಲಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಗದಗ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ, ಮೋಸ, ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಪೊಲೀಸರು 3,68,00,000 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ವಾಹನ, ನಗದು, ಮೊಬೈಲ್ ಸೇರಿದಂತೆ ಇತರೆ ಬೆಲೆ ಬಾಳುವ

0: ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 107 ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರ ವ್ಯಾಪ್ತಿಯಲ್ಲಿ 63ರಂತೆ ಒಟ್ಟಾರೆ 170 ಭಾರತ್ ಜೋಡೋ ಯುವಜನರ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ. ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ಆನ್ಲೈನ್ ಮೂಲಕ ಸದಸ್ಯತ್ವ ನೋಂದಣಿ ಪ್ರಾರಂಭವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ. ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ. ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ. ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಇವತ್ತು ಪಾರ್ಟಿ ಬೇಕೇ ಬೇಕು.
2: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
1: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ. ಪಿಜ್ಜಾ ಪಾರ್ಟಿ
2: ಏ?
1: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್.
3: ಎಲ್ಲಿ ಹೋಗ್ತಿದ್ಯಾ?
1: ಕೇಸ್ ಅಲ್ವಾ?
3: ನೋ ಶೇರಿಂಗ್. ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:52. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಲದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರೇ.
1: ನಮಸ್ಕಾರ.
0: ಈಗ ಮಳೆಯ ಏರುಪೇರನ್ನು ನೋಡ್ತಾ ಇದ್ದೀವಿ. ಈ ಮಳೆಯ ಏರುಪೇರನ್ನು ನಾವು ಗಮನಿಸಿಕೊಂಡು ಕರಿಮೆಣಸು ತೋಟಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಮೊದಲನೇದಾಗಿ ಮಳೆ ಸಾಮಾನ್ಯವಾಗಿದ್ದರೆ ಕರಿಮೆಣಸು ತೋಟಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ?
1: ಈ ವರ್ಷ ನಮ್ಮ ಕೊಡಗಿನಲ್ಲಿ ಅಥವಾ ಮೆಣಸು ಬೆಳೆಯುವ ಪ್ರದೇಶಗಳಲ್ಲಿ ಸುಮಾರು 50% ಅಷ್ಟು ಮಳೆ ಕಡಿಮೆ ಬಿದ್ದಿದೆ.
0: ಈ ವರ್ಷ ಅಂದರೆ 2026
1: 26ರಲ್ಲಿ ಕೆಲವು ಪ್ರದೇಶಗಳಲ್ಲಿ ಚಿಕ್ಕಮಗಳೂರು ಆ ಕಡೆ, ಆಲ್ದೂರು ಅಥವಾ ಬಾಳೆಹೊನ್ನೂರು ಆ ಕಡೆ ಉತ್ತಮವಾಗಿ ಮಳೆ ಆಗಿದೆ. ನಮ್ಮ ಕೊಡಗಿನಲ್ಲಿ ಯಾವುದೇ ಒಂದು ಊರಿಗೆ ಹೋದರೂ ವಾಡಿಕೆ ಮಳೆಗಿಂತ ಒಂದು 50% ಅಥವಾ ನಿನ್ನೆ ಪ್ರಕಾರ 36% ಮಳೆ ಕಡಿಮೆ ಆಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಸಾಧಾರಣ ಮಳೆ ಬಂದಾಗ ಮಳೆಗಾಲದಲ್ಲಿ ನಾರ್ಮಲಿ ಮಳೆ ಶುರುವಾದಾಗ ಅಥವಾ ಮಳೆ ನಿಲ್ಲುತ್ತೆ ಅಂದಾಗ ನಾವು ಗಿಡಗಳ ರೋಗಗಳ ಬಗ್ಗೆ ತುಂಬ ಮುತುವರ್ಜಿಯನ್ನು ವಹಿಸಬೇಕಾಗತ್ತೆ. ಸೊ ರೋಗಗಳು ಅಂದರೆ ನಾರ್ಮಲಿ ಕೊಳೆ ರೋಗ ಬರುತ್ತೆ, ಎಲೆ ಚುಕ್ಕೆ ರೋಗ ಬರುತ್ತೆ, ಕೊತ್ತು ಬಿದ್ದು ಹೋಗೋದು, ಈ ಮೂರು ರೋಗಗಳನ್ನು ನೋಡ್ತೇವೆ. ಈ ಮೂರು ರೋಗಗಳಿಗೆ ಸಾಧಾರಣವಾಗಿ 1% ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಲಿಕ್ಕೆ ಹೇಳ್ತೇವೆ. ಯಾವಾಗ ಮಳೆ ಸ್ವಲ್ಪ ಬಿಡುಕು ಕೊಡುತ್ತೆ ತಕ್ಷಣ ನೀವು ಬೋರ್ಡೋ ದ್ರಾವಣವನ್ನು ಜೂನ್ನಲ್ಲಿ ಹೊಡೀರಿ ಅಂತ ಹೇಳ್ತೇವೆ.
0: ಅಂದರೆ ಮುಂಜಾಗ್ರತೆ ಕ್ರಮವಾಗಿ
1: ಮುಂಜಾಗ್ರತೆ ಈಗ ಆಗಸ್ಟ್ನಲ್ಲಿ 2ನೇ ಬೋರ್ಡೋವನ್ನು ಹೊಡೆಯೋ ಸಮಯ. ಸೊ ಈ ವರ್ಷ ಏನಾಗಿದೆ ಅಂತ ಹೇಳಿದರೆ ಈಗ ಮೊದಲನೇ ಬೋರ್ಡನ್ನೇ ಕೆಲವರು ಹೊಡೆಯೋಕ್ಕಾಗಲಿಲ್ಲ, ಯಾಕೆಂದರೆ ಮಳೆನೇ ಇರಲಿಲ್ಲ ಅಂತೇಳಿ. ಆಗಸ್ಟ್ ಮೊದಲನೇ ವಾರದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಸೊ ಅದರಿಂದ ಎಲ್ಲರೂ 1% ಬೋರ್ಡೋ ದ್ರಾವಣವನ್ನು ತೋಟಗಳಿಗೆ ಹೊಡೆಯೋದು ಬಹಳ ಮುಖ್ಯ. ಎರಡನೇದು ಕರಿಮೆಣಸಿನಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಬುಡ ಕೊಳೆ ರೋಗ ಅಥವಾ ಗಿಡ ಹಳದಿ ಆಗೋದು ಹಂಗೆ.

0: ಹೋಗೋದು. ಸೊ ಅದರಿಂದ ಎಲೆ ಕೊಳೆ ರೋಗಕ್ಕಿಂತ ಬುಡ ಕೊಳೆ ರೋಗ ತುಂಬ ತೋಟದಲ್ಲಿ ನೋಡ್ತಾ ಇದ್ದಾವೆ. ಸೊ ಇದನ್ನು ನಾವು ಹತೋಟಿ ಮಾಡ್ಕೊಬೇಕು ಅಂತ ಹೇಳಿದರೆ ಆರೋಗ್ಯವಂತವಾಗಿರೋ ಗಿಡಗಳಿಗೆ ಶೇಕಡ 0.2 ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಒಂದು 1/2 kg 200 L ಕರಗಿಸಿ ಒಂದು 5-6 L ಪ್ರತಿ ಗಿಡದ ಬುಡಕ್ಕೆ ಹುಯ್ಯಬೇಕಾಗುತ್ತೆ. ಆವಾಗ ಈ ಬುಡ ಕೊಳೆ ರೋಗ ಏನು ಹಳದಿ ಆಗೋದು ಅದು ತಪ್ಪುತ್ತೆ. ಮೂರನೇದು ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಈಗ ಹೂವು ಲೇಟ್ ಬಂದಿರೋದ್ರಿಂದ ಈಗ ಅದ್ರ ಮೇಲೆ ಎಲೆ ಚುಕ್ಕೆಗಳು ಬರ್ತಾ ಇದೆ ಕೆಲವು ಪ್ರದೇಶಗಳಲ್ಲಿ, ಅಂದ್ರೆ ಎಲ್ಲಿ ಮಿಸ್ಟ್ ಬರುತ್ತೆ ಎತ್ತರ ಪ್ರದೇಶಗಳಲ್ಲಿ ಕೊತ್ತುಗಳೇ ಬಿದ್ದೋಗ್ಬಿಡುತ್ತೆ. ಆದ್ರಿಂದ ತಕ್ಷಣ ಎಲ್ಲೆಲ್ಲಿ ಕಾಣ್ತೇವೆ ಆ ಬ್ಲಾಕ್ಗಳಿಗೆ, ಒಂದು ತೋಟ ಅಂತ ಇದ್ರೆ ಒಂದು 3-4 ಬ್ಲಾಕ್ ಅಂತರ ಇರುತ್ತೆ, ಅಂದ್ರೆ ಮೇಲೆ ತುತ್ತ ತುದಿಯಲ್ಲಿ ಕಾರ್ಬನ್ಡೈಸಿಂಗ್ ಬೇಸ್ಡ್ ಫಂಗಿಸೈಡ್ ಅನ್ನ ಹೊಡಿಬೇಕಾಗುತ್ತೆ.
1: ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕಾಗುತ್ತೆ?
0: 0.2% 2 g/L ಅದನ್ನ ಹೊಡಿಬೇಕಾಗುತ್ತೆ. ಅದರಲ್ಲಿ ಕೆಲವು ಕುಂಬಿ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ. ಸೊ ಕಂಪ್ಯಾನಿಯನ್ ಇರ್ಬೋದು, ಸ್ಯಾಪ್ ಇರ್ಬೋದು, ಸ್ಪ್ರಿಂಟ್ ಅಂತ ಬಂದಿದೆ, ಸುಮಾರು ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಮ್ಯಾಂಕೋಸಬ್ ಇರುತ್ತೆ. ಬೋಡೋ ನಿಧಾನ ಆಯ್ತು ಅಂದ್ರು ಇದನ್ನ ನೋಡಿದ್ರು ಒಂದು 10 days ಆದ್ಮೇಲೆ ನಾವು ಬೋಡೋ ಹೊಡಿಬೋದು. ಸೊ ಒಂದು ಕೊತ್ತು ಬೀಳೋದನ್ನ ನಿಲ್ಸೋದು ಬಹಳ ಮುಖ್ಯ. ಅದಕ್ಕೆ ನಾವು ಕಾರ್ಬನ್ಡೈಸಿಂಗ್ ಬೇಸ್ಡ್ ಕೆಮಿಕಲ್ ಅನ್ನು ಹೊಡಿಬೇಕಾಗುತ್ತೆ. ಇನ್ನೊಂದು ಬೋಡೋ ಎಲೆ ಕೊಳೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಮಳೆ ಇದಾಗಿದ್ರೆ ಎಲೆ ಕೊಳೆ ಬರುತ್ತೆ, ಅದರಿಂದ ಅದನ್ನು ನೋಡ್ಕೊಬೇಕು. ಬೇರು ಕೊಳೆ ಬರಬಾರ್ದು ಅಂತ ಹೇಳಿದ್ರೆ ನಾವು COC ಡ್ರಂಚ್ ಮಾಡಬೇಕು.
1: ಈಗ ಮಳೆ ಹೆಚ್ಚಾದ್ರೆ ಏನ್ ಕ್ರಮ ಕೈಗೊಳ್ಳಬೇಕು?
0: ಮಳೆ ಹೆಚ್ಚಾದ್ರೆ ನೀರು ನಿಲ್ಲಕ್ಕೆ ಶುರುವಾಗುತ್ತೆ
1: ಬುಡದಲ್ಲಿ.
0: ಆವಾಗ ನಾವು ಚರಂಡಿ ವ್ಯವಸ್ಥೆಯನ್ನ ಮಾಡಿ
1: ಬಸಿಗಾಲುವೆ
0: ಮಾಡ್ಕೊಬೇಕು. ಮತ್ತೆ ಎಲ್ಲಿ ರೋಗ ಆಗ್ಲೇ ಕಂಡುಬಿಡ್ತು ನೀರು ಜಾಸ್ತಿ ಆಗಿರುತ್ತೆ.
1: ಈಗ ಸಾಧಾರಣವಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ 1% ಬೋರ್ಡೋ ದ್ರಾವಣವನ್ನ ಸಿಂಪಡಣೆ
0: ಮಾಡಿರ್ಬೇಕಾಗತ್ತೆ. ಸೊ ಎಲ್ಲಿ ರೋಗ ಆಗ್ಲೇ ಕಾಣ್ತಾ ಇದೆ ಅಂದ್ರೆ ಮೆಟಲಾಕ್ಸಿಲ್ ಮ್ಯಾಂಕೋ ಸಿಸ್ಟಮಿಕ್ ಫಂಗಿಸೈಡ್ಸ್ ಇದೆ, ಮೆಟಲಾಕ್ಸಿಲ್ ಮ್ಯಾಂಕೋಸಬ್ ಅಂತ ಇದೆ, ಅದನ್ನು ಅಧಿಕೃತವಾಗಿ ನಾವು ಶಿಫಾರಸು ಮಾಡಿದ್ದೇವೆ. ಅದನ್ನು 0.1% ಅದು 250 g/bbl ಹಾಕಿ ಅದನ್ನು ಸಿಂಪಡಣೆ ಮತ್ತೆ ಅದನ್ನೇ ಒಂದು 5 L ಹುಯ್ಕೊಬೇಕು.
1: ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ ಒಂದು ಬ್ಯಾರಲ್ ನೀರಿಗೆ?
0: 250 g 200 L ಹಾಕಿ ಅದನ್ನು ನಾವು ಸಿಂಪಡಣೆಯನ್ನು ಮಾಡಬೇಕು, ಅದ್ರ ಜೊತೆಗೆ ಬುಡಕ್ಕನ್ನು ಹುಯ್ಬೇಕು. ಮತ್ತೆ ರೋಗ ಬಂದೇ ಬಿಟ್ಟಿದೆಯಪ್ಪ ಏನು
1: ಅಂದ್ರೆ ಮೆಟಲಾಕ್ಸಿಲ್ ಮ್ಯಾಂಕೋಸಬ್.
0: ಸೊ ಬೇರೆ ಕಂಪನಿಗಳು ಅಂತ ಹೇಳಿದ್ರೆ ಟಾಟಾ ಮಾಸ್ಟರ್ ಅಂತ ಸಿಗುತ್ತೆ, ಮ್ಯಾಟ್ಕೋ, ಸುಮಾರು ಕಂಪನಿಗಳಿದೆ. ಸೊ ಅವು ಕೆಲವು ಪ್ರಚಲಿತದಲ್ಲಿ ಇಲ್ಲೆಲ್ಲ ಕೇಳ್ತವೆ. ಸೊ ಸುಮಾರು ಒಂದು 15 ಕಂಪನಿಗಳು ಪ್ರಾಡಕ್ಟ್ಸ್ ಇದಾವೆ. ಸೊ ಮೆಟಲಾಕ್ಸಿಲ್ ಮ್ಯಾಂಕೋಸಬ್, ಮೆಟಲಾಕ್ಸಿಲ್ 8%, ಮ್ಯಾಂಕೋಸಬ್ 64% ಇರುವಂತಹ ಕೆಮಿಕಲ್ ಪರ್ಚೇಸ್ ಮಾಡಿ ನೀವು ಇಮಿಡಿಯೇಟ್ ನೋಡಿದ್ದೇನೆ ರೋಗ ಕಂಡಿದ್ದೇನೆ ಮಾಡಿದ್ರೆ ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಿದ್ದಿರೋ ಎಲೆಗಳನ್ನೆಲ್ಲ ತೆಗಿಬೇಕು.
1: ಕಾರಣ
0: ಅದಕ್ಕೆ ರೋಗ ಬಂದು ಬಿದ್ದಿರುತ್ತೆ, ಅದಕ್ಕೂ ಸ್ಪ್ರೇ ಮಾಡಿ ನೆಕ್ಸ್ಟ್ ಡೇ ಅದನ್ನ ಕಲೆಕ್ಟ್ ಮಾಡಿ ಅದನ್ನ ನಾವು ತೋಟದಿಂದ ಬೇರೆ ಹಾಕ್ಬೇಕು ಇಲ್ಲ ಸೂಟ್ ಹಾಕ್ಬೇಕು. ಸೊ ಅನಂತರ 10 days ಆದ್ಮೇಲೆ ಕೊಳೆ ಬಂದೇ ಬಿಡ್ತಪ್ಪ, ಜಾಸ್ತಿ ಮಳೆ ಆಯ್ತು, ಅವಾಗ್ಲೂ ಸುದಾ ಮಳೆ ಬರ್ಲಿ ಬಿಡ್ಲಿ ಕಾಯಕ್ಕೆ ಹೋಗ್ಬಾರ್ದು, ಇಮಿಡಿಯೇಟ್ ಬಂದಿರೋ ಗಿಡಗಳಿಗೆ ಸಿಂಪಡಣೆ ಮಾಡ್ಬೇಕು. ಬಿದ್ದಿದ್ದಕ್ಕೂ ಸಿಂಪಡಣೆ ಮಾಡಿ ತಿರ್ಗಾ ಸ್ವಚ್ಛ ಮಾಡಿ, ಆದ್ರೆ ಯಾವಾಗ ಬಿಸಿಲು ಬರುತ್ತೆ ಅವಾಗ ಇನ್ನೊಂದ್ಸರಿ ಬೋರ್ಡ್ ಹೊಡೆದ್ರೆ ಆ ರೋಗವನ್ನು ನಿಲ್ಲಿಸ್ಬೋದು. ಹೋದ ವರ್ಷ ಒಬ್ಬ ರೈತರು ನನ್ನ ಹತ್ರ ಬಂದಿದ್ರು, ಎಲ್ಲ ಹೋಗ್ತಾ ಇದೆ ತೋಟ, ಜಾಸ್ತಿ ಮಳೆ ಆಗಿ ಲಾಸ್ಟ್ ಇಯರ್ ಜಾಸ್ತಿನೇ ಇತ್ತು. ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೆಟಲಾಕ್ಸಿಲ್ ಮ್ಯಾಂಕೋಸಬ್ ಅನ್ನ ಸ್ಪ್ರೇ ಮಾಡಿದ್ದಾರೆ, ಡ್ರಂಚ್ ಮಾಡಿದ್ದಾರೆ, ಬಿತ್ತಿದ್ದೆಲ್ಲ ತೆಗೆದು ಸುಟ್ ಹಾಕಿದ್ದಾರೆ, ಮತ್ತೆ 15 ಆದ್ಮೇಲೆ ತಿರ್ಗ ಸ್ಪ್ರೇ ಡ್ರಂಚ್ ಮಾಡಿ ಸುಟ್ ಹಾಕಿದ್ದಾರೆ. ಹೋದ ವರ್ಷ ಕರೆದು ಈ ವರ್ಷ ಆ ತೋಟ ನೋಡ್ಲಿಕ್ಕೆ ಚಾನ್ಸ್ ಸಿಕ್ತು, ಬಂದು ಕರ್ಕೊಂಡು ಹೋದ್ರು. ಅವಾಗ ನೋಡಿದಂತ ಚೆನ್ನಾಗಿತ್ತು, ಹೇಳಿದೆ ಚೆನ್ನಾಗಿದೆ ಅಲ್ಲ ಇನ್ನು. ಇಲ್ಲ ಸರ್, ಲಾಸ್ಟ್ ಇಯರ್ ಭಾರಿ ಇದಾಗಿತ್ತಲ್ಲ, ನಿಮ್ಗೆಲ್ಲ ಫೋಟೋ ಕಳಿಸಿದ್ವಿ, ಇದನ್ನ ಮಾಡಿ ಅಂತ ಹೇಳಿದ್ರಿ, ನೀವು ಹೇಳ್ದಂಗೆ ಮಾಡಿದ್ವಿ. ಸೊ ತೋಟ ಉಳ್ಕೊಂಡಿದೆ ನನಗೆ. ಲಾಸ್ಟ್ ಇಯರ್ ಸುದಾ ಒಂದು 20 acres ಜಾಗದಲ್ಲಿ ಒಂದು 5-6 tons ಮೆಣಸಾಗಿದೆ. ಈ ವರ್ಷನೂ 5-6 tons ಮೆಣಸಾಗೋ ಚೆನ್ನಾಗಿದೆ ಅಂತ.
1: ಅಂದ್ರೆ ಶ್ರಮ ವಹಿಸಿ ಕ್ರಮ ಕೈಗೊಳ್ಳೋದು ಬಹಳ ಮುಖ್ಯ.
0: ಅದು ಬಹಳ ಮುಖ್ಯ ಅಂದ್ರೆ ಅವ್ರು ಹೇಳ್ತಾ ಇದ್ರು, ನಾನು ಸ್ಪ್ರೇ ಮಾಡ್ಬೇಕಾದ್ರೆ ತೋಟದಲ್ಲೇ ಇರ್ತೇನೆ ಸರ್, ನೀಟಾಗಿ ಎಲ್ಲ ಗಿಡಕ್ಕೂ ಮಾಡಿಸ್ತೇನೆ. ಸೊ ಅವಾಗ ಮಾತ್ರ ಎಲ್ಲೂ ಹೋಗೋದೇ ಇಲ್ಲ. ಸೊ ಕೆಲವು ಜನದ ಜೊತೆ ಸೇರ್ಕೊಂಡು ಮಾಡಿಸ್ತೇನೆ. ಅದರಿಂದ ಈಗ ನಮ್ಮಲ್ಲಿ ತೋಟಗಳು ಚೆನ್ನಾಗಿಲ್ಲ ಅಂತ ಒಂದ್ ಕಡೆ ಅಂತೇವೆ. ಸೊ ನಮ್ಮ ಮೊನ್ನೆ ಈ ವರ್ಷ ತೋಟಕ್ಕೆ ಹೋದ ಅಜಿತ್ ಅಂತ ಹೇಳಿ ಕಾಕಟುಪುರಂ ಹತ್ರ ಒಂದು ಹಳ್ಳಿ, ಸೊ ಅವರು ಒಂದು 5-6 tons ಬೆಳೀತಿದ್ದಾರೆ, ತುಂಬಾ ಚೆನ್ನಾಗಿದೆ ತೋಟ. ಸೊ ಹೋದ ವರ್ಷ ಆ ರೋಗವನ್ನು ಅವರು ತಡೆಗಟ್ಟಿದ್ದಾರೆ. ಸೊ ಈ ವರ್ಷ ಆಗ್ಲೇ ಮುಂಜಾಗ್ರತೆಯಾಗಿ ಬೇಸಿಗೆಯಲ್ಲಿ ಚೆನ್ನಾಗಿ ನೀರು ಕೊಟ್ಟಿದ್ದಾರೆ. ಸೊ ಕೊತ್ತೆಲ್ಲ ಬಂದಾಗಿದೆ.
1: ಕೊತ್ತು ಯಾವಾಗ ಬಂತಂತೆ ಅವರಿಗೆ?
0: ಜೂನ್ ಅಲ್ಲಿ ಬಂದಿದೆ ಬಂದಿದೆ, ಸೆಟ್ ಆಗಿದೆ. ಇನ್ನೊಂದು ಸ್ವಲ್ಪ ಹೋದ ವರ್ಷ ಕಾಯ ಬಂದಿರೋದ್ರಲ್ಲಿ ಜುಲೈನಲ್ಲಿ ಒಟ್ಟಿದೆ. ಆಗ್ಲೇ

0: ಬೋರ್ಡೋ ಆಗಿದೆ, ಎರಡನೇ ಬೋರ್ಡೋ ಹೊಡಿಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಮತ್ತೆ ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ಬು ಹೋದ ವರ್ಷ ರೋಗ ಬಂದಿರೋ ಗಿಡಕ್ಕೆ ಈ ವರ್ಷನೂ ಹೊಡೆದಿದ್ದಾರೆ,
1: ಮುಂಜಾಗ್ರತೆಯಾಗಿ
0: ಹೊಡೆದಿದ್ದಾರೆ. ಈ ರೋಗಗಳೆಲ್ಲ ಬಂದು ತೋಟ ಹಾಳಾಗ್ತಾ ಇದೆ ಅನ್ನೋದು ಅದು ಒಂದು ಇದೆ, ಇಲ್ಲ ಅಂತ ಇಲ್ಲ. ಬಟ್ ನಿಮ್ಮ ಮಧ್ಯೆನೆ ಯಾರೋ ಒಬ್ರು ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾರೋ ಒಬ್ರು ಇರ್ತಾರೆ. ಸೊ ಅದನ್ನ ನೋಡಿದಾಗ ಇರೋ ಟೆಕ್ನಾಲಜಿಗಳು ಅಥವಾ ಇನ್ಫಾರ್ಮೇಶನ್ ಇಂದ ಪ್ರಯೋಜನ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಮಾಡಲೇಬೇಕು, ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಕಳ್ಕೊಂಡ್ಬಿಡ್ತೇವೆ. ಈ ತರದ ಪರಿಸ್ಥಿತಿಯನ್ನ ನಾವು ಲಾಸ್ಟ್ ಇಯರ್ ಶಾಂತಹಳ್ಳಿಯಲ್ಲಿ ನೋಡಿದ್ವಿ, ಅಥವಾ ಹೊಸೂರಲ್ಲಿ ನೋಡಿದ್ವಿ, ಚನ್ನವಸಂತೆಯಲ್ಲಿ ನೋಡಿದ್ವಿ. ಸುಮಾರು ತೋಟಗಳು ಅಲ್ಲಿ ರೋಗ ಬಂದು ಹೋಗ್ಬಿಡ್ತು. ಅಲ್ಲೂ ಕೆಲವರು ಒಬ್ರು ಒಂದು 12 ಟನ್ ಬೆಳೆದ್ರು, 3 ಸಾರಿ ಬೋರ್ಡ್ ಹೊಡೆದ್ರು, 3 ಸಾರಿ ಸಿಒಸಿ ಡ್ರೆಂಚ್ ಮಾಡಿದ್ರು, ಮೆಟ್ಲಾಕ್ಸಿಲ್ 2 ಸಾರಿ ಮಾಡಿದ್ರು. ಖರ್ಚಾಗಿದೆ ಇಲ್ಲ ಅಂತಿಲ್ಲ, ಆದ್ರೆ ಅವ್ರಿಗೆ 12 ಟನ್ ಬಂದಾಗ ದುಡ್ಡು ಈದ್ ಖರ್ಚಿಗಿಂತ ಏನು ದೊಡ್ಡದೇನಲ್ಲ. ಸೊ ಅದರಿಂದ ಜನ ಇಟ್ಕೊಂಡು ಮಾಡೋದು ಬಹಳ ಮುಖ್ಯ. ಸೊ ಜಾಸ್ತಿ ಮಳೆ ಬಂದ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಅನ್ನೋದಲ್ಲ,
1: ಕೈ ಚೆಲ್ಲ
0: ಪ್ರಯತ್ನ ಮಾಡಬೇಕು.
1: ಅಂದ್ರೆ ಮಾಡೋದು ಮಳೆ ಹೆಚ್ಚು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಮಾಡಬಹುದು ಅಂತ
0: ಮಾಡಿರೋರು ಇದ್ದಾರೆ. ಮತ್ತೆ ಟೆಕ್ನಾಲಜಿ ಇಲ್ಲ ಅನ್ನೋದಿಲ್ಲ. ಮತ್ತೆ ಇನ್ನೊಂದು ತಳಿಗಳಿದಾವೆ ಕೆಲವು, ಈಗ ASR ತೇವಂ ಅಂತ ನಮ್ದೇ ಒಂದು ತಳಿ ಇದೆ, ಕೊಳೆ ಕಡಿಮೆ ಬರುತ್ತೆ,
1: ಅಂದ್ರೆ ನಿರೋಧಕ ಶಕ್ತಿ ಇದೆ,
0: ನಿರೋಧಕ ಶಕ್ತಿ ಇದೆ ಅಂತ ಗಿಡಗಳನ್ನ ಎಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತೇವೆ. ಅದರಿಂದ ಪಾಪ ಯಾರಿಗೂ ದೊಡ್ಡ ಪ್ರಯೋಜನ ಆಗೋದಿಲ್ಲ. 50 ಗಿಡ 100 ಗಿಡ ಕೊಡೋದ್ರಿಂದ ತೋಟ ಮಾಡೋಕ್ಕಾಗಲ್ಲ. ನಾವು ಹೇಳೋದು ನೀವು ಮಾಡ್ಕೊಳ್ಳಿ, ನೀವು 1,000 ಗಿಡ ಮಾಡಿ ಹಾಕಿ. ಅವಾಗ ಆ ತೋಟದಲ್ಲಿ ಈಗ ಎಲ್ಲ ಕಳ್ಕೊಳ್ಳೋ ಬದಲು ನೀವು ಮೆಣಸನ್ನ ಉಳಿಸ್ಕೋಬಹುದು. ಸೊ ಈ ತರ ತಳಿಗಳನ್ನ ಮಾಡಿದ್ದೇವೆ, ಈ ತರ ತಳಿಗಳನ್ನ ಹಾಕಿ ಅಂತ.
1: ಅಂದ್ರೆ ಸುಲಭವಾಗಿ ಹೇಗೆ ಮಾಡ್ಕೋಬಹುದು ಅಂತೀರ ಸಸ್ಯಗಳನ್ನ?
0: ತುಂಬಾ ಈಸಿ, ಮನಸ್ಸಿದ್ರೆ ಮಾಡಬಹುದು.
1: ಹೇಗೆ?
0: ಈಗ ಸರ್ಪೆಂಟೈನ್ ಮೆಥಡ್ ಅಂತ ಮಾಡಿದ್ದಾವೆ. ಒಂದು 10 ಬುಟ್ಟಿ ತಗೊಂಡು ಮನೆ ಹತ್ರನೇ ಇಟ್ಕೊಂಡ್ರೆ, ಮಳೆ ಬೀಳದೆ ಇರೋ ಜಾಗದಲ್ಲಿ ಇಟ್ಕೊಂಡ್ರೆ, ನೀವು ಒಂದು 10 ಗಿಡದಿಂದ ಒಂದು 3 ತಿಂಗಳಿಗೆ ಅದು ಒಂದು 10-15 ಗಿಡ ಆಗುತ್ತೆ ಒಂದು ಗಿಡದಲ್ಲಿ. ಸೊ ಅದನ್ನ ಕಟ್ ಮಾಡಿದ್ರೆ ಒಂದು 10 ಗಿಡದಿಂದ 50 ಗಿಡ ಸಿಗುತ್ತೆ 2 ತಿಂಗಳಿಗೆ. ಸೊ ಆನಂತರ ಅದನ್ನೇ ಬ್ಯಾಗ್ ಅನ್ನ ತುದಿಗೆ ಇಟ್ಕೊಂಡು ಹೋಗ್ತಾನೆ ಇದ್ರೆ ಪ್ರತಿ ವಾರಕ್ಕೆ ಒಂದೊಂದು ಗಿಡ ಸಿಗುತ್ತೆ.
1: ಅಂದ್ರೆ ಎಲ್ಲೆಲ್ಲಿ ಗಂಟಿರುತ್ತೆ
0: ಗಂಟಿಗೆ ಬ್ಯಾಗ್ ಇಡೋದಷ್ಟೇ.
1: ಅಲ್ಲಿ ಒಂದು ನರ್ಸರಿ ಮಿಶ್ರಣದ ಒಂದು 1/4 ಚೀಲ ಇಡಬೇಕು. ಅಂದ್ರೆ ಅಲ್ಲಿ ಬೇರ್ ಬಿಡಕ್ಕೆ ಅನುಕೂಲ ಹಂಗೆ.
0: ನಮ್ಮ ನರ್ಸರಿಗೂ ಬರ್ತಾರೆ, ಯಾರು ಮಾಡಿ ನೋಡುದಿಲ್ಲ, ನೋಡ್ಕೊಂಡು ಹೋಯ್ತಾರೆ, ಅದು ತಪ್ಪು ಅನಿಸ್ತಾ ಇದೆ. ಯಾರೇ ಬಂದ್ರು ಅಟ್ಲೀಸ್ಟ್ ಒಂದು ಬ್ಯಾಗು 2 ಬ್ಯಾಗು ಅಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ.
1: ಅಂದ್ರೆ ಬಳ್ಳಿ ಗೆಣ್ಣು ಮಣ್ಣಿನ ಸಂಪರ್ಕಕ್ಕೆ ಬರಂಗೆ ಅದನ್ನ ಮಾಡಬೇಕು, ಚುಚ್ಚಿ
0: ಒಂದು ತಂತಿ
1: ಕಡ್ಡಿನ ಏನಾದ್ರು ಚುಚ್ಚಬೇಕು,
0: ಚುಚ್ಚಿ ವಿ ಶೇಪ್ ಅಲ್ಲಿರೋದು ಕಡ್ಡಿಯಿಂದ ಚುಚ್ಚಿ ಅದಕ್ಕೆ ತಳ್ಳಿದ್ರೆ ಬೇರೆ
1: ಸಂಪರ್ಕಕ್ಕೆ ಬಂದಾಗ ಬೇರು ಬರುತ್ತೆ, ಅದನ್ನೇ ಕತ್ತರಿಸ್ಕೊಂಡು ಸಸಿ
0: ಮಾಡ್ಕೊಂಡ್ರೆ ಗಿಡ ಮಾಡ್ಕೊಬಹುದು.
1: ಅದು
0: ಬಹಳ ಈಸಿ, ಅಂದ್ರೆ ಪ್ರತಿ ತೋಟದಲ್ಲೂ ಮಾಡ್ಕೊಬಹುದು ಪ್ರತಿಯೊಬ್ಬರು. ಅವಾಗ ಈ ತಳಿಗಳಿಗೆ ಮರ್ಯಾದೆ ಕೊಟ್ಟಂಗ ಆಗುತ್ತೆ. ಯಾವ್ದೋ ಒಂದ್ ತಳಿ
1: ಅಂದ್ರೆ ಒಂದು ಬಳ್ಳಿ ನಾವು ಪ್ರಾರಂಭಿಸಿರ್ತೀವಿ, ಎಷ್ಟು ಅಂತ 1/4 ಚೀಲ ಇಡಬಹುದು?
0: ಒಂದಕ್ಕೆ 1 ವರ್ಷದಲ್ಲಿ 40 ಗಿಡ ಇಡಬಹುದು.
1: 40 ಚೀಲಗಳು, 40 ಅವು ಬೇರ್ ಬಿಡ್ತವೆ ಗಂಟುಗಳಲ್ಲಿ ಅಲ್ಲಿ ಕತ್ತರಿಸಿಕೊಂಡು.
0: ಬಟ್ ನಾವೇನ್ ಮಾಡ್ತೇವೆ ಅಂದ್ರೆ 15 ಕ್ಕೆ ಇಡ್ತೇವೆ ಅಷ್ಟೇ, 15 ಬ್ಯಾಗ್ ಇಡೋ ಜಾಗ ಮಾಡ್ಕೊಳ್ತೇವೆ,
1: ನಮಗೆ ಸ್ಥಳಾವಕಾಶ ನೋಡ್ಕೊಂಡು.
0: ನಾಲ್ಕು ಕಟ್ ಮಾಡಿದಾಗ 4 ಬ್ಯಾಗ್ ಹಿಂದೆ ಜರುಗಿಸ್ತೇವೆ ಅದನ್ನೇ ಒರಿಜಿನಲ್ ಪೊಸಿಷನ್. ನಾವೇನು ಅದನ್ನ ತಗೊಂಡೋಗಿ ಇನ್ನೊಂದು ಬ್ಯಾಗ್ ಹಾಕಿ ದೊಡ್ಡದು ಮಾಡಿ ನಡಿ ಅಂತ ಹೇಳ್ತಿಲ್ಲ. ಅದೇ ಬ್ಯಾಗ್ ಇಟ್ಟರೆ ಸಾಕು. ದೊಡ್ಡ ಬ್ಯಾಗ್ ಬೇಕು ಅಂದ್ರೆ ನೀವು ದೊಡ್ಡದಾಗಿ ತುಂಬಿ ಇಟ್ಟುಕೊಂಡು 6 ತಿಂಗಳು ಬೆಳೆಸಿ ನೆಡೋಂಗಿದ್ರೆ ಅದೇ ಚೆನ್ನಾಗುತ್ತೆ.
1: ಮತ್ತೆ ಬೇಕಾದ್ರೆ ತರಬೇತಿನೂ ಕೊಡ್ತೀರಾ ನೀವು?
0: ನಮ್ಮ ಸಂಸ್ಥೆಯಲ್ಲಿ ದಿನ ಅದೇ ಕೆಲಸ ಮಾಡ್ತಾ ಇದೀವಿ,
1: ತೋರಿಸ್ಕೊಡ್ತೀವಿ.
0: ಅವ್ರ ಜೊತೆಯಲ್ಲಿ ಒಂದು 1/2 ಗಂಟೆ ಕೆಲಸ ಮಾಡಿದ್ರೆ ಕೆಲಸ ಮಾಡಬೇಕು, ಬಂದು ನೋಡ್ಕೊಂಡು ಹೋಗೋರು ನೋಡ್ತಾ ಇದ್ದೀನಿ ನಾನು. ಬಟ್ ಅವ್ರ ಜೊತೆ ಸೇರ್ಕೊಂಡು ಬ್ಯಾಗ್ ಇಡೋದು ಅದು ಇದು ಮಾಡಿದ್ರೆ ಗೊತ್ತಾಗತ್ತೆ.
1: ಕಾರ್ಯಾನುಭವ
0: ಮಾಡಿ ಅದು ಮತ್ತೆ ನಾನು ಮಾಡ್ಬೋದು ಅಂತ ಇದು ಬರುತ್ತೆ. ಈಗ ತುಂಬಾ ಜನ ರೈತರು ನಮ್ಮ ಹತ್ರ ಬರ್ತಿರ್ತಾರೆ, 5 ಗಿಡ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ಲೇ ಇಲ್ಲ ಅಂತಾರೆ. ನಾನು ಲಾಸ್ಟಿಗೆ ಒಂದಿನ ಕರೆದು ಮೊದಲು ನೀವು ಕಲ್ತ್ಕೊಳ್ಳಿ ಆಮೇಲೆ ಕೊಡ್ತೇನೆ ಅಂತ ಹೇಳಿ ಅವರು ಒಂದು 5 ಜನಕ್ಕೆ ಕಳಿಸಿ, ಆನಂತರ ಅವರು ತಗೊಂಡೋಗಿ ಇಟ್ಬಿಟ್ಟು ಎಲ್ಲ ಫೋಟೋ ಎಲ್ಲ ಕಳಿಸಿದರು. ಸೊ ಅದರಿಂದ ಮಾಡಿದ್ರೆ ಆಗುತ್ತೆ. ಅವಾಗ ಸಮಸ್ಯೆ ಇರೋರಿಗೆ ತಳಿಗಳನ್ನ ತಾವೇ ಮಾಡ್ಕೊಬಹುದು.
1: ಅಂದ್ರೆ ಒಂದೇ ತಳಿ ಹಾಕೋದಕ್ಕಿಂತ ಬೇರೆ ಬೇರೆ ತಳಿಗಳು ಬಳಸ್ಕೊಳ್ಳೋದು ಒಳ್ಳೇದು.
0: ಇದೆ ತುಂಬಾ ತಳಿಗಳು ಬಂದಿದೆ. ಮತ್ತೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ PPVFR ಬಂದಿದ್ರಿಂದ ನಿಮ್ಮ ತೋಟದಲ್ಲಿ ಚೆನ್ನಾಗಿರೋ ಗಿಡದ ತಳಿಯನ್ನ ನಿಮ್ಮ ಹೆಸರಲ್ಲೇ ಮಾಡಬಹುದು.
1: ಅವರೇ ಗುರುತಿಸ್ಕೋಬೇಕದನ್ನ, ನೋಡ್ತಾ ಇರಬೇಕು.
0: ಚೆನ್ನಾಗಿದ್ರೆ ನಿಮ್ಮ ಊರಲ್ಲೇ ಸೆಟ್ ಆಗೋದು, ನಿಮ್ಮ ಜಮೀನಿಗೆ ಸೆಟ್ ಆಗೋ ತಳಿಗಳು ಇದ್ರೆ ಅದನ್ನು ಬೇಕಾದ್ರೆ ಮಾಡಿ.
1: ಈಗ ಪೂರ್ಣವಾಗಿ ಎಲ್ಲ ಇಡೀ ತೋಟಕ್ಕೆ ಕೊಳೆ ರೋಗ ಬಂದಿರುತ್ತೆ, ಆದ್ರೆ ಯಾವ್ದೋ ಒಂದು ಬಳ್ಳಿಗೆ ಬಂದಿರಲ್ಲ, ಅದನ್ನ ನಾವು ಗುರುತಿಸ್ಕೋಬೇಕು. ಅದೇ ರೀತಿ ನಾವು ಮಾಡ್ಕೋಬೇಕು.
0: ಆಗ ಮಾಡಿದ್ರೆ ಒಳ್ಳೇದು,
1: ನಮಗೊಂದು ಅನುಮಾನ ಬರ್ಬೇಕು. ಅವಾಗ ಇದಕ್ಕೇನೋ ಒಂದು ನಿರೋಧಕ ಶಕ್ತಿ ಇದೆ, ಅದಕ್ಕೆ ಏನೋ ಬಂದಿಲ್ಲ ಇಲ್ಲಿ
0: ಅಲ್ಲಿ.
1: ಉಳ್ಕೊಂಡಿದೆ
0: ಅದನ್ನೇ. ಅವರಿಂದ ನಿಮಗೆ ಅದು ಲಾಭದಾಯಕವಾಗಿದ್ರೆ ಅದನ್ನು ನಾವು ಗಿಡ ಮಾಡಬಹುದು. ಮತ್ತೆ ಭಾರತ ಸರ್ಕಾರ ಇದನ್ನು ಅದನ್ನು ಈಗ
1: ಪ್ರೋತ್ಸಾಹಿಸ್ತಾ ಇದೆ.
0: ಅವಾಗ ಈ ತರ ಸಮಸ್ಯೆಗಳಿದ್ದಾಗಲೂ ತೋಟಗಳಲ್ಲಿ

0: ಬಳ್ಳಿಗಳಿದೆ ಅಂದರೆ ಕ್ರಾಪ್ ಬರಬೇಕು. ಇದು
1: ಹಾಂ,
0: ಬೆಳ್ಳಿಗಳು ಚೆನ್ನಾಗಿದ್ದಾವೆ ಇಲ್ಲ ಅಂತಿಲ್ಲ, ಆದರೆ ಕ್ರಾಪ್ ಇಲ್ಲದೇ ಇದ್ದಾಗ ಚೆನ್ನಾಗಿ ಬೆಳೀತಾವೆ, ಅದು ಬೇರೆ ವಿಷಯ. ಬಟ್ ಕ್ರಾಪ್ ಬರೋ ಬಳ್ಳಿಗಳು ಆ ಥರ ತೋಟದಲ್ಲಿ ನೋಡ್ಕೊಂಡಿದ್ರೆ ಅದನ್ನು ನಾವು ಮಾಡ್ಬೋದು. ಸೊ ಮತ್ತು ಈ ಮಳೆಗಾಲ ಜಾಸ್ತಿ ಆಗ್ತಾ ಇದೆ, ಮೆಣಸಿನಲ್ಲಿ ಏನೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಇಂಥ ತಳಿಗಳು, ಮತ್ತು ಪನ್ನೂರು ಒಂದು ವಿಜಯ್ ಅಂತ ಬಂದಿದೆ, 8, 9, 10 ಬಂದಿದೆ. ಸೊ ಸುಮಾರು ನರ್ಸರಿಗಳಲ್ಲಿ ಸಿಗ್ತಾ ಇದೆ, ಅದನ್ನು ತಗೊಬಂದು ಇಟ್ಕೊಳ್ಳೋದು ಉತ್ತಮ.
1: ಇನ್ನು ಮಳೆ ಕಡಿಮೆ ಆದಂಥ ಪರಿಸ್ಥಿತಿಯಲ್ಲಿ ಏನೇನು ಕ್ರಮ ಅನುಸರಿಸ್ಬೋದು ಅಂತೀರಿ?
0: ಮಳೆ ಕಡಿಮೆ ಆಗ್ತು ಅಂತ ಹೇಳಿದರೆ, ನೀರಿನ ವ್ಯವಸ್ಥೆ ಇರೋರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೊಡಬೇಕಾಗುತ್ತೆ. ಸೊ ಎರಡನೇದು, ನಾವು ಕಾಂಪೋಸ್ಟ್ ಕೊಟ್ಟು ಅರ್ಥಿಂಗ್ ಅಪ್ ಮಾಡಿ ಮಲ್ಚಿಂಗ್ ಮಾಡ್ಕೊಬೇಕಾಗುತ್ತೆ. ಮೂರನೇದು, ಮಳೆ ಕಡಿಮೆ ಆಯಿತು ಅಂತ ಹೇಳಿದರೆ 3% ಸ್ಪ್ರೇ ಲೈಮ್ ಅನ್ನು ನೀರಿಗೆ ಕಲಸಿ
1: ಸುಣ್ಣ. ಏನು ಅನುಕೂಲ ಆಗುತ್ತೆ ಅದರಿಂದ?
0: ಅದರಿಂದ ಏನಾಗುತ್ತೆ, ಬೆಳೆ ಮೇಲೆ ವೈಟ್ ಆಗುತ್ತೆ, ಬೆಳಕು ಹಿಂದೆ ಹೋಗುತ್ತೆ, ಹಳದಿ ಆಗೋದು ಕಡಿಮೆ ಆಗುತ್ತೆ, ಮತ್ತೆ ಫೋಟೋಸಿಂಥಸಿಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ಗಿಡ ಸ್ಟ್ರೆಸ್ ಆಗಲ್ಲ, ಅದು ಒಂದು 10-15 ದಿನ ಹೆಲ್ಪ್ ಮಾಡುತ್ತೆ. ಅಥವಾ 0.5% ಪೊಟಾಷಿಯಂ ನೈಟ್ರೇಟ್ ಅನ್ನೋದನ್ನು ನಾವು ಮಾಡಬಹುದು.
1: ಅದರಿಂದ ಏನು ಅನುಕೂಲ ಆಗುತ್ತೆ?
0: ನ್ಯೂಟ್ರಿಷನ್ ಸಿಕ್ಕಿದಂಗೆ ಆಗುತ್ತೆ,
1: ಅಂದರೆ ಪೊಟಾಷಿಯಂ ಸಿಗುತ್ತೆ, ಸಾರಜನಕನೂ
0: ಸಿಗುತ್ತೆ. ನ್ಯೂಟ್ರಿಷನ್ ಸಿಗೋದ್ರಿಂದ ಅದು ಒಂದು 10-15 ಡೇಸ್ ಆ ಡ್ಯಾಮೇಜ್ ಅನ್ನು ಪೋಸ್ಟ್ಪೋನ್ ಮಾಡುತ್ತೆ. ಅಥವಾ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನು ಸುತ ನೀವು ಮಾಡ್ಬೋದು, SOP ಬಂದು ಸಲ್ಫೇಟ್ ಆಫ್ ಪೊಟ್ಯಾಶ್ ಮಾಡ್ಬೋದು, ಅಥವಾ ಮುರೇಟ್ ಆಫ್ ಪೊಟ್ಯಾಶ್ ಮಾಡ್ಬೋದು. ಸೊ ಇವೆಲ್ಲ ಎಲ್ಲ 1% ಸೊಲ್ಯೂಷನ್ ಮಾಡಿಕೊಂಡು ಸಾಧ್ಯ ಆದಷ್ಟು ಗಿಡಗಳಿಗೆ ಹೊಡಿತಾ ಇದ್ರೆ ಚೆನ್ನಾಗಿ ಬರುತ್ತೆ.
1: ಮತ್ತೆ ತೇವಾಂಶ ಕಡಿಮೆ ಇದ್ದಾಗ ನಾವು ತೇವಾಂಶದ ಸಂರಕ್ಷಣೆ ಕಡೆಗೆ ಗಮನ ಕೊಡಬೇಕಾಗುತ್ತೆ.
0: ಹೌದು, ಮಲ್ಚಿಂಗ್ ಮಾಡಬೇಕು,
1: ಬುಡಕ್ಕೆ ತರಗೆಲೆಗಳು ಹಾಕ್ಬೋದು,
0: ಮಣ್ಣನ್ನು ಕೊಟ್ಟು ಮಲ್ಚಿಂಗ್ ಮಾಡಿ ಮೆಣಸಿನಲ್ಲಿ ಡ್ರೈನೇಜ್ ಮೊದಲೇ ಮಾಡಿರ್ತವೆ. ಸೊ ಹಿಂಗು ಗುಂಡಿಗಳಿದ್ರೆ ಅದನ್ನು ಸೋಸಿ ಮಾಡ್ಕೊಂಡಿರ್ತವೆ. ಸೊ ಅದರಿಂದ ಮಾಯಿಷ್ಯ ಕನ್ಸರ್ವೇಷನ್ ಆಗುತ್ತೆ. ಸೊ ಮೆಣಸಿನಲ್ಲಿ ನನ್ನ ಪ್ರಕಾರ ಒಳ್ಳೆ ಕ್ರಾಪ್ ಬಂದರೆ ಅಕ್ಟೋಬರ್ ನವೆಂಬರಲ್ಲಿ ನೀರು ಕೊಡಬೇಕಾಗುತ್ತೆ. ಒಳ್ಳೆ ಬೆಳೆ
1: ಚೆನ್ನಾಗಿ ಕೊತ್ತುಗಳೆಲ್ಲ ಚೆನ್ನಾಗಿದ್ರೆ
0: ಚೆನ್ನಾಗಿದ್ರೆ, ಯಾಕೆಂದರೆ ಅದು ಕಾಳು ಒಂಥರ ಒಣಗ್ದಂಗೆ ಆಗ್ಬಿಡುತ್ತೆ. ಅದರಿಂದ ನೀರು ಕೊಟ್ಕೊಂಡು ಬೆಳೆ ಕುಯ್ಯೋ ಗಂಟ ನೀರು ಕೊಟ್ಕೊಂಡು ಕುಯ್ದ್ರೆ
1: ಎಷ್ಟು, ಒಂದು 15 ದಿನಕ್ಕೆ ಒಂದ್ಸರಿ ಕೊಡ್ತಾ ಇರ್ಬೇಕು?
0: 15 ದಿನಕ್ಕೆ ಒಂದ್ಸರಿ ಕೊಟ್ಟರೆ ಸಾಕು,
1: ಅದು ಮುಂದುವರಿಸ್ಕೊಂಡು ಹೋಗ್ಬೇಕಾಗತ್ತೆ.
0: ಹೌದು, ಅಂದರೆ ಒಳ್ಳೆ ಬೆಳೆ ಇದ್ರೆ,
1: ಅಂದರೆ
0: ಬೆಳೆ ಇಲ್ಲದೆ ಇದ್ದಾಗ ಏನಾಗಲ್ಲ, ಬೆಳೆ ಇದ್ದಾಗ ಅದರ ಅಡ್ವಾಂಟೇಜ್ ತಗೋಬಹುದು.
1: ಅಂದರೆ ಕೊಡಲಿಲ್ಲ ಅಂದರೆ ಕೊತ್ತುಗಳು ಏನಾದರೂ ಬಿದ್ದೋಗ್ತಾವ?
0: ಕೊತ್ತುಗಳು ಬಿದ್ದೋಗ್ತವೆ, ಮತ್ತು ಕಾಳುಗಳು ಸಣ್ಣಾಗ್ಬಿಡ್ತವೆ,
1: ಸರಿಯಾಗಿ ಅವು ತುಂಬಿಕೊಳ್ಳಲ್ಲ
0: ಅದು ಬಲಿಯೋದಿಲ್ಲ. ಆದ್ರಿಂದ ಅವಾಗ ನೀರು
1: ಕೊಡ್ತಾರೆ, ಗಾತ್ರನೂ ಬರಲ್ಲ,
0: ಗಾತ್ರ ಬರಲ್ಲ. ಇದೇ ಇತ್ತು ವಿಂಟರ್ ಇರಿಗೇಷನ್ ಅಂತ ಮಾಡ್ತಾ ಇದ್ರು. ಸೊ ಅದನ್ನ ತುಂಬಾ ರೈತರು ಅಡಾಪ್ಟ್ ಮಾಡ್ಕೊಳ್ತಾರೆ, ಅಂದ್ರೆ ಬೆಳೆ ನೋಡ್ಕೊಂಡು ಉತ್ತಮವಾಗಿ ಕಾಫಿ ಇದ್ರೆ, ಉತ್ತಮವಾಗಿ ಮೆಣಸಿದ್ರೆ ಅಂತ ರೈತರು ವಿಂಟರ್ ಇರಿಗೇಷನ್ ಅಂತ
1: ಚಳಿಗಾಲದಲ್ಲಿ
0: ಮಾಡ್ತಾರೆ. ಅದನ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಬೆಳೆ ಕಡಿಮೆ ಆಗಿ ಮಳೆನೂ ಕಡಿಮೆ ಆಗ್ಬಿಟ್ರೆ ನೀರಿದ್ದವರು ಮಾಡ್ತಾರೆ.
1: ಇನ್ನೊಂದು, ಡಾಕ್ಟರ್ ಅಂಕೇಗೌಡ ಅವರೇ, ಮುಖ್ಯವಾಗಿ ನಮ್ಮ ರೈತರಿಂದ ಒಂದು ಏನು ಕೇಳ್ತಾ ಇದ್ದೀವಿ, ನಮ್ಮದು ಎಲ್ಲ ಚೆನ್ನಾಗಿರುತ್ತೆ ಬೆಳೆ, ಆದರೆ ಮಳೆ ಕಡಿಮೆ ಆದಮೇಲೆ ಇಡೀ ಬಳ್ಳಿಗಳು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ನಿಧಾನವಾಗಿ ಇಡೀ ಬಳ್ಳಿನೇ ಒಣಗೋಗ್ಬಿಡುತ್ತೆ, ಏನು ಕಾರಣ ಇರ್ಬೋದು ಇದಕ್ಕೆ ಅಂತೀರಿ?
0: ಒಂದು ಕ್ವಿಕ್ವಿಲ್ಟ್ ಅಂತ ಹೇಳ್ತಾರೆ, ಅದು ನಾನು ಆಗಲೇ ಹೇಳಿದೆ ನಿಮಗೆ,
1: ಅದು ಶೀಘ್ರ ಸ್ವರ್ಗ ರೋಗ.
0: ಶೀಘ್ರ ಸ್ವರ್ಗ ರೋಗ, ಅದು ಕೊಳೆ ರೋಗ, ಪಾದ ಕೊಳೆ,
1: ಅಂದರೆ ಅದು ಬೇಗ ಬಂದ್ಬಿಡುತ್ತೆ,
0: ಅದು ಬೇಗ ಬಂದಿರುತ್ತೆ, ಮತ್ತೆ ಎಲೆಗಳು ಬಿದ್ದೋಗುತ್ತೆ. ಬಟ್ ನೀವು ಹೇಳ್ತಾ ಇರೋದು ಅಥವಾ ರೈತರು ಹೇಳ್ತಾ ಇರೋದು ಬೇರೆ ಥರ. ಅದು ಏನಾಗ್ತಾ ಇದೆ ಅಂದರೆ, ಇತ್ತೀಚೆಗೆ ನಮ್ಮ ತೋಟಗಳಲ್ಲಿ ನಾವು ತುಂಬ ನೆರಳನ್ನು ತೆಗೆದ್ವಿ. ಸೊ ಕಾಫಿ ರೇಟ್ ಬಂದಮೇಲೆ ಇನ್ನೂ ಜಾಸ್ತಿ ತೆಗಿತಿದ್ದಾರೆ. ಸೊ ಮೆಣಸಿಗೆ ಬೆಳಕು ಜಾಸ್ತಿ ಆಯಿತು, ಅದ್ರ ಜೊತೆಗೆ ಒಳ್ಳೆ ಮಳೆ ಆಗ್ತಾ ಇಲ್ಲ. ಸೊ ಆದ್ರಿಂದ ಅದು ಆ ಗಿಡ ಹಳದಿ ಆಗ್ತಾ ಇದೆ,
1: ಅಂದರೆ ಒಣ ವಾತಾವರಣ ಉಂಟಾಗುತ್ತೆ,
0: ಜಾಸ್ತಿ ಆಗ್ತಾ ಇದೆ. ಅದರಿಂದ ಆ ಗಿಡಕ್ಕೆ ಏನಾಗುತ್ತೆ, ಫೋಟೋ ಸಿಂಥೆಟಿಕ್ ಇನಿಬಿಷನ್ ಅಂತ ಆಗುತ್ತೆ,
1: ಜಾಸ್ತಿ ಬೆಳಕು ಆದಾಗ
0: ಫೋಟೋ ಆಕ್ಸಿಡೇಷನ್ ಆಫ್ ಕ್ಲೋರೋಫಿಲ್ ಅಂತ ಆಗುತ್ತೆ.
1: ಅಂದ್ರೆ ಎಷ್ಟು ನೆರಳಿರ್ಬೇಕಾಗುತ್ತೆ ಕರಿಮೆಣಸಿಗೆ?
0: ಒಂದು 50% ನೆರಳು ಬೇಕಾಗುತ್ತೆ,
1: ಅಂದ್ರೆ ಸೋಸಿ ಬರೋ ನೆರಳು,
0: ನೆರಳು ಬೇಕಾಗುತ್ತೆ.
1: ಅತಿ ನೆರಳು ಇರಬಾರ್ದು, ಅತಿ ಬಿಸಿಲು
0: ಇರಬಾರ್ದು. ಸೊ ಆದ್ರೆ ನಾವೆಲ್ಲ ಏನ್ ಮಾಡಿದ್ವಿ, ನೆರಳು ತೆಗೀರಿ ಅಂದ್ವಿ, ಇತ್ತೀಚೆಗೆ ತೆಗಿಬೇಡಿ ಅಂತೇವೆ. ಯಾಕೆಂತ ಹೇಳಿದ್ರೆ, ಬರೋ ಅಲ್ಲಿ ತೆಗಿದೇ ಇದ್ರೆ ಒಂದು ನಡೆಯುತ್ತೆ, ಅಂದ್ರೆ ರೋಬಸ್ಟ ತೋಟಗಳಲ್ಲಿ ಅರಬಿಕದಲ್ಲಿ ತೆಗಿಬೇಕಾಗುತ್ತೆ. ರೋಬಸ್ಟದಲ್ಲಿ ನೆರಳು ತೆಗೆಯುವ ಅವಶ್ಯಕತೆ ಇರುವುದಿಲ್ಲ, ಬಟ್ ರೋಬಸ್ಟ ಈಲ್ಡ್ ಕಡಿಮೆ ಆಗುತ್ತೆ ಅಂತ ಹೇಳಿ ಫುಲ್ ತೆಗಿತಾ ಇದ್ದಾರೆ, ಅದರಿಂದ ಬೆಳೆ ತೋಟಗಳು ಹಳದಿ ಆಗ್ತಾ ಇದೆ. ಸೊ ಕಾಲಕ್ರಮೇಣ ನಾವು ನೆರಳನ್ನು ಕಡಿಮೆ ಮಾಡಬೇಕು, ತೆಗೆಯೋದನ್ನು ಕಡಿಮೆ ಮಾಡಬೇಕಾಗುತ್ತೆ ರೋಬಸ್ಟದಲ್ಲಿ. ಸೊ ಯಾಕೆಂದರೆ ಮೊದಲೇ ಅಲ್ಲೊಂದು ಇಲ್ಲೊಂದು ಬಳ್ಳಿ ಇರುತ್ತೆ, ಒಂದು ಎಕರೆ 40-50 ಇರುತ್ತೆ, 40-50 ಮರ ಇರುತ್ತೆ, ಅದರದ್ದು ನೆರಳು ತೆಗೆದ್ಬಿಟ್ರೆ ಓಪನ್ ಆಗಿಬಿಡುತ್ತೆ ತೋಟ. ಸೊ ಅದರಿಂದ ಆದಷ್ಟು ತೆಗಿಬೇಡಿ ಅಂತ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು 10 ಎಕರೆಯನ್ನು ಒಂದು 50% ಶೇಡಲ್ಲೇ ಬೆಳಿಬೇಕು. ನಾವು ಇನ್ನು ಮುಂದೊಂದು 10 ಎಕರೆ ಬೇಕಿದ್ರೆ ಓಪನ್ ಮಾಡಿ ಅಲ್ಲಿ ಮೆಣಸು ಬರೋಲ್ಲ, ಕಾಲಕ್ರಮೇಣ ಹೋಗ್ಬಿಡುತ್ತೆ. ಬಟ್ ಒಂದು 10 ಎಕರೆ

0: ಆದ್ರೂ ಮೆಣಸು 20 ಎಕರೆ ಇರೋನಿಗೆ ಒಂದು 10 ಎಕರೆಯಲ್ಲಿ ಎರಡು ಕ್ರಾಪ್ ಅನ್ನ ಬರೋ ತರ ಪ್ಲಾನ್ ಮಾಡಿದ್ರೆ ನೆರಳು ಇಟ್ಕೊಂಡ್ರೆ ಬರುತ್ತೆ. ರಬಸ್ಟದಲ್ಲಿ ಇರಿಗೇಷನ್ ನಾವು ಮಾಡೋದ್ರಿಂದ ಎರಡು ರೌಂಡ್ ಇರಿಗೇಷನ್ ಮಾಡ್ತೀವಿ, ಇನ್ನೊಂದು ಎರಡು ರೌಂಡ್ ನಾವು 3 ರೌಂಡ್ ಮಾಡಿದ್ರೆ ಒಳ್ಳೆ ಮೆಣಸು ಆಗುತ್ತೆ. ಸೊ 2 ರೌಂಡ್ಗೆ ಸಾಕಾಗಲ್ಲ ಮೆಣಸಿಗೆ, ಸಮ್ಮರಲ್ಲಿ ನಾವು ಇನ್ನೊಂದು 3 ರೌಂಡ್ ಕೊಟ್ಟರೆ ಒಳ್ಳೆ ಮೆಣಸಾಗುತ್ತೆ, ದುಡ್ಡು ಆಗುತ್ತೆ. ಒಂದು 250-300 ಕೆಜಿ ಒಬ್ಬ ಮನುಷ್ಯ 1 ಎಕರೆಯಲ್ಲಿ ಕುಯ್ದರೆ ಒಳ್ಳೆ ದುಡ್ಡಾಗುತ್ತೆ. ಏನು ಕಾಫಿಯಲ್ಲಿ ತಗೋತಾರೆ ಅದೇ ಥರ ಇದರದ್ದು ದುಡ್ಡಾಗುತ್ತೆ.
1: ಇನ್ನು ನಿಧಾನ ಸ್ವರ್ಗ ರೋಗ ಎಷ್ಟು ಮಟ್ಟಿಗೆ ಇದೆ ಅಂತಾರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ?
0: ಇತ್ತೀಚೆಗೆ ಏನಾಗಿದೆ ಅಂದರೆ ನಿಧಾನ ಸ್ವರ್ಗ ರೋಗ ಇದೆ, ಅದ್ರ ಜೊತೆಗೆ ವೈರಸ್ ಪ್ರಾಬ್ಲಮ್ ಆಗಿದೆ. ಸೊ ಯಾವಾಗ ನಾವು ತೋಟವನ್ನು ಎಕ್ಸ್ಪೋಸ್ ಮಾಡ್ತೇವೆ ವೈರಸ್ ಎಕ್ಸ್ಪ್ರೆಷನ್ ಜಾಸ್ತಿ ಆಗಿಬಿಟ್ಟು ಅದು ಹಳದಿ ಆಗ್ತಿದೆ, ಅದು ನಿಧಾನ ಸ್ವರ್ಗ ರೋಗ ಅಲ್ಲ,
1: ವೈರಸ್ ರೋಗ ಅದು.
0: ಅದು ವೈರಸ್ಸಿಂದ ಎಲೆಗಳು ಎಕ್ಸ್ಪ್ರೆಷನ್ ಜಾಸ್ತಿ ಆಗಿ ಹಳದಿ ಆಗಿಬಿಟ್ಟು ಆ ಎಲೆಗಳನ್ನು ನಾವು ಮುಟ್ಟಿದ್ರೆ ಅಥವಾ ತಗೊಂಡು ಕ್ರಶ್ ಮಾಡಿದರೆ ಒಂದು ಥರ ಸೌಂಡೇ ಬರುತ್ತೆ. ಅವು ನಾರ್ಮಲಿ ಮೆತ್ತೆ ಇರಲಿಲ್ಲ, ಏನೋ ನೀವು ಕಡ್ಡಿ ಮುರಿದಂಗೆ ಸೌಂಡ್ ಬರುತ್ತೆ. ಅದು ವೈರಸ್ಸಿಂದ
1: ಅಂದ್ರೆ ಎಲೆಗಳು ಪುಡಿ ಪುಡಿ
0: ಆದಂಗೆ ಆಗುತ್ತೆ. ಅದು ವೈರಸ್ಸಿಂದ
1: ಅಂದ್ರೆ ಎಲೆಗಳು ಮುರಿದಂಗೆ ಆಗುತ್ತೆ.
0: ಹೌದು, ಅದು ವೈರಸ್ಸಿಂದ ಆಗ್ತಾ ಇರೋದು. ಸೊ ವೈರಸ್ಸಿಂದ ನಾವು ಹತೋಟಿ ಮಾಡಬೇಕು ಅಂದ್ರೆ ನೆರಳು ತರಬೇಕು,
1: ನೆರಳು ಇರಲ್ಬೇಕು,
0: ನೆರಳು ಬೇಕು, ನೀರು ಕೊಡಬೇಕು, ಮತ್ತೆ ನ್ಯೂಟ್ರಿಷನ್
1: ಪೋಷಕಾಂಶಗಳು
0: ಕೊಡ್ಬೇಕು. ಅವಾಗ ಇದ್ರದ್ದು ಎಕ್ಸ್ಪ್ರೆಷನ್ ಕಡಿಮೆ ಆಗುತ್ತೆ. ವೈರಸ್ ಆಗಲೇ ಇದೆ ಇಲ್ಲ ಅಂತಿಲ್ಲ, ಬಟ್ ಎಕ್ಸ್ಪ್ರೆಷನ್ ಆಗೋದು ಓಪನ್ ಆದಾಗ,
1: ಅಂದ್ರೆ ನಮ್ಮ ಗಿಡಗಳು ದುರ್ಬಲ ಆದಾಗ ವೈರಸ್ ಜಾಸ್ತಿ ಆಗುತ್ತೆ.
0: ಹೌದು, ಅದರಿಂದ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ
1: ಗಿಡಗಳು ತಾಕತ್ ಮಾಡಬೇಕು.
0: ಅದನ್ನ ಎಕ್ಸ್ಪೆರಿಮೆಂಟ್ ಆಗಿ ಮಾಡಿದ್ವಿ, ಏನ್ ಮಾಡಿದ್ವಿ 15 ಕೆಜಿ ಕಾಂಪೋಸ್ಟ್ ಕೊಟ್ವಿ, ಅದಕ್ಕೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾಸ್ ಅನ್ನ ಆಡ್ ಮಾಡಿದ್ವಿ, ಟ್ರೈಕೋಡರ್ಮ ಆಡ್ ಮಾಡಿ ಅದಕ್ಕೇನೆ ಒಂದೊಂದು ಗಿಡಕ್ಕೆ 15 ಕೆಜಿ ಕೊಟ್ವಿ. ಮತ್ತೆ 2 ಸಾರಿ ಮೈಕ್ರೋನ್ಯೂಟ್ರಿಯಂಟ್ ಅನ್ನ ನಮ್ಮ ಪೆಪ್ಪರ್ ಸ್ಪೆಷಲ್ ನಾನು ವರ್ಷಕ್ಕೆ 2 ಸಾರಿ ಹೊಡೆದ್ವಿ. ಅದ್ರ ಜೊತೆಗೆ 4 ಸಾರಿ ನೀರನ್ನ ಕೊಡ್ಲಿಕ್ಕೆ ಮಾಡಿದ್ವಿ ವ್ಯವಸ್ಥೆ ಸಮ್ಮರಲ್ಲಿ. ಸೊ ಅವಾಗ ಏನಾಯ್ತು, ಅದು ರಿಕವರಿ ಆಯ್ತು. ಅಂದ್ರೆ ನಾವೇನ್ ಪ್ರೂವ್ ಮಾಡಿದ್ವಿ ಅಂದ್ರೆ ಮೈಲ್ಡ್ ಸಿಂಪ್ಟಮ್ ಇದ್ರೆ ವೈರಸ್ ಇದೆ ಅದನ್ನ ನಾವು ಸಸ್ಟೈನ್ ಮಾಡಬಹುದು ಅಂತ ತೋರಿಸಿದ್ವಿ. ಯಾವ್ದು ಪ್ರಕಾರ ಕಾಂಪೋಸ್ಟ್ ಅನ್ನ ಕೊಟ್ವಿ, ಪಿಜಿ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾ ಕೊಟ್ವಿ, ಟ್ರೈಕೋಡರ್ಮನ್ನು ಕೊಟ್ವಿ, ಅದ್ರ ಜೊತೆಗೆ ನಾರ್ಮಲ್ ರೆಕಮೆಂಡೆಡ್ ಫರ್ಟಿಲೈಸರ್ ಕೊಟ್ವಿ, ಅದ್ರ ಜೊತೆಗೆ 2 ಸಾರಿ ಮೈಕ್ರೋನ್ಯೂಟ್ರಿಯಂಟ್ ಸ್ಪ್ರೇ ಮಾಡಿದ್ವಿ. ಪೇಪರ್ ಸ್ಪೆಷಲ್ ಏನ್ ಮಾಡಿದ್ವಿ ಅದನ್ನು ಮಾಡಿದ್ವಿ. ಅದನ್ನ ಮಾಡಿ 4 ಸಾರಿ ನೀರು ಕೊಟ್ವಿ, ಅವಾಗ ಅದು ಆ ಗಿಡ ಎಲ್ಲ ರಿಕವರಿ ಆಗಿ ಒಳ್ಳೆ ಇಳುವರಿ ಬಂತು. ಅದನ್ನ ನಾವು ಮಾಡಿ ತೋರಿಸಿದ್ವಿ. ಬಟ್ ಸಿವಿಯರ್ ಆಗಿ ಆಗಲೇ ಅದು ಎಲೆನೇ ಇಲ್ಲ, ಎಲೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ, ಕುಯ್ದ್ರೆ ಏನು ಸಿಗಲ್ಲ ಅಂತ ಗಿಡದನ್ನೆಲ್ಲ ತೆಗೆದಾಕ್ಬೇಕು. ಅದನ್ನ ಇಟ್ಕೊಂಡು ಎಲ್ಲ ಕೆಲಸ ಮಾಡೋದು ಏನು ಅಂತ ಪ್ರಯೋಜನ ಇಲ್ಲ, ಯಾಕೆಂದ್ರೆ ಕುಯ್ದ್ರೂ ದುಡ್ಡಾಗಲ್ಲ, ಅಂದ್ರೆ ಕುಯ್ದು ಖರ್ಚುನು ಸಿಗಲ್ಲ. ಅದು ಅಂತ ಗಿಡಗಳನ್ನ ತೆಗಿಬೇಕು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಒಂದು ಗಿಡ ನೆಟ್ಟಿದ್ದನ್ನ 2-3 ವರ್ಷಕ್ಕೆ ಹಳದಿ ಆಗ್ತಾ ಇದೆ. ಅದು ಒಂಥರ ಕಷ್ಟದ ಪರಿಸ್ಥಿತಿ. ಸೊ ಅಟ್ಲೀಸ್ಟ್ ಹೊಸ ಗಿಡ ನೆಟ್ಟಾಗ ಅದು ಚೆನ್ನಾಗಿ ಬರ್ತಾ ಇದ್ರೆ ಒಳ್ಳೇದಿತ್ತು. ಬಟ್ ಏನಾಗ್ತಾ ಇದೆ ಅಂದ್ರೆ ವೈರಸ್ ಗಿಡದಿಂದನೇ ನಾವು ಗಿಡ ಮಾಡೋದ್ರಿಂದ ಅದು ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಇತ್ತೀಚೆಗೆ ಏನ್ ಹೇಳ್ತೇವೆ, ಬೇರೆ ಕಡೆಯಿಂದ ಈಗ ಅಡಕೆ ತೋಟಗಳಲ್ಲಿ ವೈರಸ್ ಎಕ್ಸ್ಪ್ರೆಷನ್ ಕಡಿಮೆ, ಅಲ್ಲಿಂದ ಗಿಡ ತಂದು ಈ ತೋಟಗಳಲ್ಲಿ ನೆಡಿ ಅಂತ ಹೇಳ್ತಾ ಇದ್ದಾರೆ. ಸಿರ್ಸಿ ಕಡೆಯಿಂದ, ಶಿವಮೊಗ್ಗ, ಸಾಗರ ಆ ಕಡೆಯಲ್ಲಿ ಅಡಿಕೆ ತೋಟದಲ್ಲಿ ಮೆಣಸು ಬೆಳೀತಾರೆ, ನೆರಳಲ್ಲಿ ಬೆಳೀತಾರೆ. ಅಲ್ಲಿಂದ ನರ್ಸರಿ ಗಿಡಗಳನ್ನು ಈ ಕಡೆ ಬರ್ತಾ ಇದೆ. ಸುಮಾರು 40 ಲಕ್ಷ ಗಿಡಗಳು ಪ್ಲಾಂಟಿಂಗ್ ಆಗ್ತಾ ಇದೆ. ವ್ಯವಸ್ಥೆಗಳೆಲ್ಲ ಆಗಿದೆ, ಅಂದ್ರೆ ಜನ ಗಿಡ ತಂದ್ಕೊಳ್ಳಿಕ್ಕೆ ಜನ ಇದ್ದಾರೆ, ನರ್ಸರಿ ಮಾಡ್ಲಿಕ್ಕೆ ಇದ್ದಾರೆ, ಗಡ್ಡಿ ಬೆಳೆಸಲಿಕ್ಕೆ ತೋಟಗಳಿದೆ ಆ ಭಾಗದಲ್ಲಿ. ಆಗಿ ಈಗ ಆ ಕಡೆಯಿಂದ ಸುಮಾರು ಒಂದು 20-25 ಲಕ್ಷ ಗಿಡಗಳು ಅಲ್ಲಿಂದ ಬರ್ತಾ ಇದೆ. ಈಗ ನಮ್ಮದು ನರ್ಸರಿಗಳು ಇರುವಂತ ಪ್ರದೇಶಗಳಂದ್ರೆ ಬಾಳುಪೇಟೆ, ಅದು ಬಿಟ್ರೆ ಆಲ್ದೂರು, ಇಲ್ಲೆಲ್ಲ ನರ್ಸರಿ ವಿಲೇಜಸ್ ಅಂತೇವೆ ನಾವು. ಇತ್ತೀಚೆಗೆ ಈ ಭಾಗದಲ್ಲಿ ವೈರಸ್ ಪ್ರಾಬ್ಲಮ್ ಇರೋದ್ರಿಂದ ಒಂದು ಸ್ವಲ್ಪ ನೋಡಿ ತಗೊಳ್ಳಿ ಅಂತ ಹೇಳ್ತೇವೆ.
1: ಅಂದ್ರೆ ನೆರಳು ನಿರ್ವಹಣೆ ಬಹಳ ಮುಖ್ಯ ಅಂತೀರ.
0: ಇತ್ತೀಚೆಗೆ ನೆರಳು ನಿರ್ವಹಣೆ ಮುಖ್ಯ. ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ನೆರಳು ಜಾಸ್ತಿ ಇದ್ದು ಕ್ರಾಪ್ ಬರ್ತಾ ಇರಲಿಲ್ಲ, ಅದರಿಂದ ನಾವು ನೆರಳು ತೆಗಿರಿ ಎಂದ್ವಿ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ರೋಬಸ್ಟ್ ಆಗಿ ಒಳ್ಳೆ ರೇಟ್ ಬಂದ್ಮೇಲೆ ರೈತರು ಕೈಯಲ್ಲಿ ಹಣನೂ ಇದೆ, ನೆರಳಕ್ಕೆ ಖರ್ಚಾಗುತ್ತೆ ಇಲ್ಲ ಅಂತ, ನೆರಳು ತೆಗಿಯೋಕೆ ದುಡ್ಡು ಖರ್ಚಾಗುತ್ತೆ, ಅದನ್ನು ಮಾಡೋ ಅಷ್ಟು ಪರಿಸ್ಥಿತಿ ಬಂದು. ಬಟ್ ಒಂದು ನೆರಳು ತೆಗಿಯೋನು ನಮ್ಮ ಮಾತನ್ನು ಕೇಳ್ತಿಲ್ಲ, ಎಲ್ಲ ತೆಗೆದು ಬಿಡ್ತಾನೆ. ಅದನ್ನು ಒಂದು ಸ್ವಲ್ಪ ಬಿಡಪ್ಪ ಅಂದ್ರೂ ಇನ್ನೊಂದ್ಸರಿ ತೆಗಿ ಅಂತಾರೆ ಅಂತ ಉದ್ದೇಶದಿಂದ ಒಂದೇ ಒಂದು ಕಡ್ಡಿ ಬಿಟ್ಬಿಟ್ಟು
1: ಎಲ್ಲ
0: ಅದು ತಪ್ಪು ಅನ್ಸುತ್ತೆ. ಒಂದ್ ಛತ್ರಿ ನೆರಳಿಟ್ಕೊಂಡಿದ್ರೆ ಆ ಗಿಡದ್ದು ಅದು ಆಗ್ತಾ ಇತ್ತು. ದೊಡ್ಡ ದೊಡ್ಡ ಮರಗಳಲ್ಲಿ ಸೆಂಟ್ರಿಂಗ್ ಮಾಡಿದ್ರೆ ಸಾಕು, ಎಲ್ಲ ರಂಪೆ ಕಡಿಬೇಕು ಅಂತ ಏನಿಲ್ಲ. ಈ ತರ ಎಲ್ಲ ಟ್ರಯಲ್ ಮಾಡಿ ನೋಡಿದ್ದಾರೆ. ಬೆಳಕಂತೂ ಬಿಡಬೇಕು, ಸೂಸಿ ಬರೋ ಬೆಳಕು ಬೇಕು. ಸೊ ತುದಿ ಮೇಲೆ ಬಿಡಬೇಕು, ಎಲೆಗಳ ಮೇಲೆ ಬಿದ್ದರೆ ಸಾಕು. ಸೊ ಡೈರೆಕ್ಟ್ ಬಿಸಿಲು 3-4 ಗಂಟೆ ಬಿದ್ದರೆ ಮೆಣಸಿಗೆ ಹಳದಿ ಆಗುತ್ತೆ.
1: ಅಂದರೆ ನಮ್ಮ ರೈತ ಬಂಧುವರು ಮಳೆಯ ಪ್ರಮಾಣಕ್ಕೆ ಅನುಗುಣವಾಗಿ ಕರಿಮೆಣಸಿನ ತೋಟಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ.

0: ಹೌದು. ಕಡಿಮೆ ಆದರೆ ಒಂದು ರೀತಿ ಮಾಡಿದ್ರೆ, ಹೆಚ್ಚಾದರೆ ಇನ್ನೊಂದು ಥರ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿದ್ದರೆ ಒಂಥರ ಮಾಡ್ಬೋದು. ಅಂದರೆ ಒಂದೇ ಒಂದು ಸೂತ್ರವನ್ನು ಎಲ್ಲದಕ್ಕೂ ಅನ್ವಯಿಸೋಕ್ಕಾಗಲ್ಲ.
1: ಆಗಲ್ಲ, ಅವರವ್ರದ್ದು ಪರಿಸ್ಥಿತಿಗೆ ತಕ್ಕಂತೆ ಟೆಕ್ನಾಲಜಿಗಳಿದ್ದಾವೆ, ಮಾಡಿಕೊಂಡು ಅವ್ರು ಸಸ್ಟೈನ್ ಮಾಡ್ಬೋದು. ನೀರಿದ್ದರೆ ಕ್ರಾಪ್ ತೆಗಿಬೋದು. ಫೈನಾನ್ಷಿಯಲ್ ಸಸ್ಟೈನಬಿಲಿಟಿ ಅಥವಾ ಪ್ರಾಫಿಟಬಿಲಿಟಿ ಮೆಣಸಿನಲ್ಲಿ ನೀರು ಕೊಡೋದ್ರಲ್ಲಿದೆ. ಯಾಕೆಂದರೆ ನೀರು ಯಾರು ಕೊಡ್ತಾರೋ ಅವ್ರಿಗೆ ಒಳ್ಳೆ ಮೆಣಸಾಗ್ತಿದೆ. ಆ ವ್ಯವಸ್ಥೆ ಮಾಡಿಕೊಂಡು ರೋಬಸ್ಟ್ ಜೊತೆ ನೀರು ಕೊಡಿ, ಇನ್ನೊಂದು ಎರಡು ಮೂರು ರೌಂಡ್ ಕೊಡುವಂಥವ್ರಿಗೆ ಒಳ್ಳೆ ಮೆಣಸಾಗುತ್ತೆ. ಮತ್ತು ಆಗದೇ ಇದ್ದವ್ರಿಗೂ ಪರವಾಗಿಲ್ಲ, ಈ ಥರ ವಾತಾವರಣದ ಹೊಂದ್ಕೊಂಡು ಒಂದಷ್ಟು ಮೆಣಸಾಗುತ್ತೆ. ಸೊ ಅದರಿಂದ ಎರಡೂ ವ್ಯವಸ್ಥೆಗಳನ್ನು ನೋಡಿಕೊಂಡು, ನೀರಿಲ್ಲದೆ ಇರೋರು ಸ್ವಲ್ಪ ಶೇಡ್ ಇಟ್ಕೊಂಡು ಮೆಣಸನ್ನ ಉಳಿಸ್ಕೋಬೇಕಾಗತ್ತೆ. ಹಿಂದೆ ಏನು ಹೇಳ್ತಾ ಇದ್ವಿ ಅಂದರೆ ನೆಡಿ ಅಂತಿದ್ವಿ, ನೆಡೋದು ಚೆನ್ನಾಗಿ ಮಾಡ್ತಾರೆ, ಬಟ್ ಅದನ್ನ ಉಳಿಸ್ಕೊಳ್ತಾ ಇಲ್ಲ.
0: ಉಳಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು.
1: ಹಾಂ, ಈಗ ನೆಟ್ ಗಿಡಕ್ಕೆ ಅವರು ಮಳೆ ನಿಂತ ತಕ್ಷಣ ನೀರು ಕೊಡಬೇಕು, ಬೆಳಿಲೇಬೇಕು ಅಂತ ಇದ್ದರೆ ಗೊಬ್ಬರ ಕೊಡಬೇಕು. ಸೊ ಇವೆರಡನ್ನ ಕೊಡಬೇಕು ಅಂತ ಅವ್ರ ಮನಸ್ಸಿಗೆ ಬರಬೇಕು. ನೀರು ಗೊಬ್ಬರ ಒಂದು ತಿಂಗಳಿಗೊಂದ್ಸರಿ ಕೊಟ್ಟರೆ ಅವ್ರು ಕಾಫಿ ಗಿಡದ ಮೇಲೆ ಬಂದುಬಿಡುತ್ತೆ. ಸೊ ಬರೋ ವರ್ಷಕ್ಕೆ ತಿರ್ಗಾ ನೆಡೋ ತಪ್ಪುತ್ತೆ, ಇಲ್ಲಾಂದರೆ ಬರೋ ವರ್ಷನ ತಿರ್ಗಾ ನಡೀತಿರ್ತಾರೆ. ಬಟ್ ಒಳ್ಳೇದು ಮಾಡ್ತಿದ್ದಾರೆ, ತುಂಬ ನಡೀತಿದ್ದಾರೆ. ಸೊ ಕರ್ನಾಟಕದಲ್ಲಿ ಮೆಣಸಿನ ಉತ್ಪತ್ತಿ ಚೆನ್ನಾಗಾಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ಮತ್ತು ಇತ್ತೀಚೆಗೆ ಬೇರೆ ಪ್ರದೇಶದಲ್ಲೂ ಮೆಣಸನ್ನು ಬೆಳೀಲಿಕ್ಕೆ ಶುರು
0: ಮಾಡಿದ್ದಾರೆ, ಬಯಲುಸೀಮೆಯಲ್ಲೂ
1: ಬೆಳೀತಿದ್ದಾರೆ. ಸೊ ಅದರಿಂದ ಅವ್ರಿಗೂ ಇಂಟ್ರೆಸ್ಟ್ ಬಂದಿದೆ, ಚೆನ್ನಾಗಾಗ್ತಾಯಿದೆ.
0: ಆತ್ಮೀಯ ರೈತ ಬಾಂಧವರೇ, ತಮಗೆ ಮಳೆಗಾಲದಲ್ಲಿ ವಿವಿಧ ಮಳೆ ಪರಿಸ್ಥಿತಿಗೆ ಅನುಗುಣವಾಗಿ ಕರಿಮೆಣಸು ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663069241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663069241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಂದ 25,600 ರೂಪಾಯಿಗಳು, ಅರೇಬಿಕಾ ಚರಿ 13,900 ರೂಪಾಯಿಂದ 15,500 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,700 ರೂಪಾಯಿಗಳು ಹಾಗೂ ರೊಬಸ್ಟಾ ಚೆರಿ 10,200 ರೂಪಾಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಹಿರಿಯ ವಿದ್ಯಾರ್ಥಿ ಸಂಘ, ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ಇವರ ಕೂಡುಕೂಟಲಿ, ಕಾಲೇಜಿನ IQAC ಹಂಗೆ ನೇಚರ್ ಕ್ಲಬ್, ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಘ, ಪ್ರತಾಪ ಯುವಕ ಮಂಡಲ ಹಂಗೆ ಚೈತ್ರ ಯುವತಿ ಮಂಡಲ ಅಜ್ಜಾವರ ಇವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಅಜ್ಜಾವರದ ಕೊರುಂಗುಬೈಲು ಗದ್ದೆಯಲ್ಲಿ ಕಾಲೇಜಿನ ಸುವರ್ಣ ಸಂಭ್ರಮಾಚರಣೆ ಲೆಕ್ಕಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿ ಅವರ

0: ಚತಿಲಿ ಗದ್ದೆಗಿಳಿವ ಗಮ್ಮತ್ತು ಕೆಸರು ಗದ್ದೆ ಆಟೋಟಗ ಏರ್ಪಾಡಾಟೋ ಅರಮೇರಿ ಕಳಂಚೇರಿ ಮಠಲಿ ಇಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 17ನೇ ಕೊಡವ ಪುಸ್ತಕ ಪತ್ತಾಯ ಅಕಾಡೆಮಿನ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬಿಡುಗಡೆ ಆತ. ಪುಸ್ತಕನ ಬಿಡುಗಡೆ ಮಾಡಿ ಅವು ಮಾತಾಡಿ ಇಸ್ಕೂಲ್ಲಿ ಮಕ್ಕ ಪಾಠದೊಟ್ಟಿಗೆ ಜೀವನದ ಮೌಲ್ಯನ ತಿಳ್ಕಣಿಕೆ ದಿನಕ್ಕೆ ಅರ್ಧ ಗಂಟೆ ಆದರೂ ಮಕ್ಕಳ ಗ್ರಂಥಾಲಯಗಳಲ್ಲಿ ಕತೆ ಕಾದಂಬರಿ ಇಂಥ ಸಾಹಿತ್ಯನ ಓದಿಕೆ ಬಿಡ್ದು ಇಂದಿನ ಅವಶ್ಯಕತೆ ಆಟು. ಬದುಕುತ್ತ ಹೇಳ್ದು ಹೆಂಗೆ ಅಂತ ತಿಳ್ಕಣಿಕೆ ಕತೆ ಕಾದಂಬರಿ ವೈಚಾರಿಕ ಲೇಖನಗ ಸಾಹಿತ್ಯಗ ತುಂಬ ಮುಖ್ಯ ಆಟುತ್ತ ಹೇಳ್ದೋ. ವಿದ್ಯಾಸಂಸ್ಥೆನ ಮುಖ್ಯಸ್ಥರು ಹಾಗೆ ಮಠಾಧಿಪತಿಗ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮಾತಾಡಿ ಕೊಡವ ಭಾಷೆ ಸಾಮಾಜಿಕ ಸಂವಹನ ಆಗಿದ್ದು ಇದರಿಂದ ಸಮಾಜದೊಟ್ಟಿಗೆ ಹೊಂದಿಕಣಿಕೆ ಅನುಕೂಲ ಆದೆ. ಕೃಷಿ ಸಂಸ್ಕೃತಿಯೊಟ್ಟಿಗೆ ಈ ನಾಡು ಕೊಡುಗುಲಿ ಮುಖ್ಯ ಹಬ್ಬಗ ಇಲ್ಲಿನ ಸಂಸ್ಕೃತಿ ಸಂಸ್ಕಾರಕ್ಕೆ ಸಾಕ್ಷಿಯಾಟು. ಸರಿಯಾದ ಸಮಾಜರ ಕಟ್ಟುವ ಕೆಲಸ ಪ್ರತಿಯೊಬ್ಬರದ ಆಟು. ಸ್ವಂತ ಬುದ್ಧಿ ಒಳ್ಳ ಒಂದು ಜ್ಞಾನ ಒಳ್ಳ ಒಂದು ಮಾತು ಒಳ್ಳ ಪರಿಸರನ ಇಟ್ಕೊಂಡ್ರೆ ಒಳ್ಳ ಸಮಾಜ ಸೃಷ್ಟಿಯಾದೆ. ಇದರಿಂದ ದೇಶದ ಪ್ರಗತಿ ಪ್ರಗತಿತ ಹೇಳ್ರೆ ವಿಕಸಿತ ಭಾರತನ ಕಂಬಕ್ಕೆ ಸಾಧ್ಯತ ಹೇಳ್ದೋ. ತೊರೆನೂರು ಮಠದ ಮಲ್ಲೇಶ ಸ್ವಾಮೀಜಿಗೆ ಮಾತಾಡಿ ವಿದ್ಯೆಯಲ್ಲಿ ಒಳ್ಳ ರ್ಯಾಂಕ್ ಒಳ್ಳ ಒಂದು ಚಾಕ್ರಿ ಮಕ್ಕ ಎಲ್ಲ ದೇಶ ಬಿಟ್ಟು ಹೊರಗಿನ ರಾಷ್ಟ್ರಗಳಿಗೆ ದೊಡ್ಡ ಚಾಕ್ರಿಯನ್ನು ಹಿಡ್ಕೊಂಡು ಕೈತುಂಬ ಸಂಬಳನ ಸಂಪಾದನೆ ಮಾಡಕ್ಕೆ. ಆದರೆ ಅದೇ ವಿದ್ಯೆನ ಕೊಟ್ಟ ಹೆತ್ತವು ಒಳ್ಳ ವಿದ್ಯೆನ ಕೊಟ್ಟ ಗುರುಗಳಿಂದ ಈ ನೆಲದ ಸಂಸ್ಕೃತಿಯಿಂದ ದೂರ ಇದ್ದುಕೊಂಡು ಒಂದು ದಿನ ಹೆತ್ತವರ ಕಡೆ ದಿನಗಳಲ್ಲಿ ಜೊತೆಗಿಲ್ಲದಿದ್ದರೆ ಏನು ಫಲ, ಕಡೆ ದಿನಗಳು ರಜಾ ಇಲ್ಲ ಅಂತ ನ್ಯಾವನ ಹೇಳಿಕೊಂಡು ಆಕೀರಿ ಕಾರ್ಯನ ಮೊಬೈಲಿ ನೋಡಿಕೊಂಡು ಕುದ್ದರೆ ಅಂಥ ವಿದ್ಯೆಯಿಂದ ಸಂಸ್ಕಾರ ಅಂತ ಹೇಳಿದು ಎಲ್ಲಿ ಹುಟ್ಟುತ್ತ ಬೇಜಾರ ಪಟ್ಟೋ. ಕಾರ್ಯಕ್ರಮದಲ್ಲಿ ಮಹಂತ ಶಿವಲಿಂಗ ಬಸವಲಿಂಗ ಶಿವಯೋಗಿ ಸ್ವಾಮೀಜಿಗ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಭಾಗಮಂಡಲ ಕಾವೇರಿ ಯುವಕ ಸಂಘ ಹಂಗೆ ಅಯ್ಯಂಗೇರಿನ ಗೌಡ ಯುವ ಒಕ್ಕೂಟದ ಕೂಡುಕೂಟಲಿ ಇದೇ ತಾರೀಕು 30ಕ್ಕೆ 2ನೇ ವರ್ಷದ ರಾಜ್ಯ ಮಟ್ಟದ ಕೆಸರು ಗದ್ದೆ ಮಾನ್ಸೂನ್ ಆಟೋಟ ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನದ ಮುಂದೆ ಇರುವ ಗದ್ದೆಯಲ್ಲಿ ಏರ್ಪಾಡಾಟು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ನಾಳೆ ಪೊನ್ನಂಪೇಟೆ ತಾಲೂಕು ಪಂಚಾಯತಿಲಿ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಲಿ SSLC PUC ITI ಡಿಪ್ಲೊಮಾ ಪದವಿ ಹಾಗೆ ಸ್ನಾತಕೋತ್ತರ ಪದವಿ ವಿದ್ಯೆಯನ್ನು ಪಡ್ಕೊಂಡಿರೋ ಸರಿಯಾದ ದಾಖಲಾತಿಗಳಿಗೆ ಬಂದು ಕೂಡಿಯಾಡಕುತ್ತ ಜಿಲ್ಲಾ ಉದ್ಯೋಗಾಧಿಕಾರಿಗಳ ತಿಳಿಸೋಳು. ಕೊಡಗುಗೌಡ ವಿದ್ಯಾಸಂಘದ ಕಡೆಯಿಂದ ಪ್ರತಿ ವರ್ಷದಂಗೆ ಈ ವರ್ಷನೂ ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಂಗೆ ಒಳ್ಳ ಸಾಧನೆ ಮಾಡಿದ ಸಾಧಕರ ಹುಡುಕಿ ಸನ್ಮಾನ ಮಾಡಿಕೆ ಅರ್ಜಿ ಕರೆದಳು. ಸರಿಯಾದ ಮಾಹಿತಿಯೊಟ್ಟಿಗೆ ಬರುವ ತಿಂಗಳ ಸೆಪ್ಟೆಂಬರ್ 15ರೊಳಗೆ ಮಡಿಕೇರಿ ಗುಡ್ಡೆಮನೆ ಅಪ್ಪಯ್ಯಗೌಡ ದಾರಿಲಿರುವ ಸಂಘದ ಕಚೇರಿಗೆ ಅರ್ಜಿನ ತಲುಪಿಸಕೃತ ಸಂಘದ ಅಧ್ಯಕ್ಷ ಅಂಬೇಕಲ್ಲು ನವೀನ್ ಕುಶಾಲಪ್ಪವು ತಿಳಿಸೋಳು. ಚೆಯ್ಯಂಡಾಣೆ ನರಿಯಂದಳ ಗ್ರಾಮಲಿ ಕಾಡಾನೆಗಳ ಉಪದ್ರ ದಿನದ ದಿನಕ್ಕೆ ಮಿತಿಮೀರಿ ಹೋಗ್ತಾ ಉಂಟು. ರೈತರು ಬೆಳೆಸಿದ ಬೆಳೆಗೆಲ್ಲ ಕಾಡಾನೆಗಳ ಪಾಲಾಗ್ತಾ ಉಂಟು. ಆನೆಗಳ ಬೆರೆಸಿಕೆ ತಕ್ಷಣ ಅರಣ್ಯ ಇಲಾಖೆನವು ಕ್ರಮ ತಗೊಳಕುತ್ತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ಯುವ ಒಕ್ಕೂಟ ಹಾಗೆ ತಾಲೂಕು ಯುವ ಒಕ್ಕೂಟ ಶ್ರೀ ಕೃಷ್ಣ ಯುವಕ ಸಂಘ ಅಯ್ಯಂಗೇರಿ ಇವರ ಕೂಡುಕೂಟಲಿ 34ನೇ ವರ್ಷದ ರಾಜ್ಯ ಮಟ್ಟದ ಮುಕ್ತ ಕೆಸರುಗದ್ದೆ ಆಟೋಟಗ ಇದೇ ತಾರೀಕು 22ಕ್ಕೆ ಭಾಗಮಂಡಲ ಗ್ರಾಮದ ಬಳ್ಳಡ್ಕ ಅಪ್ಪಾಜಿ ಹಂಗೆ ಅನು ಅವರ ಗದ್ದೆಯಲ್ಲಿ ಏರ್ಪಾಡಾಟು. ಸಾರ್ವಜನಿಕರು ಕಾನೂನಾತ್ಮಕ ತಾಪತ್ರಯಗಳ ಕುರಿತು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಪುಕ್ಸಟೆ ಸಹಾಯವಾಣಿ ಸಂಖ್ಯೆ 1500 ಇದರ ಲಾಭನ ಪಡ್ಕೊಳಕುತ್ತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಿಳಿಸಿಟ್ಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಜೆಸಿಐ ಸುಳ್ಯ ಪಯಸ್ವಿನಿ ಸಂಧ್ಯಾ ಚೇತನ ಪ್ರವಾಸ ಬಳಗ ಸುಳ್ಯ ಇವರ ಕೂಡುಕೂಟಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿ ಅವರ ಅಧ್ಯಕ್ಷತೆಯಲ್ಲಿ ಸುಳ್ಯದ ಅಂಬಟ್ಟಡ್ಕದ ಕನ್ನಡ ಭವನಲ್ಲಿ ಆಟಿ ಕೂಟ ಜಂಬರ ತುಂಬ ಗೌಜ್ಜಿಲಿ ನಡ್ತ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ

0: ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್

0: 14ರವರೆಗೆ 5000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
1: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
2: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯು ಪಿ ಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
4: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
5: ಕೊಡಗು

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9444805739.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
3: ISO 9001:2015 ಪ್ರಮಾಣಿತ ಬಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
4: ಕಾರ್ನರ್ ಸೋಫಾ 15,900 rupees.
3: ಡೈನಿಂಗ್ ಟೇಬಲ್ 6 chair set 16,900 rupees.
4: 3-door wardrobe 9,500 rupees.
3: ಕ್ವೀನ್ ಸೈಜ್ ಕಾಟ್ 14,900 rupees.
4: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು ಜಂಕ್ಷನ್, ಬಿಟ್ಟಂಗಾಲ.
5: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
6: ಅಲ್ಲ ಮಂಗಲ ಅಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಡು. ಅದನ್ನ ನಿಂಗಕ್ಕೆ 5 pair ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನಾ?
7: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
6: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ 8 pair ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 pair ಸ್ಟಿಚಿಂಗ್ ಚಾರ್ಜ್ ಕೊಡ್ತ ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
8: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
9: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
10: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
11: ಸುದ್ದಿ ಸಮಾಚಾರ ಓದಿ ಎಂಡುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಇತಿಹಾಸ ಕೇಳಿಪೋನ ಮಡಿಕೇರಿ ದಸರಾ ನಮ್ಮೆರ ಮುಖ್ಯಪಟ್ಟ ಆಕರ್ಷಣೆಯಾದ ದಶಮಂಟಪ ಶೋಭಾಯಾತ್ರರ ನೆರತು ಸೊರಪೊಟ್ಟಿನ ಬಳಸುವಕ್ಕೆ ಉಳ್ಳ ಕಾನೂನಾತ್ಮಕ ತೊಂದರೆಗೆ ಸಂಬಂಧಪಟ್ಟನಕ್ಕೆ ಸರ್ಕಾರ ಮಟ್ಟದ ಪರಿಹಾರ ಕಂಡುಕ್ ಸದನತ್ತು ಈ ವಿಷಯತ್ನ ಪ್ರಸ್ತಾಪ ಮಾಡುವನಿಕೆ ದಶಮಂಟಪ ಸಮಿತಿಕಾರ ಹೋರಾಟ ಮಾಡಿಚಿ. ಮಡಿಕೇರಿ ದಸರಾಕ್ಕೆ ಸಂಬಂಧಪಟ್ಟನಕ್ಕೆ ಶಾಸಕ ಡಾಕ್ಟರ್ ಮಂಥರಗೌಡ ಎಂಡಕೊರವು ಕಾರಿಕೆಲ್ ಮಡಿಕೇರಿ ಸುದರ್ಶನ ಬೆಂದು ಬಿಡಾರತ್ ಇಂದು ನಡೆದ ಸಭೆಯಲ್ಲಿ ಚರ್ಚೆ ನಡೆತನ ಸಮಿತಿ ಸದಸ್ಯಂಗ ಕೈಂಜಿ ಚನ್ನ ಸಮಯ ತಿಂಜ ದಸರಾ ಶೋಭಾಯಾತ್ರರ ನೆರತ್ ಡಿಜೆ ಬಳಸುವಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಪಿಂಜ ಪೊಲೀಸ್ ಇಲಾಖೆಯಿಂದ ನಿರ್ಬಂಧ ಇಟ್ಟುಳ್ಳಾಂಗಾಯಿತು. ಸಮಿತಿಕಾರ ಕಾನೂನು ಕೊತ್ತ ಕ್ರಮತ್ನ ಅದುಪಿಚಿಡುವಂತಹ ಪರಿಸ್ಥಿತಿ ಉಂಡು ಅನ್ನನಾಯ್ತು. ದಸರಾ ನಮ್ಮೆರ ನೆರತು ಸೊರಪೊಟ್ಟಿನ ಬಳಸುವಕ್ಕೆ ಸರ್ಕಾರ ಮಟ್ಟದ ಅವಕಾಶ ಮಾಡಿದ ಪನ್ನಿಗೆ ಮನವಿ ಮಾಡಿಚಿ. ಮನವಿನ ಕರ್ಟ್ ಅರ್ಜು ಶಾಸಕಂಗ ಸೊರಪೊಟ್ಟಿನ ಬಳಸುವ ನೆರತನ್ನ ಬೈಟ್ 10 ಗಂಟೆಗೆ ನಿರ್ಕ ಮಾಡಿದ ಕಾನೂನು ಉಳ್ಳಾಂಗಾಯ್ತು. ಕಾನೂನು ಕೊತ್ತನಿಗೆ ಉಳ್ಳ ಬಾರೆ ಅವಕಾಶತ್ನ ಪರಿಶೀಲನೆ ನಡತಂಡಿಯಪ್ಪ ಅಲ್ಲತೆ ಈ ಮನವಿನ ಸರ್ಕಾರಕ್ಕೆ ಎತ್ತುಚಿಡುವುದಾಯ್ತು ಅರಿಚಿಟ್ಟು. ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಅರುಣ್ ಶೆಟ್ಟಿ, ದಶಮಂಟಪ ಸಮಿತಿ ಅಧ್ಯಕ್ಷ ಹರೀಶ್, 10 ಮಂಟಪ ಸಮಿತಿ ಪಿಂಜ 4 ಅರಗ ಸಮಿತಿಯ ಪ್ರತಿನಿಧಿಯ ಸಭೆಯಲ್ಲಿ ಹಾಜರಿಂಜತ್ತು. ಭಾರತದ 9th ಸ್ವತಂತ್ರ ನಾಳರ ಮಾರಿಪತ್ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಯುಕೋಪಿನ್ಯ 3 ಕೊಡವ ಸಮಾಜದ ಕೂಡುಕೂಟದ ಏರ್ಪಾಡು ಮಾಡಿ ತಿಂಜ ನೆಪ್ಪುರ ನಳತ್ ಮಾಂಜತ ಮುಟ್ಟು ಕಾರ್ಯಕ್ರಮತ್ ಕೊಡುಗರ ಪೆರಿಯ ಸ್ವತಂತ್ರ ಹೋರಾಟಗಾರಂಗಕ್ಕೂ ಗೌರವ ಒಪ್ಪುಚಿಟ್ಟತ್. ಕಾರ್ಯಕ್ರಮದ ಕೂಡಿಯಾಡಿತು ತಕ್ಕ ಬರಂದ ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಅಜಿಕುಟ್ಟಿರ ಪೊನ್ನಣ್ಣ ದೇಶದ ಸ್ವತಂತ್ರ ಹೋರಾಟದ ಇತಿಹಾಸದ ಕೊಡಗು ತಾಂಡದೇ ಅನುಕೊಡುಗೆ ಕೊಡ್ತಿತ್ತು. ಈ ನಾಡರ ಪೆರಿಯಂಗರ ನಿಸ್ವಾರ್ಥ ಸೇವೆ ಕೊತ್ತ ಗೌರವ ಕಿಟ್ಟತೆ ಉಳ್ಳದು ಬೇರೆ ಪಡುವಂಥದ್ದು ಅಣ್ಣಿ. ಶಾಸಕ ಡಾಕ್ಟರ್ ಮಂಥರಗೌಡ ತಕ್ಕ ಬರಂದಿತ್ತು ಇತಿಹಾಸ ತರ ಪಾಳೆಲ್ಲು ಮರೆಯಾಯಿ ಪೋಯಿತುಳ್ಳ ಕೊಡಗರ ಸ್ವತಂತ್ರ

0: ಹೋರಾಟಗಾರಂಗಡ ಸೇವೆ ತ್ಯಾಗ ಪಿಂಜ ಬಲಿದಾನ ದಾಖಲೆ ಸಮೇತ ಕಾಟುವಂತ ಸಂಗ್ರಹಾಲಯ ಸ್ಥಾಪನೆ ಮಾಡುವ ಅವಶ್ಯಕತೆ ಉಂಡು ನಣಚಿ ಯುಕೋ ಸಂಘಟನೆ ಅಧ್ಯಕ್ಷ ಕೊಕ್ಕಲೆಮಡ ಮಂಜು ಚಿನ್ನಪ್ಪ ತಕ್ಕ ಬರೆದಿತ್ತು ಬರೀ ರಾಷ್ಟ್ರ ಪಿಂಜ ರಾಜ್ಯ ಮಟ್ಟದ ಚಂದ ಹೋರಾಟಗಾರಗಳ ಗುರುತು ಚಿಟ್ಟಿದ್ದು ಗೌರವ ಕಾಟುವ ಕೆಲಸ ಮಾಡುವಂಡ ಕೂಟಕ್ಕೆ ಸ್ಥಳೀಕ ಆಯ್ತು ದೇಶಕ್ಕಾಯ್ತು ಪೋರಾಡನು ನೇರಾನು ಸ್ವತಂತ್ರ ಹೋರಾಟಗಾರಗಳ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾಡಳಿತ ಕತ್ತಿನ ಗುರುತು ಚಿಟ್ಟಿದ್ದು ಗೌರವ ಉಪಚಿಡುವಣ ಮೂಲಕ ಮಣ್ಣೂರ ನೇರನ ಇತಿಹಾಸದನ್ನ ಕಾತ್ರರಕ್ಷಣೆ ಮಾಡುವುದು ಇಂದಿತ್ತು ಅವಶ್ಯಕತೆ ಆಯ್ತು ಉಂಡು ದರಿಚಿಟ್ಟಿತ್ತು ಮೂರ್ನಾಡು ಕೊಡವ ಸಮಾಜದ ಅಧ್ಯಕ್ಷ ತೆಲ್ಲಪ್ಪಣ್ಣ ಸುಬ್ಬಯ್ಯ ಕುಣಿಕೆ ಖನಪಟ್ಟವು ಕೂಡಿಯಾಡಿತಿಂಜ ಕಾರ್ಯಕ್ರಮದ ನಡೆದ ನೆಪ್ಪುರ ಚೊಪ್ಪು ಎನ್ನುವ ಛಾಯಾಚಿತ್ರ ಪ್ರದರ್ಶನ ಜನರ ಮನಗದ್ದತ್ತು ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಕಳಿಕಾರ್ತಿ ಕೇರಳಟಿರ ಹರ್ಷಿತಾ ಬೋಪಯ್ಯ ಇಂಗಕ್ ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ರ ಆದನೆಲ್ಲೂ ಸನ್ಮಾನ ಮಾಡಿಚಿ ಕರ್ನಾಟಕ ರಾಜ್ಯ ಪಿಂಜ ಭಾರತ ತಂಡತ್ರ ಪರ ಕಳಚಿತ್ತು ಬಾಸ್ಕೆಟ್ಬಾಲ್ ಕಳಿಲು ಮಾಡಿದ ಸಾಧನೆಯನ್ನು ಗುರುತಿಸಿಟ್ಟಿತ್ತು ಬೆಂಗಳೂರಲ್ಲೂ ನಿನ್ನಂದು ನಡೆದ ಕಾರ್ಯಕ್ರಮಕ್ಕೆ ರಾಜ್ಯತ್ರ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ನೆಪ್ಪುರ ಕಾಣಿಕೆ ಕೊಡ್ತತ್ತು ಹರ್ಷಿತ ನಾಪುಕು ಕರಳನ್ನ ಕೇರಳಟಿರ ಬೋಪಯ್ಯ ಮಾಲಾ ದಂಪತಿರ ಮೋವ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ಕೂಡನಕ್ಕೆ ಬೋರೆ ಬೋರೆ ಇಲಾಖೆ ಪಿಂಜ ಸಂಘ ಸಂಸ್ಥೆರ ಕೂಡು ಕೂಟತ್ ನಾಲ್ಕನೇ ಕಾಲತ್ರ ರಾಜ್ಯ ಮಟ್ಟತ್ರ ಕೆತ್ತಬೇಲ ಕಳಿ ಕೂಟತ್ನ ಇದೇ ಇರುವ ದಂಡಾಂಗ ಭಾಗಮಂಡಲತ್ರ ಬಳ್ಳಡ್ಕ ಅಪ್ಪಾಜಿ ಪಿಂಜ ಅನು ಅಂಡ ಬೇಲಲು ನಡೆತುವಂತೆ ತೀರ್ಮಾನ ಮಾಡಿಚಿ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಗಳನ್ನು ವಿಸ್ಮಯ ಅಂಡ ಕೊರವು ಕಾರ್ಯಕ್ಕೆ ನಡೆದ ಸಭೆಯಲ್ಲಿ ಕಳಿಕೂಟತ್ರ ನೇರ ನೆನಪುರ ಮೇಲೆ ಚರ್ಚೆ ನಡೆಸಿತು ಈ ತೀರ್ಮಾನ ಎಡ್ತಂಡತ್ತು ಈ ಕಳಿಕೂಟತ್ ಕೂಡಿಯಾಡುವ ಕಿರಾದೆ ಉಳ್ಳವು ಇದೇ ಇರುವತ್ತೊಂದನ ಒಳೆಯ ತಂಗಡ ಪಿಂಜ ತಂಡತ್ರ ಪದತ್ನ ನೋಂದಣಿ ಮಾಡಿಯವನಕ್ಕೆ ಅರಿಚಿಟ್ಟಿತು ಕಾನೂನು ಕೊತ್ತನಕ್ಕೆ ಸಾರ್ವಜನಿಕಂಗಕ್ಕೆ ಸಹಾಯ ಕೂಡನಕ್ಕೆ ಅರಿವಿಕೆ ಕೊಡುವ ಉದ್ದೇಶತ್ತು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಬಣ್ಣೆ ಸಹಾಯವಾಣಿನ ಶುರು ಮಾಡಿತ್ತು ಇರಾದೆ ಉಳ್ಳವು 1501 ನಂಬರ್ಗೆ ಫೋನ್ ಮಾಡುವ ಮೂಲಕ ಸೌಲಭ್ಯತರ ಪ್ರಯೋಜನ ಪಡೆದವನಕ್ಕೆ ಪಿರಿಯ ಸಿವಿಲ್ ನ್ಯಾಯಾಧೀಶಗಳು ಆನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರತ್ರ ಸದಸ್ಯ ಕಾರ್ಯದರ್ಶಿ ಶುಭ ಅರಿಚಿಟ್ಟಿತು ಕೊಡವಳ ಆದಿಮ ಸಂಜಾತ ಅನಿಮಿಸ್ಟಿಕ್ ನಂಬಿಕೆಯುಳ್ಳಂತ ಜನಾಂಗದ ಸಂವಿಧಾನ ತಡೆಯಲು ಗುರುತಿಸಿಟ್ಟಿತ್ತು ಕೊಡವ ಲ್ಯಾಂಡ್ ಭೂರಾಜಕೀಯ ಸ್ವಾಯತ್ತತೆ ಸ್ವಯಂ ಶಾಸನತ್ರ ಭದ್ರತೆ ಕೊಡತಕ್ಕ ಮಾತ್ರ ಕೊಡವ ನೆಲ ನೀರು ಸಂಸ್ಕೃತಿ ಪರಂಪರೆ ಪರಿಸರ ಜೀವ ವೈವಿಧ್ಯತೆ ಉಳಿತೋಕು ಕೈವು ಅದಂಗಾಯ್ತು ನಂಗಡ ಆಧ್ಯಾತ್ಮಿಕ ನೆಲೆಯನ್ನ ಮಂದು ವಿಶಿಷ್ಟ ವಂಶಾವಳಿ ಸಂಪ್ರದಾಯ ಕೊತ್ತ ನೆಲೆಯನ್ನು ಬಳಿ ಪಡ್ತಿತ್ತು 2027 ಇಸವಿಲ್ಲಿ ನಡೆತುವಂತ ರಾಷ್ಟ್ರೀಯ ಜನಗಣತಿಲಿ ಕೊಡವ ಅಪರೂಪತ್ರ ಜನಾಂಗದ ದಾಖಲು ಮಾಡುವುದು ಕೊಡವ ನ್ಯಾಷನಲ್ ಕೌನ್ಸಿಲರ್ ಅಧ್ಯಕ್ಷ ನಂದಿನರಮಣ ನಾಚಪ್ಪ ಹೋರಾಟ ಮಾಡಿಚಿ ಕೊಡವ ಲ್ಯಾಂಡ್ ಭೂರಾಜಕೀಯ ಸ್ವಾಯತ್ತತೆ ಕೂಡನಕ್ಕೆ ಸಂವಿಧಾನ ಕೊತ್ತನಕ್ಕೆ ಕೊಡವಕ್ಕೆ ಕಟ್ಟಂಡಿ ಹಕ್ಕರ ಮೇಲೆ ಅರಿವಿಕೆ ಬೋಳ್ತುವಕ್ಕೆ ಮಾಲವ ಚಂಗೊಲ್ಲರ ಮೂಲಕ ನಡೆತುವಂತ ಜನಸಂಪರ್ಕ ಅಭಿಯಾನಕ್ಕೆ ಮರೆನಾಡರ ಬಿರುನಾಡಿನ ಮುಳಿಯಿಟ್ಟಿತ್ತವು ತಕ್ಕು ಬರಂದತ್ತು ಈ ಅಭಿಯಾನ ಇಡೀ ಜಿಲ್ಲೆಯಲ್ಲೂ ನಡಪ ವಿರಾಜಪೇಟೆ ವಲಯ ಅರಣ್ಯ ವ್ಯಾಪ್ತಿ ಕಡಗನ್ನ ಕೆದಮುಳ್ಳೂರು ಚಂಬೆಬೆಳ್ಳೂರು ಬೈರಂಬಾಡಪಿಂಜ ಅಮ್ಮತಿ ಶಾಖೆಕ್ಕೂ ಕೂಡ ಕಣ್ಣಂಗಾಲ ಯಡೂರು ಹಚ್ಚಿನಾಡು ಪಲ್ಲಕೆರೆ ಗುಹಿಯಾ ಗ್ರಾಮ ಹತ್ರ ಕಾಪಿ ತೊಟ್ಟು ಕೂಡಿಯ ಕಾಡಾನೆಯಾಳ ಕಾಡಕ ದೌತುವ ಕಾರ್ಯಾಚರಣೆಯನ್ನು ನಾಳೆ ಪೊಲಕ 7.5 ಗಂಟೆಂಜ ನಡೆತುವ ಅನ್ನನಾಯ್ತು ಈ ಎಲ್ಲ ಗ್ರಾಮ ಹತ್ರ ಗ್ರಾಮಸ್ಥಂಗ ತೋಟಪಣಿಕಾರ ಸ್ಕೂಲ್ ಕಾಲೇಜು ಮಕ್ಕ ಎಚ್ಚರತ್ತು ಇಂಜಂಡ್ ಕಾರ್ಯಾಚರಣೆಗೆ ಸಹಕಾರ ಕೊಡಪನಕ್ಕೆ ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ ಅರಿಚಿಟ್ಟಿತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ 14ನೇ ಕೊಡವ ಪುಸ್ತಕ ಪತ್ತಾಯತ್ನ ಅರಮೇರಿ ಕಳಂಚೇರಿ ಮಠತ್ರ ಎಸ್ಎಂಎಸ್ ವಿದ್ಯಾಸಂಸ್ಥೆಯಲ್ಲಿ ತೊರೆದತ್ತು ಈ ನೇರತ ತಕ್ಕ ಬರೆದು ಅಧ್ಯಕ್ಷ ಅಜಿನಿಕಣ ಮಹೇಶ್ ನಾಚೆಯ ಪಾಲೇರಿ ಅರಸಂಗಡಲ್ಲಿಂಜ ಬ್ರಿಟಿಷ್ ಸಂಗಡ ಕಾಲತ್ತು ಕೊಡವಲು ಶಿಕ್ಷಣ ಸಂಸ್ಥೆ ಸ್ಥಾಪನೆಯಾಚಿ ಅಲ್ಲಿ ಕೆತನೆ ಸಂಸ್ಕೃತಿ ಸಾಹಿತ್ಯ ಅಣ್ವದು ಮೋಂದಾಯಿ ತಿಂಜತ್ತು ಬಯ್ಯಂಜ ಅದನ್ನೆಲ್ಲ ಪುಸ್ತಕ ರೂಪ ತಗೊಂಡ ಬಾತು ಅದನ್ನುಂಡು ಕೊಡವ ಜನಪದ ಸಾಹಿತ್ಯ ಪುಸ್ತಕ ರೂಪ ಪಡೆದವಕಾಚಿ ಇದನ್ನೆಲ್ಲ ತನ್ನ ಕಾತುಬೆಪ್ಪ ಉದ್ದೇಶತ್ತು ಪುಸ್ತಕ ಪತ್ತಾಯ ತೊರೆದನುಳ್ಳಂದು ಅರಿಚಿಟತ್ತು ಇಲ್ಲಿಗೆ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ

0: ಕೇಳುವರೇ, ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಮಾಲಾ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ ಈ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ನಂತರ ಅಸ್ಥಿ ಸಂಧಿವಾತ ಈ ಕುರಿತು ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. 5:00 ನಮ್ಮ ನಿಲಯದಿಂದ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಡೆಂಗ್ಯೂ ಜ್ವರ ಮತ್ತು ನಿಯಂತ್ರಣ ಈ ಕುರಿತು ಕೊಡಗು ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕೆಎಂ ಸತೀಶ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಈ ಕುರಿತು ಡಾ ತಾರನ್ ಪುಣಚ ಅವರೊಂದಿಗೆ ಸಂದರ್ಶನ, ನಂತರ ರಬ್ಬರ್ ಕೃಷಿ ಕುರಿತು ಡಾ ದೇವರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ

ಕನ್ನಡದಲ್ಲಿ ವಾರ್ತೆಗಳು. ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆಗೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ವಾರ್ತೆಗಳ ವಿವರ. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200ಕ್ಕೂ ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವೆಚ್ಚದಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ದ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ, ಪಾಕಿಸ್ತಾನ ಶಸ್ತಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿ ಕ್ಯಾಮರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಅನುಪಾಲನೆ ಮಾಡುವಂತೆ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಗೌಪ್ಯ ಕಾರ್ಯಾಚರಣೆ ವಿನ್ಯಾಸ, ಪ್ರತ್ಯೇಕತಾ ಕೊಠಡಿ ಸೇರಿದಂತೆ ಎಲ್ಲ ನವೀಕರಣ ಪ್ರಕ್ರಿಯೆಗಳನ್ನು ಸಮರೋಪಾದಿಯಲ್ಲಿ ಪೂರ್ತಿಗೊಳಿಸಿ ಅನುಷ್ಠಾನಗೊಳಿಸಬೇಕೆಂದು ಸೂಚಿಸಿದರು. ಎಲ್ಲ ಪರೀಕ್ಷಾ ಪ್ರಕ್ರಿಯೆಗಳ ಪರಿಪೂರ್ಣ ಪರಿಶೋಧನೆ ನಡೆಸಿ ಸರಿಪಡಿಸಲು ಕೈಗೊಳ್ಳಲಾದ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸಲು ಎನ್ಟಿಎಗೆ ಸಚಿವರು ನಿರ್ದೇಶಿಸಿದರು. ಸಂಪೂರ್ಣ ಪರೀಕ್ಷಾ ಪದ್ದತಿಯಲ್ಲಿ ಸುಧಾರಣೆ ತಡುವ ನಿಟ್ಟಿನಲ್ಲಿ ಎನ್ಟಿಎ ಕೈಗೊಂಡ ಕ್ರಮಗಳನ್ನು ಅಧಿಕಾರಿಗಳು ಸಚಿವರಿಗೆ ವಿವರಿಸಿದರು. 50ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಎನ್ಟಿಎಯಿಂದ ತೆಗೆದುಹಾಕಲಾಗಿದೆ. ವೃತ್ತಿಪರ ನಾಯಕತ್ವದ 10 ಸ್ಥಾನಗಳಿಗಾಗಿ ಜಾಹೀರಾತು ಹೊರಡಿಸಲಾಗಿದ್ದು ಸದ್ಯದಲ್ಲಿ ಭರ್ತಿ ಪ್ರಕ್ರಿಯೆ ನಡೆಯಲಿದೆ. ಸೈಬರ್ ಭದ್ರತೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಾಗೂ ಇತರ ವಿಶೇಷ ವಲಯಗಳಿಗೆ ಸಂಬಂಧಿಸಿದಂತೆ ಖಾಸಗಿ ಕ್ಷೇತ್ರದ ವಿಷಯ ತಜ್ಞರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಹಾಗೂ ಎನ್ಟಿಎ ಮಹಾನಿರ್ದೇಶಕರು ಮತ್ತು ಇತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹೊಸ ರಾಷ್ಟೀಯ ಪದಾಧಿಕಾರಿಗಳ ತಂಡ ಪ್ರಕಟಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಹೊಸ ತಂಡದ ಸದಸ್ಯರ ಹೆಸರುಗಳನ್ನು ಘೋಷಿಸಿದ್ದಾರೆ. ವಸುಂಧರಾ ರಾಜೇ ಸಿಂಧಿಯಾ, ತಿರತ್ ಸಿಂಗ್ ರಾವತ್, ರಾಮ್ ಮಾಧವ್, ಬೈಜಯಂತ್ ಜೆ ಪಾಂಡಾ, ಸರ್ದಾರ್ ಮನ್ಪ್ರೀತ್ ಸಿಂಗ್ ಬಾದಲ್ ಮತ್ತು ರೇಖಾ ವರ್ಮಾ ಸೇರಿದಂತೆ ಒಟ್ಟು 13 ರಾಷ್ಟೀಯ ಉಪಾಧ್ಯಕ್ಷರನ್ನು ನೇಮಿಸಲಾಗಿದೆ. ಕೇಂದ್ರ ಸಚಿವ ಹಾಗೂ ಬಿಜೆಪಿ ನಾಯಕ ಪಿಯೂಷ್ ಗೋಯಲ್ ರಾಷ್ಟೀಯ ಖಜಾಂಚಿಯಾಗಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನು ಸಂಘಟನಾ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಿನೋದ್ ತಾವ್ಡೆ, ಸುನಿಲ್ ಬನ್ಸಾಲ್, ಸ್ಮೃತಿ ಇರಾನಿ, ಬಿಪ್ಲಬ್ ಕುಮಾರ್ ದೇವ್ ಸೇರಿದಂತೆ 8 ಧುರೀಣರನ್ನು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಿಸಲಾಗಿದೆ. ಪಕ್ಷದ ವಿವಿಧ ಮೋರ್ಚಾಗಳಿಗಾಗಿ ಹೊಸ ಮುಖ್ಯಸ್ಥರನ್ನು ಪ್ರಕಟಿಸಲಾಗಿದೆ. ಯುವ ಮೋರ್ಚಾ ಅಧ್ಯಕ್ಷರಾಗಿ ಡಾ ಹೇಮಾಂಗ್ ಜೋಶಿ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ರೂಪ್ಕುಮಾರಿ ಚೌಧರಿ ಹಾಗೂ ಕಿಸಾನ್ ಮೋರ್ಚಾ ಅಧ್ಯಕ್ಷರಾಗಿ ಬನ್ಸಿಲಾಲ್ ಗುರ್ಜಾರ್ ನೇಮಕಗೊಂಡಿದ್ದಾರೆ. ಬಿಜೆಪಿ ಹಿರಿಯ ಧುರೀಣ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ರಾಷ್ಟೀಯ ಪದಾಧಿಕಾರಿ ಹುದ್ದೆಗಳಿಗಾಗಿ

0: ಹೊಸದಾಗಿ ನೇಮಕಗೊಂಡವರನ್ನು ಅಭಿನಂದಿಸಿದ್ದಾರೆ. ಹೊಸ ತಂಡ ಸಾಂಸ್ಥಿಕ ಅನುಭವವನ್ನು ಒಟ್ಟುಗೂಡಿಸಿ ಹೊಸ ಶಕ್ತಿ ಹಾಗೂ ತಳಮಟ್ಟದ ಸಂಪರ್ಕವನ್ನು ತರಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪಕ್ಷವನ್ನು ಬಲಪಡಿಸಲು ಹಾಗೂ ಸಾರ್ವಜನಿಕ ಸೇವೆಯತ್ತ ಗಮನ ಕೇಂದ್ರೀಕರಿಸುವ ಮೂಲಕ ಪದಾಧಿಕಾರಿಗಳು ಉತ್ತಮ ಕೊಡುಗೆ ನೀಡುವರೆಂದು ಪ್ರಧಾನಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿರುವ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತನ್ನ ವಾಣಿಜ್ಯ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ. ನಾಗರಿಕ ವಿಮಾನಯಾನ ಖಾತೆ ಸಚಿವ ಕೆ ರಾಮಮೋಹನ್ ನಾಯ್ಡು ಸಮ್ಮುಖದಲ್ಲಿ ವಾಣಿಜ್ಯ ಕಾರ್ಯಾಚರಣೆ ಉದ್ಘಾಟನೆ ನೆರವೇರಿತು. ಸುಮಾರು 3,800 ಮೀಟರ್ ರನ್ವೇ ಹೊಂದಿರುವ ಈ ವಿಮಾನ ನಿಲ್ದಾಣ ಆರಂಭಿಕವಾಗಿ ವಾರ್ಷಿಕ 60 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 231 ಅರ್ಜಿಗಳಿಗೆ ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ ಅನುಮೋದನೆ ನೀಡಲಾಗಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಒಟ್ಟು 10 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದು ತಯಾರಿಕಾ ಘಟಕಗಳಿಂದ 9,500ಕ್ಕೂ ಅಧಿಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನ ಭಾಷಣದಲ್ಲಿ ನೀಡಿದ ಶಕ್ತಿಯ ಸಪ್ತಧಾರ ಪರಿಕಲ್ಪನೆ ದೇಶದ ಗ್ರಾಮೀಣ ಮತ್ತು ಕೃಷಿ ವಲಯಕ್ಕೆ ದಿಕ್ಸೂಚಿಯಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಜನಕೇಂದ್ರಿತ ಕಾರ್ಯಕ್ರಮಗಳ ನಿರೂಪಣೆ ಹಾಗೂ ಪಾರದರ್ಶಕ ಪರಿಣಾಮಕಾರಿ ಜಾರಿ ಮೂಲಕ ಈ ದೂರದೃಷ್ಟಿಯನ್ನು ಸಾಕಾರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ನವದೆಹಲಿಯ ಪೂಸಾ ಆವರಣದಲ್ಲಿ ಆಯೋಜಿಸಲಾಗಿರುವ ಶಕ್ತಿಯ ಸಪ್ತಧಾರ ಸಂಕಲ್ಪ ಕಾರ್ಯಕ್ರಮ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ನಡೆಯಲಿದೆ. 2047ರ ವೇಳೆಗೆ ರಾಷ್ಟವನ್ನು ಅಭಿವೃದ್ದಿ ಹೊಂದಿದ ದೇಶವನ್ನಾಗಿಸುವ ದಿಸೆಯಲ್ಲಿ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ದಿ ವಲಯಕ್ಕಾಗಿ ಮಾರ್ಗನಕ್ಷೆ ರೂಪಿಸುವುದು ಈ ಸಭೆಯ ಉದ್ದೇಶವಾಗಿದೆ. ಪ್ರಗತಿಪರ ರೈತರು, ಲಖಪತಿ ದೀದಿಗಳು, ಕೃಷಿ ರಫ್ತುದಾರರು ಹಾಗೂ ಆಹಾರ ಸಂರಕ್ಷಣೆಯಲ್ಲಿ ತೊಡಗಿರುವವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಹಾಗೂ ಪಿಂಚಣಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿಂದು 2026ನೇ ಸಾಲಿನ ಅನುಭವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪಾಸ್ಪೋರ್ಟ್ ಸೇವಾ ಕೇಂದ್ರ, ಹೊಸ ನಿಯಮಾವಳಿಗಳ ನಿರೂಪಣೆ, ಆಡಳಿತ ಮತ್ತು ಖಾತೆ ನಿರ್ವಹಣೆಗಳಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮೊದಲಾದ ಸರ್ಕಾರಿ ಯೋಜನೆಗಳ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಿದ ಕಾರ್ಯಗಳಿಗಾಗಿ ಈ ಪುರಸ್ಕಾರಗಳನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರಿ ನೌಕರರು, ಸರ್ಕಾರಿ ಸ್ವಾಮ್ಯದ 12 ಬ್ಯಾಂಕ್ಗಳು ಹಾಗೂ ಉದ್ದಿಮೆಗಳ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ತಮ್ಮ ಅನುಭವ ಹಂಚಿಕೊಳ್ಳಲು ಅನುಭವ ವೇದಿಕೆ ರೂಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಚಿವರು ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟವ್ಯಾಪಿ ಡಿಜಿಟಲ್ ಜೀವಿತ ಪ್ರಮಾಣಪತ್ರ ಆಂದೋಲನ 5 ನಿಯಮಾವಳಿಗಳನ್ನು ಬಿಡುಗಡೆ ಮಾಡಿದರು. ಮುಂಬರುವ 2027ರ ಜನಗಣತಿ ಅಂಗವಾಗಿ ಜಮ್ಮು ಮತ್ತು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಇಂದು ಡಿಜಿಟಲ್ ಸ್ವಗಣತಿ ಪ್ರಕ್ರಿಯೆ ಆರಂಭವಾಯಿತು. ಜಮ್ಮು, ಶ್ರೀನಗರ, ಸಾಂಬಾ ಮತ್ತು ರಜೌರಿ ಹೊರತುಪಡಿಸಿ ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳಲ್ಲಿ ಈ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಮುಖ್ಯ ಪ್ರಧಾನ ಜನಗಣತಿ ಅಧಿಕಾರಿ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆರಂಭವಾದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮುನ್ನಡೆ ಸಾಧಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಮಾಜಿ ವಿಶ್ವ ಚಾಂಪಿಯನ್ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ಅವರನ್ನು 21-7, 21-11 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಮಹಿಳೆಯರ ಡಬಲ್ಸ್ನಲ್ಲೂ ಕೂಡ ತ್ರೀಸಾ ಜೋಲಿ ಮತ್ತು ಗಾಯತ್ರಿ ಗೋಪಿಚಂದ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಇದಕ್ಕೂ ಮುನ್ನ ನಡೆದ ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂ ಸರಕರಣ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಶ್ರೀಲಂಕಾದ ಗಾಲೆಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನವಾದ ಇಂದು ಭಾರತದ ಬೌಲರ್ಗಳು ಶ್ರೀಲಂಕಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 284 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ಆಧಾರದ ಮೇಲೆ 128 ರನ್ಗಳ ಮುನ್ನಡೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಸಮಯ ಸರಿಯಾಗಿ 7:45. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಹರ್ಷಿತಾ ಟಿಎಲ್. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ದ ಮುಗಿಬಿದ್ದರು. ಇನ್ನೊಂದೆಡೆ ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷಗಳು ಪಟ್ಟು ಹಿಡಿದವು. ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಎನ್ಕೌಂಟರ್ನಂತಹ ಗಂಭೀರ ಪ್ರಕರಣದ ಬಗ್ಗೆ ಸರ್ಕಾರ ಸ್ವಯಂ ಪ್ರೇರಿತ ಹೇಳಿಕೆ ನೀಡಬೇಕಿತ್ತೆಂದು ಆರ್ ಅಶೋಕ ಆಗ್ರಹಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಕೂಡ ಈ ಘಟನೆಯನ್ನು ಖಂಡಿಸಿದ್ದು ತಮಿಳರಿಗೆ ರಕ್ಷಣೆ ಇಲ್ಲ ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾದ ವಿಚಾರವಲ್ಲ ಎಂದು ಹೇಳಿದರು. ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿ ಅರಣ್ಯ ಸಚಿವರು ಘಟನೆಯ ಕುರಿತು ಸ್ವಯಂ ಪ್ರೇರಿತ ಹೇಳಿಕೆ ನೀಡಬೇಕು ಎಂದು ಆಗ್ರಹಿಸಿದರು. ಬಿಜೆಪಿ ಶಾಸಕ ಅರಗ ಜ್ಞಾನೇಂದ್ರ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಇದಕ್ಕೆ ಧ್ವನಿಗೂಡಿಸಿದರು. ಈ ವೇಳೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಮೊದಲು ಪ್ರಶ್ನೋತ್ತರ ಅವಧಿ ಮುಗಿಯಲಿ, ಬಳಿಕ ಸಚಿವರು ಹೇಳಿಕೆ ನೀಡಲಿದ್ದಾರೆ ಎಂದು ತಿಳಿಸಿದರು. ವಿಪಕ್ಷದವರು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಈ ರೀತಿ ಚರ್ಚೆ ನಡೆಸುವುದು ಸರಿಯಲ್ಲ, ಕಲಾಪವನ್ನು ನಿಯಮಾನುಸಾರ ನಡೆಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ಮೃತಪಟ್ಟವರ ಕುಟುಂಬಗಳ ಬಗ್ಗೆ ಸರ್ಕಾರಕ್ಕೂ ಅನುಕಂಪವಿದೆ, ಸರ್ಕಾರ ಉತ್ತರ ನೀಡಲು ಸಿದ್ದವಿದೆ. ಆದರೆ ಯಾವುದೇ ನೋಟಿಸ್ ಇಲ್ಲದೆ ಏಕಾಏಕಿ ವಿಷಯ ಪ್ರಸ್ತಾಪಿಸುವುದು ಸರಿಯಲ್ಲ, ಮೊದಲು ಪ್ರಶ್ನೋತ್ತರ ಅವಧಿ ನಡೆಯಲಿ ಎಂದು ಹೇಳಿದರು. ಈ ವೇಳೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸದನಕ್ಕೆ ಆಗಮಿಸಿದರು. ಸಚಿವರು ಉತ್ತರ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಪಟ್ಟು ಹಿಡಿದರು. ಘಟನೆ ಕುರಿತಂತೆ ರಾಮಲಿಂಗಾರೆಡ್ಡಿ ಹೇಳಿಕೆ ನೀಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾರಿಗೂ ಜೀವಹಾನಿ ಮಾಡುವ ಉದ್ದೇಶ ಇರಲಿಲ್ಲ, ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಲಾಗಿದೆ ಎಂದು ಸಮರ್ಥಿಸಿಕೊಂಡರು. ಸಚಿವರ ಹೇಳಿಕೆಯ ಬಳಿಕ ಪ್ರತಿಪಕ್ಷ ನಾಯಕರು ಸ್ಪಷ್ಟನೆ ಕೇಳಲು ಮುಂದಾದಾಗ ಆಡಳಿತ ಪಕ್ಷದ ಸಚಿವರು ನಿಯಮಗಳ ವಿಚಾರವನ್ನು ಮುಂದಿಟ್ಟರು. ಸಭಾಧ್ಯಕ್ಷರ ಅನುಮತಿಯ ಬಳಿಕ ಸಚಿವರು ಹೇಳಿಕೆ ನೀಡಬಹುದು, ಹೇಳಿಕೆಯ ಮೇಲೆ ಚರ್ಚೆಗೆ ಅವಕಾಶವಿಲ್ಲ, ಸಾರ್ವಜನಿಕ ಮಹತ್ವದ ವಿಚಾರವಾಗಿದ್ದರೆ ಸ್ಪಷ್ಟನೆಗಳನ್ನು ಮಾತ್ರ ಕೇಳಬಹುದು ಎಂದು ವಾದಿಸಿದರು. ಇದಕ್ಕೆ ಪ್ರತಿಪಕ್ಷದ ನಾಯಕರು, ನಾವು ಚರ್ಚೆ ನಡೆಸುತ್ತಿಲ್ಲ, ಕೇವಲ ಸ್ಪಷ್ಟನೆಗಳನ್ನು ಕೇಳುತ್ತಿದ್ದೇವೆ ಎಂದು ತಿಳಿಸಿದರು. ಘಟನೆಯ ಬಳಿಕ ಕೆಲವು ದುಷ್ಕರ್ಮಿಗಳು 7 ಬೇಟೆ ಶಿಬಿರಗಳು ಹಾಗೂ 9 ವಸತಿ ಗೃಹಗಳಿಗೆ ಹಾನಿ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ನಷ್ಟ ಉಂಟಾಗಿದ್ದು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸಚಿವ ರಾಮಲಿಂಗ

ರೆಡ್ಡಿ ತಿಳಿಸಿದರು. ಪ್ರಕರಣವನ್ನು ಕೊಳ್ಳೇಗಾಲ ಉಪವಿಭಾಗ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಲಾಗಿದೆ. ತನಿಖೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಯಾವುದೇ ಲೋಪ ಕಂಡುಬಂದರೆ ಅವರ ವಿರುದ್ದವೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವ ರಾಮಲಿಂಗಾರೆಡ್ಡಿ ಸದನದಲ್ಲಿ ಭರವಸೆ ನೀಡಿದ್ದಾರೆ. ಈ ನಡುವೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಪಕ್ಷಗಳು ವಿಧಾನಸಭೆಯಲ್ಲಿ ಘೋಷಣೆ ಕೂಗುತ್ತಾ ಆಗ್ರಹಿಸಿದ್ದರಿಂದ ಗದ್ದಲ ಉಂಟಾಗಿ ಕಲಾಪವನ್ನು ಕೆಲಕಾಲ ಮುಂದೂಡಿದ ಪ್ರಸಂಗವೂ ಜರುಗಿತು. ಭೋಜನ ವಿರಾಮದ ನಂತರ ಮುಂದೂಡಲ್ಪಟ್ಟ ಸದನ ಮತ್ತೆ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಸಮರ್ಪಕವಾದ ಉತ್ತರ ನೀಡಲು ಸಿದ್ದವಿದೆ. ನೀವು ಮೊದಲು ನೋಟಿಸ್ ಕೊಡಿ, ಅದರ ಮೇಲೆ ಸಭಾಧ್ಯಕ್ಷರು ಏನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ತೀರ್ಮಾನ ಮಾಡುತ್ತಾರೆ. ಸದನವು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡಿ ಎಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಸಾಕಷ್ಟು ಪ್ರಚಲಿತ ಸಮಸ್ಯೆಗಳಿದ್ದು ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಪ್ರತಿಪಕ್ಷಗಳು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಸದನವನ್ನು ಮತ್ತೆ ಕೆಲಕಾಲ ಮುಂದೂಡಿದರು. ಪುನಃ ಸದನ ಸೇರಿದಾಗ ಅದೇ ವಿಷಯವನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಸದಸ್ಯರ ಗದ್ದಲದ ನಡುವೆ ಸಭಾಧ್ಯಕ್ಷರು ಕಾಗದ ಪತ್ರಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚನೆ ನೀಡಿದರು. ಬಳಿಕ ಕಲಾಪವನ್ನು ಸಭಾಧ್ಯಕ್ಷರು ನಾಳೆಗೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ತಿನ ಮುಂಗಾರು ಅಧಿವೇಶನದ ಮೂರನೇ ದಿನವಾದ ಇಂದು ವಿಧಾನಸಭೆ ವಿಪಕ್ಷಗಳ ಗದ್ದಲ, ಕಲಾಪ ಮುಂದೂಡಿಕೆ ಹಾಗೂ ಪ್ರಶ್ನೋತ್ತರ ಪ್ರಕ್ರಿಯೆಗೆ ಸಾಕ್ಷಿಯಾಯಿತು. ವಿಧಾನ ಪರಿಷತ್ತಿನ ಕಾರ್ಯಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿಷಯ ಪ್ರಸ್ತಾಪಿಸಿದ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹನೂರು ತಾಲೂಕಿನಲ್ಲಿ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೂವರು ಮೃತಪಟ್ಟಿದ್ದಾರೆ. ಇದು ಸರ್ಕಾರಿ ಪ್ರಾಯೋಜಿತ ಕೃತ್ಯ, ಇದಕ್ಕೆ ಯಾರು ಹೊಣೆ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಆಗ ಸಭಾಪತಿ ಸದನದ ನಿಯಮದಂತೆ ಮೊದಲು ಪ್ರಶ್ನೋತ್ತರ ಕಲಾಪ ಮುಗಿಯಲಿ, ಮೊದಲು ಸದನ ನಡೆಯಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಇದಕ್ಕೆ ಒಪ್ಪದ ಛಲವಾದಿ ನಾರಾಯಣಸ್ವಾಮಿ, ಪ್ರಕರಣ ಗಂಭೀರವಾಗಿದ್ದರೂ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿ ಮುಚ್ಚಿಹಾಕುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆಯಿತು. ಸರ್ಕಾರದ ಪರವಾಗಿ ಸಚಿವರಾದ ಶಿವರಾಜ್ ತಂಗಡಗಿ, ಯುಟಿ ಖಾದರ್, ರಾಯರೆಡ್ಡಿ, ಯತೀಂದ್ರ ಮಾತನಾಡಿದರು. ಪ್ರತಿಪಕ್ಷಗಳ ಸಾಲಿನಿಂದ ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್, ಭೋಜೇಗೌಡ, ಶರವಣ ಮತ್ತಿತರರು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಧಾನದ ಸಭೆ ಬಳಿಕ ಕಲಾಪ ಆರಂಭವಾಗುತ್ತಿದ್ದಂತೆ ಬಿಜೆಪಿ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ, ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಬೇಕೆಂದು ಒತ್ತಾಯಿಸಿ ಪ್ರತಿಭಟಿಸಿದರು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ನಾಗೇಂದ್ರ ವಿರುದ್ದ ತನಿಖೆ ನಡೆದು ಆರೋಪ ಪಟ್ಟಿಯು ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಪಡೆಯಲೇಬೇಕು ಎಂದು ವಿಪಕ್ಷ ಸದಸ್ಯರು ಪಟ್ಟು ಹಿಡಿದು ಘೋಷಣೆ ಕೂಗಿದರು. ಈ ಹಂತದಲ್ಲಿ ಪೀಠದಿಂದ ಎದ್ದು ನಿಂತ ಸಭಾಪತಿ ಸಲೀಂ ಅಹಮದ್ ಅವರು ಯಾವುದೇ ಕಡತಕ್ಕೆ ಹೋಗುವುದಿಲ್ಲ ಎಂದು ಗದ್ದಲದಲ್ಲಿಯೇ ಪ್ರಶ್ನೋತ್ತರ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಭೋಜನ ವಿರಾಮದ ನಂತರ ಸದನ ಆರಂಭಗೊಳ್ಳುತ್ತಿದ್ದಂತೆ ಮತ್ತೆ ಬಿಜೆಪಿ ಸದಸ್ಯರು ಪ್ರತಿಭಟನೆಗೆ ಮುಂದಾದರು. ಆಗ ಸಭಾಪತಿ ಸಲೀಂ ಅಹಮದ್ ಅವರು, ಈಗಾಗಲೇ ತಮ್ಮ ಕೊಠಡಿಯಲ್ಲಿ ಸಭೆ ನಡೆಸಲಾಗಿದೆ, ಅಲ್ಲಿ ವಿಪಕ್ಷ ಸದಸ್ಯರು ಸದನ ನಡೆಸಲು ಅವಕಾಶ ಮಾಡಿಕೊಡುವುದಾಗಿ ಹೇಳಿದ್ದಾರೆ, ಈಗ ಮತ್ತೆ ಬದಲಾವಣೆ ಮಾಡಿರುವುದು ಸರಿಯಲ್ಲ, ಪೀಠಕ್ಕೆ ಗೌರವ ನೀಡಿ ಎಂದರು. ಹನೂರು ಗುಂಡಿನ ದಾಳಿ ಪ್ರಕರಣ ಸಂಬಂಧ ಮೇಲ್ಮನೆಯಲ್ಲಿ ಉತ್ತರ ನೀಡಿದ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು, ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಅದರ ವರದಿ ಬರಲಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಅವರ ವಿರುದ್ದವೂ ಕ್ರಮ ಕೈಗೊಳ್ಳಲಾಗುವುದು, ಮೃತರು ಬೇಟೆಗಾರರಾಗಿದ್ದರೆ ಅವರ ವಿರುದ್ದವೂ ಕಾನೂನು ಕ್ರಮ ಜರುಗಲಿ, ಪರಿಹಾರ ನೀಡುವ ಬಗ್ಗೆಯೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಈ ವೇಳೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಹತ್ತಿರದಿಂದ ಗುಂಡು ಹಾರಿಸಲಾಗಿದೆ, ಅಧಿಕಾರಿಗಳು ಅವರನ್ನು ಬಂಧಿಸಬಹುದಾಗಿತ್ತು, ಆದರೆ ಮೂವರನ್ನು ಸಾಯಿಸುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದರು. ಜೆಡಿಎಸ್ ಸದಸ್ಯ ಭೋಜೇಗೌಡ ಮಾತನಾಡಿ, ತಪ್ಪಿತಸ್ಥರ ಅರಣ್ಯ

ಅಧಿಕಾರಿಗಳನ್ನು ಈ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು. ಬಳಿಕ ಈ ವಿಚಾರವಾಗಿ ಸಿಟಿ ರವಿ ಪುಟ್ಟಣ್ಣ ಸೇರಿದಂತೆ ಆಡಳಿತ ಹಾಗೂ ಪಕ್ಷದ ಸದಸ್ಯರು ಮಾತನಾಡಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು. ಈ ಹಂತದಲ್ಲಿ ಬಿಜೆಪಿ ಸದಸ್ಯರು ನ್ಯಾಯಾಂಗ ತನಿಖೆ ನಡೆಸಲು ಆಗ್ರಹಿಸಿ ಘೋಷಣೆ ಕೂಗಿದಾಗ ಸದನದಲ್ಲಿ ಮತ್ತೆ ಗದ್ದಲದ ವಾತಾವರಣ ನಿರ್ಮಾಣಗೊಂಡಿತು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಸದನವನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಿದರು. ರಾಜ್ಯ ವಿಧಾನಮಂಡಲ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂದಿತು.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮಸ್ಕಾರ ಕೇಳಿದ್ರೆ, ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ. ಕೇಳುಗ್ರೆ, ಜೀವನದಲ್ಲಿ ಸಂತೋಷದ ಕ್ಷಣಗಳಿರುವಂತೆ ಚಿಂತೆ, ಗೊಂದಲ, ಒತ್ತಡದ ಕ್ಷಣಗಳು ಸಹ ಇರ್ತವೆ. ಆದರೆ ಒಂದು ವಿಷಯ ನೆನಪಿರಲಿ, ಚಿಂತೆ ನಮ್ಮ ಸಮಸ್ಯೆಯನ್ನ ಪರಿಹರಿಸಲ್ಲ, ಬದಲಾಗಿ ನಮ್ಮ ಇಂದಿನ ಸಂತೋಷವನ್ನ ಕಸಿದುಕೊಳ್ಳುತ್ತೆ. ಹಾಗಾದ್ರೆ ಚಿಂತೆ ಬಿಡೋದು ಹೇಗೆ, ಮನಸ್ಸನ್ನ ಹಗುರವಾಗಿಟ್ಕೊಂಡು ಖುಷಿಯಾಗಿರೋದು ಹೇಗೆ? ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಚಿಂತೆ ಬಿಡಿ, ಖುಷಿಯಾಗಿರಿ ಈ ಕುರಿತು ಮಾತನಾಡ್ತಾ ಚಂದದ ಹಾಡುಗಳನ್ನ ಕೇಳ್ತಾ ಸಾಗೋಣ. ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಯಾರೇ ನೀನು ಚೆಲುವೆ ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೆಳಗ್ರೆ ನಾಳೆ ಏನಾಗಬಹುದು ಎಂಬ ಭಯ ಆಗಿರುವ ಘಟನೆಗಳ ಬಗ್ಗೆ ಮತ್ತೆ ಮತ್ತೆ ಯೋಚಿಸೋದು, ನಮ್ಮಿಂದ ಸಾಧ್ಯನೇ ಆಗಲ್ಲ ಅನ್ನೋ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಇವೆಲ್ಲವೂ ಚಿಂತೆಗೆ ಕಾರಣವಾಗಬಹುದು. ಆದರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ. ಕೆಲವೊಮ್ಮೆ ಪರಿಹಾರ ತಕ್ಷಣ ಸಿಗೋದಿಲ್ಲ, ಅದಕ್ಕಾಗಿ ನಮ್ಮ ಮನಸ್ಸನ್ನ ನಿರಂತರವಾಗಿ ಕಾಡಿಸ್ಕೊಳ್ತಾನೇ ಬೇಕೆಂತ ಏನೂ ಇಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೋಬೇಕು ಅನ್ನೋದು ಏನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಸರಳ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ಕೈಯಲ್ಲಿರುವ ವಿಷಯ ಯಾವುದು, ನಮ್ಮ ಕೈಯಲ್ಲಿಲ್ಲದ ವಿಷಯ ಯಾವುದು? ನಮ್ಮ ಕೈಯಲ್ಲಿರುವುದರ ಬಗ್ಗೆ ಪ್ರಯತ್ನ ಮಾಡೋಣ, ನಮ್ಮ ಕೈಯಲ್ಲಿಲ್ಲದ ವಿಷಯವನ್ನ ಒಪ್ಕೊಂಡು ಸಾಧ್ಯವಾದಷ್ಟು ಶಾಂತವಾಗಿರಲು ಪ್ರಯತ್ನಿಸೋಣ.

ಈಗ ಕೇಳಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತಹ ಅರಮನೆ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳುಗ್ರೆ, ಚಿಂತೆ ಬಿಟ್ಟು ಖುಷಿಯಾಗಿರಲು ಕೆಲವು ಸರಳ ಮಾರ್ಗಗಳು ಸಹ ಇರುತ್ತೆ. ನಿಮ್ಮ ದಿನವನ್ನ ಸಣ್ಣ ಸಣ್ಣ ಸಂತೋಷಗಳಿಂದ ತುಂಬಿಕೊಬೇಕು. ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತು ಪ್ರಕೃತಿಯನ್ನ ಗಮನಿಸೋದು, ಇಷ್ಟವಾದ ಹಾಡುಗಳನ್ನ ಕೇಳೋದು, ಕುಟುಂಬದವರೊಂದಿಗೆ ಮಾತನಾಡೋದು, ಸ್ನೇಹಿತರೊಟ್ಟಿಗೆ ನಗೋದು, ಇಂತಹ ಸಣ್ಣ ಕ್ಷಣಗಳೇ ಜೀವನವನ್ನ ಸುಂದರವಾಗಿಸುತ್ತೆ. ಇನ್ನು ಮನಸ್ಸಿನಲ್ಲಿರೋದನ್ನ ಹಂಚ್ಕೋಬೇಕಂತೆ. ನಂಬಿಕೆಯ ವ್ಯಕ್ತಿಯೊಂದಿಗೆ ಮಾತನಾಡಿದಾಗ ಮನಸ್ಸು ಹಗುರವಾಗುತ್ತೆ. ಸಮಸ್ಯೆಯನ್ನ ಒಬ್ಬರೇ ಹೊತ್ಕೊಳ್ಳೋ ಬದಲು ಅಗತ್ಯವಿದ್ದಾಗ ಕುಟುಂಬದವರು, ಸ್ನೇಹಿತರು ಅಥವಾ ವಿಶ್ವಾಸಾರ್ಹ ಹಿರಿಯರ ಸಹಾಯ ಪಡೆಯೋದು ಸಹ

ಒಳ್ಳೆಯದು. ಹಾಗೆಯೇ ಇಂದಿನ ದಿನದ ಮೇಲೆ ಗಮನವನ್ನ ಕೊಡಬೇಕು. ನಿನ್ನೆ ನಡೆದದ್ದನ್ನ ಬದಲಿಸಲು ಸಾಧ್ಯ ಇಲ್ಲ. ನಾಳೆ ಏನಾಗುತ್ತೆ ಎಂಬುದನ್ನ ಸಂಪೂರ್ಣವಾಗಿ ತಿಳಿಯಲು ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಇಂದು ನಾವು ಏನ್ ಮಾಡಬಹುದು ಎಂಬುದು ನಮ್ಮ ಕೈಯಲ್ಲಿದೆ. ಇನ್ನು ನಿಮ್ಮನ್ನ ಅಥವಾ ನಮ್ಮನ್ನ ಇತರರೊಂದಿಗೆ ಹೋಲಿಸಿಕೊಳ್ಬಹುದು, ಹೋಲಿಸಿಕೊಳ್ಳೋದು ಬೇಡ. ಅಂದ್ರೆ ನಾವು ಬೇರೆಯವ್ರ ಜೊತೆ ನಮ್ಮನ್ನ ಕಂಪೇರ್ ಮಾಡೋದು ಅಥವಾ ಇತರರನ್ನ ಕಂಪೇರ್ ಮಾಡೋದು ಬೇಡ. ಅದು ಒಳ್ಳೆಯ ಅಭ್ಯಾಸ ಕೂಡ ಅಲ್ಲ. ಪ್ರತಿಯೊಬ್ಬರ ಜೀವನದ ಪಯಣವು ವಿಭಿನ್ನವಾಗಿರುತ್ತೆ. ಇನ್ನೊಬ್ಬರ ಯಶಸ್ಸನ್ನ ನೋಡಿ ನಮ್ಮನ್ನು ಕಡಿಮೆ ಎಂದು ಭಾವಿಸಬೇಕಿಲ್ಲ. ನಿಮ್ಮ ಸಣ್ಣ ಸಾಧನೆಯು ಕೂಡ ಬಹಳಷ್ಟು ಎತ್ತರದ ಒಂದು ಸ್ಥಾನದಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಸಣ್ಣ ಸಾಧನೆಯನ್ನ ಗುರುತಿಸಿ ನಿಮ್ಮ ಪ್ರಯತ್ನವನ್ನ ಮೆಚ್ಚಿಕೊಳ್ಳಿ. ಪಿಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಬಂಗಾರದ ಮನುಷ್ಯ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಇದುವರೆಗೂ ಗುರುಕಿರಣ್ ಅವರು ಹಾಡಿದಂತಹ ವಿದ್ಯಾರ್ಥಿ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್
2: ಕಾನ್ಫಿಡೆನ್ಸ್ ಇಂದ.

0: Shriram Finance Limited. Make life easy.
1: Toll free 1-800-420-2233.
2: ಕೇಳುಗ್ರೆ, ಜೀವನದಲ್ಲಿ ಸಮಸ್ಯೆಗಳು ಬರೋದು ಸಹಜ. ಆದರೆ ಸಮಸ್ಯೆ ಬಂದಾಗಲೇ ಸಂತೋಷವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಬೇಕಂತ ಏನಿಲ್ಲ. ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ, ಸ್ವಲ್ಪ ಸಮಯ ಶಾಂತವಾಗಿರಿ, ಸಮಸ್ಯೆಯನ್ನ ಒಂದೊಂದಾಗಿ ಅರ್ಥ ಮಾಡಿಕೊಳ್ಳಿ, ಅಗತ್ಯವಿದ್ರೆ ಸಹಾಯ ಕೇಳಿ ಮತ್ತು ನಿಮ್ಮನ್ನ ನೀವು ಪ್ರೋತ್ಸಾಹ ಮಾಡಿಕೊಳ್ಳಿ. ಇದು ಕೂಡ ಕಳೆದು ಹೋಗುತ್ತೆ, ನಾನು ಇದನ್ನ ಎದುರಿಸಬಲ್ಲೆ ಎಂಬ ಸಕಾರಾತ್ಮಕ ಮನೋಭಾವ ನಮಗೆ ಧೈರ್ಯವನ್ನ ನೀಡುತ್ತೆ. ಹಾಗಾಗಿ ನಮಗೆ ನಾವೇ ಒಂದು ಧೈರ್ಯವನ್ನ ಹೇಳ್ಕೊಂಡು ಆತ್ಮವಿಶ್ವಾಸದಿಂದ ಪ್ರತಿಯೊಂದು ಸಮಸ್ಯೆಯನ್ನ ಚಿಂತೆಯನ್ನ ದೂರ ಮಾಡಬೇಕು. ಸೋನು ನಿಗಮ್ ಅವರು ಹಾಡಿರುವಂತಹ ಮುಸ್ಸಂಜೆ ಮಾತು ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ವಿ ಶ್ರೀಧರ್ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೆಳಗ್ರೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಂದದ ಹಾಡುಗಳನ್ನ ಕೇಳ್ತಾ ಚಿಂತೆ ಬಿಡಿ ಖುಷಿಯಾಗಿರಿ ಎಂಬ ವಿಷಯದ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಕೆಳಗ್ರೆ ಚಿಂತೆ ಬಂದಾಗ ಅದನ್ನ ನಿರ್ಲಕ್ಷಿಸೋದಲ್ಲ, ಅದನ್ನ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಸರಿಯಾದ ರೀತಿಯಲ್ಲಿ ಎದುರಿಸೋದು ಮುಖ್ಯವಾಗುತ್ತೆ. ಪ್ರತಿದಿನ ದೊಡ್ಡ ಸಂತೋಷಕ್ಕಾಗಿ ಕಾಯಬಾರದು, ಸಣ್ಣ ನಗುವಿನಲ್ಲಿ ಸಂತೋಷವನ್ನ ಕಂಡುಕೊಳ್ಬೇಕಾಗತ್ತೆ. ಸಣ್ಣ ಸಾಧನೆಯನ್ನ ಆಚರಿಸಿ ಪ್ರೀತಿಯವರೊಂದಿಗೆ ಸಮಯವನ್ನ ಕಳೆಯಿರಿ. ನಿಮ್ಮ ಮನಸ್ಸಿಗೆ ವಿಶ್ರಾಂತಿಯನ್ನ ನೀಡಿ, ಚಿಂತೆ ಕಡಿಮೆ ಮಾಡಿ, ನಗುವನ್ನ ಹೆಚ್ಚಿಸಿ, ಜೀವನವನ್ನ ಅದರ ಸಣ್ಣ ಸಣ್ಣ ಸಂತೋಷಗಳೊಂದಿಗೆ ಆನಂದಿಸಿ. ಹೇಮಂತ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಖುಷಿ ಚಿತ್ರದ ಗೀತೆ, ವಿ ಮನೋಹರ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಹೌದು ಕೇಳಿದ್ರೆ, ವಿ ವಿಲ್ ಡೂ ಇಟ್, ನಮ್ ಕೈಲಿ ಇದು ಸಾಧ್ಯ ಆಗುತ್ತೆ ಅಂತ ನಾವು ನಮ್ಮ ಚಿಂತೆಗಳನ್ನ ಬಿಟ್ಟು ಮುಂದೆ ಸಾಗ್ತಾ ಹೋದ್ರೆ ಖಂಡಿತ ನಮ್ಮ ಗುರಿಯನ್ನ ನಾವು ತಲುಪ್ತೀವಿ. ಯೋಚನೆ ನಮಗೆ ಪರಿಹಾರ ಹುಡುಕಲು ಸಹಾಯ ಮಾಡುತ್ತೆ, ಆದ್ರೆ ಅದೇ ವಿಷಯವನ್ನ ಮತ್ತೆ ಮತ್ತೆ ಯೋಚಿಸ್ತಾ ಯಾವುದೇ ಪರಿಹಾರದತ್ತ ಸಾಗದಿದ್ರೆ ಅದು ಚಿಂತೆಯಾಗಿ ಬದಲಾಗಬಹುದು. ಆದ್ರಿಂದ ನಾನು ಇದರಿಂದ ಏನ್ ಕಲಿಯಬಹುದು ಎಂಬ ಪ್ರಶ್ನೆಯನ್ನ ಕೇಳ್ಕೊಳ್ಳೋದು ಉತ್ತಮ. ಯಾಕೆಂತ ಹೇಳಿದ್ರೆ ಅದರಿಂದ ಸಾಕಷ್ಟು ದಾರಿಗಳು ಉತ್ತರಗಳು ಸಿಗುತ್ತೆ. ಇನ್ನು ಎಲ್ಲರನ್ನ ಸಂತೋಷಪಡಿಸಲು ಪ್ರಯತ್ನಿಸುವಾಗ ನಮ್ಮ ಮೇಲೆ ಒತ್ತಡ ಹೆಚ್ಚಾಗೋದು ಸಹಜವಾಗಿರುತ್ತೆ. ಅಗತ್ಯವಿಲ್ಲದ ಕೆಲಸಗಳಿಗೆ ಅಥವಾ ಒತ್ತಡ ಉಂಟು ಮಾಡುವಂತಹ ಬೇಡಿಕೆಗಳಿಗೆ ಸೌಮ್ಯವಾಗಿ ಈಗ ಸಾಧ್ಯವಿಲ್ಲ ಅಂತ ಹೇಳೋದು ಮನಸ್ಸಿನ ನೆಮ್ಮದಿಗೆ ಮುಖ್ಯವಾಗುತ್ತೆ. ಅದರಿಂದ ಸಾಕಷ್ಟು ಚಿಂತೆ ನಮಗೆ ಯಾರನ್ನು ಖುಷಿ ಪಡಿಸೋದಕ್ಕೆ ಆಗ್ಲಿಲ್ವಲ್ಲ ಅಥವಾ ನನ್ನಿಂದ ಅವರಿಗೆ ಬೇಸರ ಆಯ್ತಲ್ಲ ಎಂಬ ಚಿಂತೆ ಮಾಡೋದಕ್ಕಿಂತ ಈಗ ಸಾಧ್ಯವಿಲ್ಲ ಅಂತ ಸೌಮ್ಯವಾಗಿ ಒಂದಷ್ಟು ಉತ್ತರಗಳನ್ನ ಕೊಟ್ಬಿಟ್ರೆ ಚಿಂತೆನೂ ಇರಲ್ಲ, ಆರಾಮಾಗಿರಬಹುದು ಅಂತ ಹೇಳ್ಬೋದು. ಶಾನ್ ಹಾಗೂ ರೀಟಾ ಅವರು ಹಾಡಿರುವಂತಹ ಪ್ರಿನ್ಸ್ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿದೆ.

ಕೆಳಗ್ರೆ ಚಿಂತೆ ಬಿಟ್ಟು ಖುಷಿಯಾಗಿರೋದ್ರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಖುಷಿಯಾಗಿರಬೇಕು ಅಂದರೆ ಸಾಕಷ್ಟು ಡಿಜಿಟಲ್ ಒಂದು ಸುದ್ದಿಗಳನ್ನು ನಾವು ಆದಷ್ಟು ದೂರ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಮೊಬೈಲ್ನಿಂದ ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡಾಗ ನಮ್ಗೆ ಅದರಲ್ಲಿ ಸಿಗುವಂತಹ ಅನೇಕ ಬೇಡವಾದಂತಹ ವಿಷಯಗಳು, ಮಾಹಿತಿಗಳು ನಮಗೆ ಸಾಕಷ್ಟು ಚಿಂತೆಯನ್ನು ನೀಡುತ್ತವೆ. ಆದ್ರಿಂದ ಮೊಬೈಲ್ನಿಂದ ಸ್ವಲ್ಪ ವಿರಾಮವನ್ನು ಪಡೆದುಕೊಂಡು ನಮ್ಮ ಚಿಂತೆಯನ್ನು ದೂರ ಮಾಡ್ಕೋಬೇಕಾಗತ್ತೆ. ಏನು ನಮ್ಮಿಷ್ಟದ ಕೆಲಸಕ್ಕೆ ಸಮಯವನ್ನು ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಳ್ಳೆಯ ಹವ್ಯಾಸಗಳು, ಖುಷಿಯನ್ನು ನೀಡುವಂತಹ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ಚಿಂತೆನ ದೂರ ಮಾಡಬಹುದು. ಇನ್ನು ಒಳ್ಳೆಯ ಸಂಬಂಧಗಳ ಮಹತ್ವವನ್ನು ನಾವು ಪಡೆದುಕೊಂಡ್ರೆ ಚಿಂತೆ ಸಾಕಷ್ಟು ದೂರವಾಗಿಯೇ ಬಿಟ್ಬಿಡುತ್ತೆ. ಹಾಗೆಯೇ ನಾವು ಮಾಡಿದಂತಹ ತಪ್ಪುಗಳನ್ನು ಶತ್ರುವಾಗಿ ನೋಡಬಾರ್ದಂತೆ. ತಪ್ಪು ಮಾಡಿದಾಗ ನಮ್ಮನ್ನೇ ನಾವು ದೂಷಿಸ್ಕೊಳ್ಳೋದಕ್ಕಿಂತ ಇದರಿಂದ ನಾನು ಏನು ಕಲಿತೆ ಎಂದು ಯೋಚಿಸಿ ತಪ್ಪುಗಳನ್ನು ನಮ್ಮ ಅನುಭವದ ಭಾಗವಾಗಿ ಮಾಡ್ಕೋಬೇಕು. ಪರಿಪೂರ್ಣವಾಗಿರಬೇಕೆಂಬ ಒತ್ತಡವು ಅನಗತ್ಯ ಚಿಂತೆಗೆ ಕಾರಣವಾಗಬಹುದು. ಹಾಗೆಯೇ ಪ್ರತಿಯೊಂದಕ್ಕೂ ತಕ್ಷಣ ಉತ್ತರ ಕೊಡಬೇಕು ಅಂತ ಏನೂ ಇಲ್ಲ. ನಾವು ಸರಿಯಾಗಿ ಯೋಚನೆ ಮಾಡಿ ಆ ಪರಿಸ್ಥಿತಿ ಏನಿತ್ತು, ಆ ಒಂದು ವಿಷಯ ಯಾವ ರೀತಿಯಲ್ಲಿ ಇತ್ತು ಎಂಬ ಒಂದು ಶಾಂತ ಮನೋಭಾವದಿಂದ ಯೋಚಿಸಿ ತಕ್ಷಣಕ್ಕೆ ಉತ್ತರವನ್ನು ನೀಡೋದಕ್ಕಿಂತ ಯೋಚನೆ ಮಾಡಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಕೊಡೋದು ಕೂಡ ಒಳ್ಳೆಯ ಒಂದು ಆಲೋಚನೆ, ಚಿಂತೆಯನ್ನು ದೂರ ಮಾಡುತ್ತೆ. ಹಾಗೆಯೇ ನಮ್ಮೊಟ್ಟಿಗೆ ನಾವು ಮಾತನಾಡುವ ಒಂದು ರೀತಿ ಕೂಡ ಮುಖ್ಯವಾಗುತ್ತೆ. ನನಗೆ ಏನೂ ಬರೋದಿಲ್ಲ ಅನ್ನೋ ಬದಲು ನಾನು ಪ್ರಯತ್ನಿಸ್ತಾ ಇದ್ದೀನಿ, ನಾನು ನಿಧಾನವಾಗಿ ಕಲಿತಾ ಇದ್ದೀನಿ ಎಂದು ನಮ್ಮನ್ನು ನಾವು ಪ್ರೋತ್ಸಾಹಿಸಿಕೊಳ್ಬೇಕು. ನಮ್ಮ ಒಳಗಿನ ಮಾತುಗಳು ನಮ್ಮ ಮನಸ್ಥಿತಿಯ ಮೇಲೆ ಪ್ರಭಾವವನ್ನು

ಸಮಯ ಆಗಿದೆ 9:15. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಪೂಜ್ಯ ಎಂ ಅವರು ಹಾಡಿರುವಂತಹ ಕೆಲವು ಭಾವಗೀತೆಗಳು. ಮೊದಲಿಗೆ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ರಚನೆ, ಮೇಲೆ ನೀಲಿ ಆಗಸ.

ಇದುವರೆಗೂ ಎಂಎನ್ ವ್ಯಾಸರಾವ್ ಅವರ ಒಂದು ರಚನೆಯನ್ನ ಕೇಳಿದ್ರಿ. ಪೂಜ್ಯ ಎಂ ಅವರು ಹಾಡಿರುವಂತಹ ಭಾವಗೀತೆಗಳನ್ನ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ರಚನೆ, ಕರ್ನಾಟಕ ಬರೀ ನಾಡಲ್ಲ.

ಮೃದಂಗ ಆರ್ ನರಸಿಂಹನ್. ಕೇಳಿ ಮೊದಲಿಗೆ ಪರಲೋಕ ಭಯ, ಮಂದಾರಿರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ.

ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ರೂಪಕುಲ ಎಂಎಸ್ ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ಕೃತಿಕ್ ಕೌಶಲ್.

ಇದುವರೆಗೆ ಸುರುಟಿ ರಾಗ ರೂಪಕತಾಳದಲ್ಲಿ ತ್ಯಾಗರಾಜರ ರಚನೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ರಂಗಾಬಾರೋ ಸಿಂಧು ಭೈರವಿ ರಾಗ ಆದಿತಾಳದಲ್ಲಿ ಪುರಂದರ ದಾಸರ ಒಂದು ರಚನೆಯೇ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂಎಸ್ ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಾಯೊಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್.

0: ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಹಾಡನ್ ಕೇಳ್ತಾ ಇದ್ದ ಹಾಗೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ನಾವಿದಿನ ಯಾವ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ಹಾ, ನಿಮ್ ಊಹೆ ಸರಿಯಾಗಿದೆ, ವರಹ ಮಹಾಲಕ್ಷ್ಮಿ ವ್ರತದ ಬಗ್ಗೆ. ಶ್ರಾವಣ ಮಾಸೆ ಶುಕ್ಲೇಚ ಪೌರ್ಣಮ್ಯಾಂ ಭಾರ್ಗವಾಸರೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸುವುದು ವಾಡಿಕೆ. ಇಂದು ಆನಂದ ನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರು ನಡೆಸಿಕೊಡುವ ರೂಪಕ ಮನೆಯಂಗಳದ ಮಹಾಲಕ್ಷ್ಮಿ. ಹಬ್ಬದ ಪೂಜಾ ವಿಧಾನ, ಆಧ್ಯಾತ್ಮಿಕ ಹಿನ್ನೆಲೆ, ನೈವೇದ್ಯ, ಭಕ್ತಿಪೂರ್ವಕ ಗಾಯನ, ವ್ರತ ಕಥೆ ಮಾಹಿತಿ ನೀಡಲು ನನ್ನ ಗೆಳತಿಯರೆಲ್ಲ ಸಿದ್ಧರಿದ್ದಾರೆ. ಬನ್ನಿ ಪ್ರಾರಂಭಿಸೋಣ. ಓ ಮಾಲಾ ಅವರೇ, ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತನ ಅದ್ಧೂರಿಯಾಗಿ ಆಚರಣೆ ಮಾಡ್ತೀರಾ. ಪ್ರತಿ ವರ್ಷ ನಿಮ್ಮ ಮನೆಯ ಸಾಲಂಕೃತ ವರಮಹಾಲಕ್ಷ್ಮಿಯನ್ನ ನೋಡೋ ಭಾಗ್ಯ ನಮಗೆ ಸಿಗ್ತಿದೆ. ನಿಮ್ಮನೆಯಲ್ಲಿ ದೇವಿಗೆ ಸೀರೆ ಉಡ್ಸೋ ಪದ್ಧತಿ ಕೂಡ ಇದೆ. ಇದೆಲ್ಲ ತಯಾರಿ ನೀವು ಹಿಂದಿನ ದಿನ ಯಾವ ರೀತಿಯಾಗಿ ಮಾಡ್ತೀರಾ ಸ್ವಲ್ಪ ತಿಳಿಸ್ತೀರಾ?
1: ಆಯ್ತು ಉಷಾ. ಅಲಂಕಾರಕ್ಕೆ ಕೂರಿಸುವ ಲಕ್ಷ್ಮಿ ಆದ್ದರಿಂದ ಮತ್ತು ತುಂಬಾ ನೆಂಟರು ಸ್ನೇಹಿತರು ಅಕ್ಕಪಕ್ಕದ ಮನೆಯವರನ್ನು ಸಾಯಂಕಾಲ ಕರೆಯುವುದರಿಂದ ಹಿಂದಿನ ದಿನವೇ ತಯಾರು ಮಾಡಿಕೊಂಡಿದ್ದರೆ ಹಬ್ಬದ ದಿವಸ ಪೂಜೆ ಮಾಡುವುದಕ್ಕೆ ಸರಿ ಹೋಗುತ್ತೆ. ಪೂಜೆ ಮಾಡುವ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಊದಿನ ಕಡ್ಡಿ, ಧೂಪ, ಕರ್ಪೂರ ಇಟ್ಟುಕೊಂಡಿರುತ್ತೇನೆ. ದೇವಿಯನ್ನು ಆರಾಧಿಸುವ ಮೊದಲು ಭಕ್ತಿ ಶ್ರದ್ಧೆ ಗೌರವಗಳಿಂದ ಅಲಂಕರಿಸಿ ಅತ್ಯಂತ ದೈನ್ಯತೆಯಿಂದ ಮಂಟಪದಲ್ಲಿ ಪ್ರತಿಷ್ಠಾಪಿಸಬೇಕು. ಇದು ಆಡಂಬರವಾಗಿರದೆ ಆಕೆಯನ್ನು ಗೌರವದಿಂದ ನಡೆಸಿಕೊಳ್ಳುವ ನಮ್ಮ ಆದರಾಭಿಮಾನ. ಸೀರೆ ಉಡಿಸಿದ ಸಾಲಂಕೃತ ಕಲಶವನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮಂಟಪದ ಎರಡೂ ಬದಿಯಲ್ಲಿ ಬಾಳೆಕಂಬ ಸಿಕ್ಕಿಸಿ ದೀಪಾಲಂಕಾರಗಳಿಂದ ಶೋಭೆಯನ್ನು ಹೆಚ್ಚಿಸಬೇಕು. ಒಂದು ಜೊತೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶ್ರೇಯಸ್ಕರ. ಇದಲ್ಲದೆ ಮಂಟಪದ ಪ್ರತಿಭೆಯನ್ನು ಹೆಚ್ಚಿಸಲು ಸುತ್ತಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಬಹುದು. ಇದಕ್ಕೆ ಹೂವಿನ ಅಲಂಕಾರವನ್ನು ಹಾರಗಳನ್ನು ಹಾಕಿ ದೇವಿಯ ಕಲಶದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನಿಡಬೇಕು. ಇದೆಲ್ಲ

ಜಲ ಮಾಡುವುದರಿಂದ ದೈವಿಕ ಶಕ್ತಿಯು ಹೆಚ್ಚಾಗುವುದು. ಹಿಂದಿನ ದಿನ ಇಷ್ಟು ಅಲಂಕಾರದ ಸಿದ್ಧತೆ ಮಾಡಿದ ಮೇಲೆ ಮಾರನೇ ದಿನ ಮಂಟಪದ ಕೆಳಗೆ ಮಣೆಯನ್ನು ಹಾಸಿ ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಹಾಸಿ ಗಣಪತಿ ಹಾಗೂ ಲಕ್ಷ್ಮಿಯ ವಿಗ್ರಹವನ್ನಿಡಬೇಕು.

0: ಯಾವುದೇ ರಥವಾಗಲಿ ಮೊದಲಿಗೆ ವಿಘ್ನ ವಿನಾಶಕನಾದ ಶ್ರೀ ಗಣೇಶನಿಗೆ ಅಗ್ರಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಹಾಗೆಯೇ ಇಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ ಕುಂಕುಮ ಹೂವು ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣನ್ನು ಮಾಡಿ ನಂತರ ಕರ್ಪೂರದ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಇದು ನಮ್ಮ ಮನಸ್ಸಿಗೆ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತದೆ.
1: ಗೀತಾ ಅವರೇ, ನಮ್ ಗೆಳತಿ ಗಾಯತ್ರಿ ಗಣಪತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ?
2: ಹಾ, ಹೇಳ್ತೀನಿ ಉಷಾ. ಈಗ ಗಣಪತಿ ಪೂಜೆ ಮುಗೀತಲ್ಲ, ನಾವು ವರಮಹಾಲಕ್ಷ್ಮಿ ಕಲಶವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೆ ಒಂದು ಬೆಳ್ಳಿ ಚೊಂಬನ್ನು ತೆಗೆದುಕೊಂಡು

0: ಕೂರು ಎಂದು ಹೇಳಿಕೊಂಡು ಕಲಶದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು.
1: ಗೀತಾ ಅವರೇ, ನೀವು ಕಲಶಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ತೀರಾ?
0: ಹಾ ಹೇಳ್ತೀನಿ ವಸಂತ. ನೀರು ಹಾಕಿದ ಮೇಲೆ ಒಂದು ನಾಣ್ಯ, ಒಂದೆರಡು ಒಣ ದ್ರಾಕ್ಷಿ, ಗೋಡಂಬಿ ಹಾಕಿ ಚೊಂಬಿನ ಕಂಠದ ಮೇಲೆ ಒಂದು ಅರಿಶಿನ ಸವರಿದ ತೆಂಗಿನಕಾಯಿ ಇಟ್ಟು ಅದಕ್ಕೆ ಕುಂಕುಮ ಚಂದ್ರ ಹಚ್ಚಿ ಅದರ ಸುತ್ತಲೂ ಬರುವ ಹಾಗೆ ಐದು ಮಾವಿನ ಎಲೆಗಳು ಅಥವಾ ಐದು ವಿಳ್ಳೆದೆಲೆಗಳನ್ನು ಇಟ್ಟು ಅಲಂಕರಿಸಿದರೆ ಕಲಶ ಸಿದ್ಧ. ಅದರ ಜೊತೆಗೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಡುವುದು. ಈಗ ವರಮಹಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸುವುದು. ಮೊದಲಿಗೆ

ನಮಃ ಎಂದು ಹೇಳಿ ಸಮಸ್ತ ಜಗತ್ತಿಗೂ ಮಾತೃಸ್ವರೂಪಿಣಿಯಾದ ದೇವಿಯನ್ನು ನಮಿಸಿ ನಂತರ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲ ಹೇಳಿಕೊಂಡು ಸಂಕಲ್ಪ ಮಾಡಿ ಕುಟುಂಬ ಪರಿವಾರದವರಿಗೆಲ್ಲ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗಳನ್ನು ಕರುಣಿಸು ಎಂದು ದೇವಿಯನ್ನು ಪ್ರಾರ್ಥಿಸಿ ಪೂಜೆ ಪ್ರಾರಂಭಿಸುವುದು.

0: ಎಂದು ಪದ್ಮಾಸನ ಸ್ಥಿತೆಯಾದ ಲಕ್ಷ್ಮೀದೇವಿಯ ಪೀಠ ಪೂಜೆ ಮಾಡುವುದು. ನಂತರ ಲಕ್ಷ್ಮೀ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡುವುದು.
1: ಗೀತಾ ಅವರೇ, ಪಂಚಾಮೃತಕ್ಕೆ ಏನೇನು ಪದಾರ್ಥಗಳನ್ನು ಹಾಕುತ್ತೀರಾ?
0: ಹೇಳ್ತೀನಿ ವಿಜಯ. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಈ ಐದು ಪದಾರ್ಥಗಳಿರುತ್ತವೆ. ಪಂಚಾಮೃತದಿಂದ ಅಭಿಷೇಕ ಮಾಡಿದ ನಂತರ ಶುದ್ಧೋದಕ ಸ್ನಾನ, ಅಂದರೆ ಶುದ್ಧ

ಶುದ್ಧವಾದ ನೀರಿನಿಂದ ದೇವಿಗೆ ಅಭಿಷೇಕ ಮಾಡುವುದು. ನಂತರ ದೇವಿಗೆ ಗೆಜ್ಜೆ ವಸ್ತ್ರ ಆಭರಣಗಳನ್ನು ಸಮರ್ಪಣೆ ಮಾಡುವುದು. ಗಂಧ, ಅರಿಶಿನ, ಕುಂಕುಮ, ಚಂದ್ರ ಎಲ್ಲವನ್ನೂ ಸಮರ್ಪಿಸುವುದು. ನಂತರ ದೂರಸ್ಥಾಪನೆ. ದೇವಿಯ ಬಲಭಾಗದಲ್ಲಿ ಎರಡು ವಿಳ್ಳೆದೆಲೆ ಅಡಿಕೆ ಇಟ್ಟು ಅದರ ಮೇಲೆ 12 ಗಂಟು ಹಾಕಿದ ದಾರಗಳನ್ನಿಟ್ಟು ದೂರಸ್ಥಾಪನೆ ಮಾಡಿ

0: ಪ್ರಸನ್ನ ವೆಂಕಟದಾಸರ ವಿರಚಿತ ದೇವಿಯ ಮೇಲಿನ ಈ ಸಾಂಪ್ರದಾಯಿಕ ಹಾಡನ್ನ ಬಹಳ ಮಧುರವಾಗಿ ಹಾಡಿದ್ರಿ ಜಯಶ್ರೀ ಮತ್ತು ವಸಂತ ಅವರೇ. ಪೂಜಾ ವಿಧಾನ ತಿಳಿಸುವಾಗ ಗೀತಾ ಅವರು ದೋರಗ್ರಂಥಿ ಪೂಜೆ ಅಂತ ತಿಳಿಸಿದ್ರು. ಹಾಗೆಂದ್ರೇನು, ಇದನ್ನ ಯಾಕೆ ಕಟ್ಕೊಳ್ಬೇಕು? ಪದ್ಮಾ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಬೆಳಕ್ ಚೆಲ್ಬೋದಾ?
1: ಹೇಳ್ತೀನಿ ಉಷಾ. ವರಮಹಾಲಕ್ಷ್ಮಿ ವ್ರತದಲ್ಲಿ ಗ್ರಂಥಿ ಪೂಜೆ ಎಂದರೆ ದೇವಿಯ ಪೂಜೆಯ ಸಮಯದಲ್ಲಿ ಬಳಸುವ ಹಳದಿ ದಾರಕ್ಕೆ ಮಾಡುವ ವಿಶೇಷ ಪೂಜೆ. 12 ಗಂಟುಗಳನ್ನು ಹಾಕಿ ತಯಾರಿಸಿದ ಅರಿಶಿನದ ದಾರವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸಿ ಪೂಜಿಸಿ ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಗ್ರಂಥಿ ಎಂದರೆ ಗಂಟು. ಪ್ರತಿಯೊಂದು ಗಂಟು ಒಂದೊಂದು ದೇವಿಯ ಅಥವಾ ಶಕ್ತಿಯ ಪ್ರತೀಕವೆಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಕಲಶಕ್ಕೆ ಪೂಜೆ ಮಾಡುವಾಗ ನಿರ್ದಿಷ್ಟ ಮಂತ್ರಗಳೊಂದಿಗೆ ಗ್ರಂಥಿ ಪೂಜೆಯನ್ನೂ ಮಾಡಲಾಗುತ್ತದೆ. ಪೂಜೆ ಮುಗಿದ ನಂತರ ಆ ಗ್ರಂಥಿಧಾರವನ್ನು ಹೆಂಗಳೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಸುಖ, ಆರೋಗ್ಯ ಮತ್ತು ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ.
2: ಈಗ ಧೂಪ, ದೀಪ, ನೈವೇದ್ಯ, ಕರ್ಪೂರದ ಮಂಗಳಾರತಿ ಮಾಡಿದ ನಂತರ

0: ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದು.
1: ಅಬ್ಬಬ್ಬ, ಎಷ್ಟು ಸೊಗಸಾಗಿ ನನ್ನ ಗೆಳತಿಯರು ಈ ಪೂಜಾ ವಿಧಾನ, ದೋರಗ್ರಂಥಿ, ಧೂಪ, ದೀಪ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರು. ಈಗ ಬಹಳ ಮುಖ್ಯವಾದ್ದು ದೇವಿಗೆ ನೈವೇದ್ಯ. ಇದಕ್ಕೆ ನಮ್ಮ ಪಾಕಶಾಸ್ತ್ರ ಪ್ರವೀಣೆ ಶ್ಯಾಮಲಾ ಸತ್ಯ ಅವರೇ ಸೂಕ್ತವಾದ ವ್ಯಕ್ತಿ. ಶ್ಯಾಮಲಾ ಅವರೇ, ಅಮ್ಮನವರ ಮಹಾನೈವೇದ್ಯಕ್ಕೆ ಏನೇನು ಭಕ್ಷ್ಯಗಳನ್ನ ಹೇಗೆ ತಯಾರು ಮಾಡೋದು ನಮಗೆಲ್ಲ ತಿಳಿಸ್ಕೊಡ್ತೀರಾ?
2: ಖಂಡಿತ ಹೇಳ್ತೀನಿ ಉಷಾ. ಸಾಧಾರಣವಾಗಿ ದೇವಿಗೆ ನೈವೇದ್ಯಕ್ಕೆ ಗುಡಾನ್ನ ಮಾಡೋದು ರೂಢಿನಲ್ಲಿದೆ. ಗುಡಾನ್ನ ಪ್ರೀತ ಮಾನಸ ಎಂಬುದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಬರುವ ದೇವಿಯ ನಾಮವಾಗಿದೆ. ಇದರ ಅರ್ಥ ಬೆಲ್ಲದ ಅನ್ನವನ್ನು ಇಷ್ಟಪಡುವ ಮನಸ್ಸುಳ್ಳವಳು ಎಂದು. ಉಷಾ, ಆದರೆ ನಾನಿವತ್ತು ಅಕ್ಕಿಯ ಬದಲು ಗಾತ್ರದಲ್ಲಿ ಕಿರಿದು ಪೋಷಣೆಯಲ್ಲಿ ಹಿರಿದಾದ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಲ್ಲಿ ಮಾಡುವುದನ್ನು ಹೇಳ್ತೀನಿ. ಸಾಮೆ ಅಕ್ಕಿಗೆ ಇಂಗ್ಲಿಷ್ನಲ್ಲಿ ಲಿಟಲ್ ಮಿಲೆಟ್ ಅಂತಾನೂ ಕರೀತಾರೆ. ಸಾಮೆ ಅಕ್ಕಿನ ತಿಂದವನು ಆಮೆಯಂತೆ ದೀರ್ಘಾಯುಷಿಯಾಗೋನು ಅನ್ನುವ ಮಾತು ರೂಢಿಯಲ್ಲಿದೆ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನ ಹೇಳ್ತೀನಿ. ಸಾಮೆ ಅಕ್ಕಿ 1 ಚಿಕ್ಕಪ್ಪು, ಬೆಲ್ಲದ ಪುಡಿ 2 ಕಪ್ಪು, ತೆಂಗಿನ ತುರಿ 1/2 ಕಪ್ಪು, ತುಪ್ಪ 2 ಟೇಬಲ್ ಚಮಚ, ಏಲಕ್ಕಿ ಪುಡಿ 1/4 ಟೀ ಚಮಚ, ಪಚ್ಕರ್ಪುರ ಚಿಟ್ಕಿ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ. ಮಾಡೋ ವಿಧಾನ, ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು 2 1/2 ಕಪ್ ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಕುಕ್ಕರ್ನಲ್ಲಿ ಅನ್ನನ ಬೇಯಿಸಬೇಕು. 1 ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕಿ ಚೂರು ಮಾಡಿದ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹದವಾಗಿ ಹುರಿದು

0: ಪಕ್ಕಕ್ಕಿಡಬೇಕು. ಅದೇ ಬಾಣ್ಲೆಗೆ ಬೆಂದಿರುವ ಸಾಮೆ ಅಕ್ಕಿ ಅನ್ನ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿ ಶೋಧಿಸಿದ ನೀರು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಗಚಬೇಕು. ಎಲ್ಲ ಹೊಂದ್ಕೊಂಡು ಗಟ್ಟಿ ಆಗ್ತಾ ಬಂದಾಗ ಮಿಕ್ಕ ತುಪ್ಪ, ಏಲಕ್ಕಿ ಪುಡಿ, ಹುರಿದಿಟ್ಟಿರೋ ಗೋಡಂಬಿ, ದ್ರಾಕ್ಷಿನ ಹಾಕಿದರೆ ಸಾಮೆ ಅಕ್ಕಿ ಗುಡ ಅನ್ನ ರೆಡಿ.
1: ಗೆಳತಿಯರೇ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಹೊಸ ಗುಡಾನ್ನವನ್ನ ತಯಾರಿಸಿ ದೇವಿಗೆ ಸಮರ್ಪಿಸ್ತೀರಿ ತಾನೆ? ಶ್ಯಾಮಲಾ ಅವರೇ, ಸಾಧಾರಣವಾಗಿ ದೇವಿ ನೈವೇದ್ಯಕ್ಕೆ ಹೋಳಿಗೆ ಮಾಡೋದಂತೂ ರೂಢಿ. ಆದ್ರೆ ಬೆಳಗ್ಗೆ ಈ ಪೂಜಾ ಕೈಂಕರ್ಯದ ಜೊತೆ ನಮ್ಗೆಲ್ಲ ಹೋಳಿಗೆ ತಯಾರಿಸೋದು ಬಹಳ ಕಷ್ಟವಾದ ಕೆಲಸ. ತಮ್ಮ ಹತ್ರ ಪಾಕ ಭಂಡಾರವೇ ಇದೆ. ಹಿಂದಿನ ದಿನವೇ ತಯಾರು ಮಾಡಿಟ್ಕೊಳ್ಬಹುದಾದ ಸಕ್ಕರೆ ಹೋಳಿಗೆನೋ ಅಥವಾ ಕೊಬ್ಬರಿ ಹೋಳಿಗೆ ಹೇಗ್ ಮಾಡೋದು ಅಂತ ಸ್ವಲ್ಪ ತಿಳಿಸ್ತೀರಾ?
0: ಖಂಡಿತ ಹೇಳ್ತೀನಿ ಉಷಾ. ಇದು ಮದುವೆ ಆದ ಚಿಕ್ಕ ಹುಡುಗಿಯರು ಸಹ ಸುಲಭವಾಗಿ ಮಾಡಬಹುದಾದಂತಹ ಕೊಬ್ಬರಿ ಒಬ್ಬಟ್ಟನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕೊಬ್ಬರಿ ಮೇಲಿನ ಕಪ್ ಸಿಪ್ಪೆನ್ ತೆಗೆದು ತುರಿದಿದ್ದು 1 ಕಪ್ಪು, ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೋಬೇಕು. ಆದರೆ ಸೋಮಾರಿ ತಂದಿಂದ ಅದು ಮಾಡೋದು ಬೇಡ ಅಂದರೆ ಪೇಟೆನಲ್ಲಿ ಸಿಗೋ ಡೆಸಿಕೇಟೆಡ್ ಕೋಕೋನಟ್ ಸಹ ಹಾಕ್ಬೋದು. ಪುಡಿ ಮಾಡಿದ ಸಕ್ಕರೆ 1 ಕಪ್ಪು, ಹಾಲು 2 ಟೀ ಚಮಚ, ತುಪ್ಪ ಹೂರಣ ಕಲಿಸಲು ಬೇಕಾಗುವಷ್ಟು, ಏಲಕ್ಕಿ ಪುಡಿ 1/4 ಟೀ ಚಮಚ, ಜಾಯಿಕಾಯಿ ಪುಡಿ ಚಿಟಿಕಿ, ಇವೆಲ್ಲನೂ ಹದವಾಗಿ ಕಲಸಿ ಉಂಡೆ ಮಾಡಿಟ್ಕೊಳ್ಳೋದು. ಕಣಕಕ್ಕೆ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಟೇಬಲ್ ಚಮಚ ಹಾಗೂ ಎಣ್ಣೆ. ಮಾಡೋ ವಿಧಾನ, ಬೆಳಗ್ಗೆ ಒಬ್ಬಟ್ಟು ಮಾಡಬೇಕು ಅಂದರೆ ಹಿಂದಿನ ರಾತ್ರಿನೇ ಕಣಕಕ್ಕೆ ಹೇಳಿರುವ ಎಲ್ಲನೂ ಹಾಕಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಮಾರನೇ ದಿನ ಕಣಕದೊಳಗೆ ಹೂರಣದ ಉಂಡೆನಿಟ್ಟು ತೆಳ್ಳಗೆ ಲಟ್ಟಿಸಿ ಸಣ್ಣ ಉರಿನಲ್ಲಿ ಎರಡೂ ಬದಿ ಬೇಯಿಸಬೇಕು.
1: ಆಹಾ, ಎರಡು ಹೊಸ ಪಾಕ ವೈವಿಧ್ಯವನ್ನ ಕಲ್ತ ಹಾಗಾಯ್ತು. ಬಹಳ ವಿವರವಾಗಿ ಸುಲಭವಾಗಿ ಮಾಡೋದನ್ನ ತಿಳಿಸ್ಕೊಟ್ರಿ ಶ್ಯಾಮಲಾ ಅವರೇ. ನಮ್ಮ ಎಲ್ಲ ಗೆಳತಿಯರ ಪರವಾಗಿ ನಿಮಗೆ ಧನ್ಯವಾದಗಳು. ಆದರೆ ನನಗೆ ಒಂದು ಅನುಮಾನ ಇದೆ, ಇದು ನನ್ನ ಅನುಭವ ಕೂಡ. ಹೋಳಿಗೆ ಮಾಡುವಾಗ ಕಣಕ ಎಲ್ಲ ಒಂದು ಕಡೆ ಸರಿದ್ಬಿಡುತ್ತೆ, ಇದಕ್ಕೇನಾದರೂ ತಾವು ಟಿಪ್ಸ್ ಕೊಡಬಹುದಾ?
0: ಖಂಡಿತ ಹೇಳ್ತೀನಿ ಉಷಾ. ಹೋಳಿಗೆ ಮಾಡಿ ಮಡಿಸಿದ ನಂತರ ಅದರ ಅಂಚನ್ನ ಕತ್ತರಿಯಿಂದ ಕತ್ತರಿಸೋದ್ರಿಂದ ಈ ಸಮಸ್ಯೆ ಸುಲಭವಾಗಿ ಪರಿಹಾರ

0: ಸೀಕ್ರೆಟ್ ಟಿಪ್ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಹಾ ಸರಿ, ಈಗ ವಿಜಯ ಅವರನ್ನ ಉಪಾಯಂದಾನದ ಬಗ್ಗೆ ಕೇಳೋಣ. ಇದು ಪೂಜೆಯ ಬಹಳ ಮುಖ್ಯವಾದ ಭಾಗ ಅಂತ ವಿಜಯ ಯಾವಾಗ್ಲೂ ಹೇಳ್ತಾ ಇದ್ರು. ಉಪಾಯಂದಾನ ಅಂದ್ರೇನು? ಇದನ್ನ ಯಾರಿಗೆ ಕೊಡ್ಬೇಕು ಸ್ವಲ್ಪ ತಿಳಿಸ್ತೀರಾ ವಿಜಯ ಅವರೇ?
1: ಖಂಡಿತ ಉಷಾ, ಹೇಳ್ತೀನಿ. ಪೂಜೆಯೆಲ್ಲ ಮುಗಿದ ಮೇಲೆ ಉಪಾಯನ ದಾನದ ಬಗ್ಗೆ ಹೇಳುತ್ತೇನೆ. ಒಂದು ತಟ್ಟೆಯಲ್ಲಿ ಒಂದು ಪಾವು ಅಕ್ಕಿಯನ್ನು ಹಾಕಿ ಅದನ್ನು ಹರಡಿ ಅದರ ಮೇಲೆ ಎರಡು ವಿಳ್ಳೆದೆಲೆ ಅಡಿಕೆಯನ್ನು ಇಟ್ಟು ಆಮೇಲೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಇಟ್ಟು ತೆಂಗಿನಕಾಯಿಯ ಮೇಲೆ ಒಂದು ಉದ್ದರಣೆ ನೀರು ಹಾಕಿ ಪುರೋಹಿತರಿಗೆ ದಾನ ಕೊಡುವುದು. ಪೂಜೆ ಮಾಡಿದ ಪುಣ್ಯ ನಮಗೆಲ್ಲ ಸಿಗಲಿ ಅಂತ ಈ ದಾನವನ್ನು ಕೊಡುತ್ತೇವೆ.
0: ಇಲ್ಲಿಗೆ ಪೂಜೆಗೆ ಸಂಬಂಧಿಸಿದ ಕಲಾಪಗಳೆಲ್ಲ ಮುಗ್ದ ಹಾಗಾಯ್ತು. ನಾವೆಲ್ಲ ಸೇರಿ

ಕೊನೆಯದಾಗಿ ವ್ರತ ಕತೆ ಹೇಳುವುದರಿಂದ ಅಲ್ಲಿಗೆ ವರಮಹಾಲಕ್ಷ್ಮಿ ವ್ರತ ಸಂಪನ್ನವಾಗುತ್ತೆ. ನಮ್ಮ ಗೆಳತಿ ಪದ್ಮಾ ಅವರು ವ್ರತ ಕಥೆಯನ್ನ ಸೊಗಸಾಗಿ ತಿಳಿಸ್ಕೊಡ್ತಾರೆ.

0: ಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಒಮ್ಮೆ ಕೈಲಾಸದಲ್ಲಿ ಗಣಸಮೂಹದೊಂದಿಗೆ ನಗುತ್ತಾ ಕುಳಿತಿದ್ದ ಶಿವನನ್ನು ಉದ್ದೇಶಿಸಿ ಪಾರ್ವತೀದೇವಿಯು, ಪ್ರಾಣೇಶ್ವರ, ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಪಾವನವಾದ ಯಾವುದಾದರೂ ವ್ರತ ಇದೆಯೇ ಎಂದು ಕೇಳಲಾಗಿ, ವರಮಹಾಲಕ್ಷ್ಮೀ ವ್ರತದ ಕಥೆಯು ಪರಮಶಿವನು ಪಾರ್ವತೀದೇವಿಗೆ ತಿಳಿಸಿದ ಹಿನ್ನೆಲೆಯನ್ನು ಹೊಂದಿದೆ. ಮಗಧ ದೇಶದ ಕೌಂಡಿನ್ಯಪುರದಲ್ಲಿ ಚಾರುಮತಿ ಎಂಬ ಬಡಸ್ತ್ರೀ ಇದ್ದಳು. ಪತಿಗೆ ಮತ್ತು ಹಿರಿಯರಿಗೆ ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದ ಪತಿವ್ರತೆ. ಅವಳ ಸೇವೆಯಿಂದ ಸಂತೃಪ್ತಳಾದ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ವ್ರತ ಆಚರಿಸಲು ತಿಳಿಸುತ್ತಾಳೆ. ಚಾರುಮತಿ ಆ ವಿಷಯವನ್ನು ಕುಟುಂಬದವರಿಗೂ ಊರಿನ ಹೆಣ್ಣು ಮಕ್ಕಳಿಗೂ ತಿಳಿಸಿ ಎಲ್ಲರೂ ಸೇರಿ ವಿಧ್ಯುಕ್ತವಾಗಿ ಪೂಜೆ ನೆರವೇರಿಸಿದಾಗ ಅವರ ಮನೆಗಳು ಸಿರಿ ಸಂಪತ್ತಿನಿಂದ ತುಂಬಿಕೊಳ್ಳುತ್ತದೆ. ಯಾರು ಈ ವ್ರತ ಕಥೆಯನ್ನು ಹೇಳುತ್ತಾರೋ ಮತ್ತು ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳೂ ಸಿದ್ಧಿಸುವುದು ಎಂದು ಪಾರ್ವತೀದೇವಿಗೆ ಈಶ್ವರನು ಹೇಳಿದನು. ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮೀ ವ್ರತವೆಂದು ಲೋಕ ಪ್ರಸಿದ್ಧಿಯಾಗಿದೆ.
1: ಇದಾಗಿತ್ತು ಈ ದಿನದ ಪೂಜಾ ವಿಶೇಷ, ಮನೆ ಅಂಗಳದ ಮಹಾಲಕ್ಷ್ಮಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮುಂಬರುವ ಈ ಹಬ್ಬ ನಿಮ್ಮೆಲ್ಲರಿಗೂ ಸಂಪತ್ತು, ಅಷ್ಟೈಶ್ವರ್ಯ, ಸಮೃದ್ಧಿ, ಸಂತೋಷ, ಆರೋಗ್ಯವನ್ನ ಅವ್ಯಾಹತವಾಗಿ ನೀಡ್ತಾ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀವಿ. ಈ ರೂಪಕದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿಯರಾದ ಜಯಶ್ರೀ ಅನಿಲ್ ಕುಮಾರ್ ಮತ್ತು ವಸಂತ ಪ್ರಕಾಶ್. ಭಾಗವಹಿಸಿದ ಕಲಾವಿದೆಯರು ಶ್ರೀಮತಿಯರಾದ ವಿಜಯಲಕ್ಷ್ಮೀ ಶ್ರೀಹರಿ, ಮಾಲಾ ಜಯಪ್ರಕಾಶ್, ಪದ್ಮಾ ಕೃಷ್ಣಮೂರ್ತಿ, ಗೀತಾ ರವೀಂದ್ರ, ಗಾಯತ್ರಿ ಗೋಪಾಲ್, ಶ್ಯಾಮಲಾ ಸತ್ಯ ಮತ್ತು ನಾನು ಟಿ ಆರ್ ಉಷಾರಾಣಿ. ನಮಸ್ಕಾರ.

ಇದುವರೆಗೂ ವನಿತಾ ವಿಹಾರದ ಮರುಪ್ರಸಾರವನ್ನ ಕೇಳಿದ್ರಿ. ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ಆಶಾ.

ಆಕಾಶವಾಣಿ ಬೆಂಗಳೂರು. ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು.

ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವಂತಹ ಜಾಣ ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗೀತಚಂದ್ರಿಕೆ ಕೇಳ್ತಾ ಇದ್ರಾ ಕೇಳುಗರೆ? ಇನ್ನು ಮುಂದೆ ಕೇಳಿ ವಜೀದ್ ಮಿಕಾ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ತೇರಿ ಮೇರಿ ಕಹಾನಿ ಚಿತ್ರದ ಗೀತೆ. ಪ್ರಸೂನ್ ಜೋಶಿ ಅವರ ಸಾಹಿತ್ಯ, ಸಜ್ಜಿದ್ ವಜೀದ್ ಅವರ ಸಂಗೀತ ಗೀತೆಗಿದೆ.

ಇದುವರೆಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿದಂತಹ ಚಕ್ರವ್ಯೂಹ ಚಿತ್ರದ ಗೀತೆಯನ್ನ ಆಲಿಸಿದ್ರೆ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವಂತಹ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಈ ಗೀತೆಗಿದೆ.

ಗೀತ ಚಂದ್ರಿಕೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಾ? ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಯುಗಳ ಸ್ವರಗಳಲ್ಲಿ ಚಿನ್ನ ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇನ್ನು ಮುಂದೆ ಕೇಳಿ ಚಿತ್ರ ಅವರು ಹಾಡಿರುವಂತಹ ಪ್ಯಾರ್ ತುನೆ ಕ್ಯಾ ಕಿಯಾ ಚಿತ್ರದ ಗೀತೆ. ನಿತಿನ್ ರಾಯ್ವಾಕರ್ ಅವರ ಸಾಹಿತ್ಯಕ್ಕೆ ಸಂದೀಪ್ ಚೌಟ ಅವರ ಸಂಗೀತವಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಗೀತಚಂದ್ರಿಕೆ ಕೇಳಿದಿರಿ. ಸಮಯ ಸರಿಯಾಗಿ 11 ಗಂಟೆ. ಆಕಾಶವಾಣಿ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ವೀಣಾ ರಮೇಶ್ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. ನಾಳೆ ಬೆಳಿಗ್ಗೆ 7:50 ಹಾಗೂ 8:30 ಚಿತ್ರಗೀತೆಗಳನ್ನು ಆಲಿಸುವಿರಿ.

0: ಐವತ್ತು ನಿಮಿಷಕ್ಕೆ ಏಕಾಗ್ರದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೆರೆಪಲ್, 11:00 ಸವಿನೆನಪು. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹೇಮಮಾಲಾಬಿ ಅವರೊಡನೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ, ಈ ವಿಷಯ ಕುರಿತಂತೆ ಡಾ ಶಿವಾನಂದ ಬಸಯ್ಯ ಹಿರೇಮಠ ಅವರೊಂದಿಗೆ ಸಂವಾದ. ನಂತರ ಅಸ್ಥಿ ಸಂಧಿವಾತ, ಈ ಕುರಿತು ಡಾ ರಂಜನ್ ಜಿ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಹೆಚ್.ಎನ್. ಯಾದವಾಡ್. ಇನ್ನು ನಾಳಿನ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:30 ಅವಲೋಕನ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿಯಲ್ಲಿ ಸಾವಯವ ಇಂಗಾಲ ಮಹತ್ವ, ಈ ಕುರಿತು ಡಾ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ವಿಧಾನಮಂಡಲದ ಕಾರ್ಯಕಲಾಪಗಳ ಸಮೀಕ್ಷೆ. 8:00 ಅಂಗದಾನ ಜಾಗೃತಿ, ಜುಗ್ ಜುಗ್ ಅಭಿಯಾನ ಒಂದು ಚರ್ಚೆ. ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 9:15 ದೀಪ್ತಿ ಪ್ರಸನ್ನ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವರೆ. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯೊಲಿನ್, ಮೈಸೂರು ಆರದಾಯಕರ್, ಮೃದಂಗ ಅನಿರುದ್ಧ ಎಸ್ ಭಟ್. ನಾಳೆ ರಾತ್ರಿ 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.
2: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ,
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
0: ಆಕಾಶವಾಣಿ ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಣುಕಾ. Union Home Minister Amit Shah has informed that the government under the leadership of Prime Minister Narendra Modi destroyed the ISI-backed terror group Shehzad Bhatti network ahead of Independence Day. He informed that the government also thwarted its plans for subversive attacks by arresting more than 200 operatives. In a social media post, he said that security forces ripped apart the network by launching coordinated operations across different locations in 14 states, upholding a brilliant example of India's zero tolerance towards terrorism. The security agencies launched a coordinated multi-state operation on 12th of this month using a real-time intelligence sharing system with state police forces to counter Shehzad Bhatti network-linked disruptions. The network was involved in several terrorist activities. Shehzad Bhatti network, a Pakistan-based ISI